ಆಕಾಶವಾಣಿ ಕಾರವಾರ ನಿಲಯದ ಮೊದಲನೇ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ ಬ್ಯಾಂಡ್ 102.3 ಮೆಗಾಹರ್ಟ್ಸ್ಗಳು. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 21 ತಾರೀಕು ಶುಕ್ರವಾರ. ಈಗ ಸಮಯ 5:58 ಸೆಕೆಂಡುಗಳು. ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ನಾನು ದೀಪಕ್ ಕುಮಾರ್.

ಆಕಾಶವಾಣಿ ಕಾರವಾರ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು 6:10 ನಮ್ಮ ನಿಲಯದಿಂದ ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ, 6:35 ರೈತರಿಗೆ ಸಲಹೆ, 6:40 ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ಮುಂಜಾನೆ 7:15 ನಮ್ಮ ನಿಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ, ವನ್ಯಜೀವಿ ಸಂರಕ್ಷಣೆ ಮತ್ತು ಮಾನವ ಸಮಾಜ ಈ ಕುರಿತು ಸಂವಾದ. ಭಾಗವಹಿಸುತ್ತಾರೆ ವೈಲ್ಡ್ ಲೈಫ್ ಟ್ರಸ್ಟ್ನ ಟ್ರಸ್ಟ್ ಸಂಘಟನೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಹಾಗೂ ಸಾಹಿತಿ ಮತ್ತು ಸಂರಕ್ಷಣಾಧಿಕಾರಿ TS ಗೋಪಾಲ್. ಪ್ರಸ್ತುತಿ N ಕೇಶವಮೂರ್ತಿ. ಪ್ರಾಯೋಜಕರು ವೈಲ್ಡ್ ಲೈಫ್ ಫಸ್ಟ್ ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು. 7:45 ಚಿತ್ರಗೀತೆಗಳು, 8:30 ಮಂಜುಳ ಗಾನ, ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಬಸವರಾಜ್ ಸಾದರ್, ನಿರ್ಮಾಣ M ಶಿವರಾಮ್. 9:05 ಭಾವಗೀತೆಗಳು, 9:15 ನಿಸರ್ಗದಿಂದ ನಾವು ಕಲಿಯಬೇಕಾದ ಪಾಠಗಳು ಕುರಿತು ಮಾತನಾಡುತ್ತಾರೆ ಶಿರಸಿಯ ಗಣಪತಿ ಭಟ್ ವರ್ಗಾಸರ. 9:30 ಜನಪದ ಗೀತೆಗಳನ್ನು ಕೇಳಲಿದ್ದೀರಿ. ಇಂದು 10:00 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ.

ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ವರಮಹಾಲಕ್ಷ್ಮಿ ವೆರೈಟಿ ಈ ಕುರಿತು ಶ್ರೀರಂಗ ವಿಠ್ಠಲ ಭಜನಾ ಮಂಡಳಿ, ಕ್ಷಮಿಸಿ, ಇಂದು ಮುಂಜಾನೆ 12:05 ವನಿತಾ ವಿಹಾರದಲ್ಲಿ ವರಮಹಾಲಕ್ಷ್ಮಿ ಈ ಕುರಿತು ಕಾರ್ಯಕ್ರಮ ವೈವಿಧ್ಯ ಶ್ರೀರಂಗ ವಿಠ್ಠಲ ಭಜನಾ ಮಂಡಳಿ ಆಕಾಶವಾಣಿ ಕಲಬುರಗಿ ಕೇಂದ್ರ. 12:35 ತೊನ್ನು ಅಥವಾ ವಿಟಿಲಿಗೋ ಈ ಕುರಿತು ಚರ್ಮರೋಗ ಶಾಸ್ತ್ರಜ್ಞರ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಮಾಹಿತಿಯಲ್ಲಿ ಪಿಎಂ ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ ಕೇಳಲಿದ್ದೀರಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:20 ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 12:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎ ಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ ಬೆಂಗಳೂರು ಕೇಂದ್ರದಿಂದ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುವಿರಿ. 5:00 ಗೀತೆಗೊಂದು ಪ್ರಶ್ನೆ. ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ನಮ್ಮ ನಿಲಯದಿಂದ ಕೃಷಿರಂಗದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೇಸಾಯ ಕುರಿತು ಮಾತನಾಡುತ್ತಾರೆ

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಹಿಂದೆ ಕಾಶಿಯಲ್ಲಿ ರಾಜರ ಕಾಲ ತಾನೇ, ಅವಾಗೆಲ್ಲ ರಾಜರಿದ್ರು. ರಾಜ ಸತ್ತೋದ, ಅವನೇ ಮಕ್ಕಳಿಲ್ಲ. ಆಗೆಲ್ಲ ಪದ್ಧತಿ ಏನು ಅಂದ್ರೆ ಆನೆ ಸೊಂಡ್ಲಲ್ಲಿ ಒಂದು ಹಾರ ಕೊಟ್ಟು ಅದು ಯಾರಿಗೆ ಹಾಕೋತೋ ಅವನ್ ರಾಜ ಮಾಡೋದು ಅಂತ. ಮಂತ್ರಿಗಳಂದ್ರು ಇದ್ಯಾಕೋ ಸರಿ ಇಲ್ಲ, ಬೇರೆ ರೀತಿ ಯೋಚನೆ ಮಾಡೋಣ ಅಂತ ಹೇಳಿ ಒಂದು ಸಂವಿಧಾನ ರೆಡಿ ಮಾಡಿದ್ರು. ಊರ ಮಧ್ಯದಲ್ಲಿ ಒಂದು ದೇವಸ್ಥಾನ, ಅದ್ರ ಪಕ್ಕದಲ್ಲಿ ಒಂದು ಗಂಟೆ ಕಟ್ಟಿದ್ರು. ಯಾರಾದ್ರೂ ಹೋಗಿ ಗಂಟೆ ಬಾರಿಸ್ಬೋದು. ಗಂಟೆ ಬಾರಿಸಿದ ತಕ್ಷಣ ಅವ್ರು ಕರ್ಕೊಂಡು ಹೋಗಿ ಅವ್ರ ಸಿಂಹಾಸನ ಮೇಲೆ ಕೂಡಿಸಿ ರಾಜ ಮಾಡಿಬಿಡೋದು. ವಿಚಿತ್ರ ಅನ್ಸಲ್ವಾ? ಮುಂದೆ ಕೇಳಿ, ಅವನ್ ರಾಜ ಆದ್ರೆ ಪರ್ಮನೆಂಟ್ ರಾಜ ಅಲ್ಲ, 2 ವರ್ಷ ಮಾತ್ರ ರಾಜ ಅವನು. 2 ವರ್ಷ ಮುಗಿದ ಮರುದಿನ ಆ ರಾಜನನ್ನು ನಾವೇ ಅಲ್ಲಿ ಕರ್ಕೊಂಡು ಹೋಗೋದು. ನದಿ ಆಚೆಗೆ ದಟ್ಟ ಕಾಡು, ಎಲ್ಲ ಹಿಂಸ್ರ ಪಶುಗಳಿದ್ದಾವೆ, ಹುಲಿ, ಚಿರ್ಚು, ಕರಡಿ ಎಲ್ಲ ಇದಾವೆ. ಅಲ್ಲಿ ಬಿಸಾಕ್ ಬಂದ್ಬಿಡೋದು ಅವನ. ಯಾಕೆ ಅಂತ ಕೇಳ್ಬೇಡಿ, ಸಂವಿಧಾನನೇ ಆಗಿತ್ತದು. 2 ವರ್ಷ ರಾಜ ಆಗ್ಬಹುದು, 2 ವರ್ಷದ ಮರುದಿನ ಅವ್ನ್ ಕರ್ಕೊಂಡು ಹೋಗಿ ಕಾಡಿಗೆ ಹಾಕ್ಬಿಡು. ಮೊದಮೊದಲೆಲ್ಲ ಉತ್ಸಾಹದಿಂದ ಬಂದ್ರು ಜನ, 2 ವರ್ಷ ಆರಾಮಾಗಿರ್ಬಹುದು ಅರಮನೆಯಲ್ಲಿ ಅಂತ. ಒಂದು 6 ತಿಂಗಳಾದ್ಮೇಲೆ ಭಯ ಶುರುವಾಯ್ತು. ರಾಜ ಆದ್ರೆ ಗ್ಯಾರಂಟಿ 2 ವರ್ಷಕ್ಕೆ ಸತ್ತೆ ಹೋಗ್ಬೇಕು ನಾವು, ಬೇರೆ ಹಾದಿ ಇಲ್ಲ ಅಂತ ಹೇಳಿ ಯಾರು ಗಂಟೆನೆ ಬಾರಿಸ್ತಾ ಇರ್ಲಿಲ್ಲ. ಮಂತ್ರಿಗಳಂದ್ರು ಹಿಂಗಾದ್ರೆ ನಮ್ಮ ರಾಜ್ಯದ ಭವಿಷ್ಯ ಏನು, ಸಂವಿಧಾನ ಏನೋ ಬದಲಾಯಿಸಬೇಕಾ ಅಂತ ವಿಚಾರ ಮಾಡೋ ಹೊತ್ತಿಗೆ ಮತ್ತೊಂದು ಗಂಟೆ ಸಪ್ಲೈ ಆಯ್ತು. ಓ, ಮತ್ತೊಬ್ಬ ಅವನು ಆಶಿಬುರ್ಕ ಬಂದ ಇಲ್ಲಿ. ಹೋಗಿ ನೋಡ್ತಾರೆ, ಭಿಕ್ಷುಕ ಗಂಟೆ ಬಾರಿಸ್ತಾ ಇದ್ದಾನೆ. ಯಾಕಯ್ಯ ಗಂಟೆ ಬಾರಿಸಿದೆ ಅಂತ ಕೇಳಿದ್ರು. ರಾಜ ಆಗ್ಬೇಕು ಅಂದ. ನಿನಗೆ ಗೊತ್ತಾ 2 ವರ್ಷ ಆದ್ಮೇಲೆ ಏನಾಗ್ತದೆ ಗೊತ್ತಾ? ಗೊತ್ತು, ಕಾಡಿಗೆ ಹಾಕ್ತೀರಿ, ಪ್ರಾಣಿ ಕೈಸಿಗೆ ಸತ್ತು ಹೋಗ್ತೀನಿ ನಾನು ಅಂದ. ಮತ್ ಗೊತ್ತಿದ್ರು ಬರ್ತೀಯ? ಹೌದು, ರಾಜ ಆಗ್ತೀನಿ ಅಂದ. ಮತ್ತಿನ್ನೇನ್ ಮಾಡಕ್ಕಾಗ್ತದೆ? ಒಪ್ಕೊಂಡ್ಮೇಲೆ ಕರ್ಕೊಬಂದು ರಾಜ ಮಾಡಿದ್ರು. ಆದ್ರೆ ಮಂತ್ರಿಗಳು ಗಮನಿಸಿದ್ರು, ಈ ಭಿಕ್ಷುಕ ರಾಜ ಆದ್ಮೇಲೆ ಎಷ್ಟು ಚಂದ ರಾಜ್ಯಭಾರ ಮಾಡ್ದ ಅಂದ್ರೆ, ಇವನೇ ಕಾಯಂ ಆಗಿದ್ರೆ ಚೆನ್ನಾಗಿತ್ತೇನೋ ಅಂತ ಅನ್ಸ್ಬಿಡುತ್ತೆ ಅವ್ರಿಗೆಲ್ಲ. ಆದ್ರೆ ಮಾಡಕ್ ಬರೋದಿಲ್ವೇ? 1 ವರ್ಷ ಆಯ್ತು, ಮಂತ್ರಿಗಳು ಬಂದು ಹೇಳಿದ್ರು, ಸ್ವಾಮಿ ಇನ್ನೊಂದು ವರ್ಷ ಮಾತ್ರ ಉಳಿದಿದೆ. ಏನ್ ಚಿಂತೆ ಇಲ್ಲ ಅಂದ. 6 ತಿಂಗಳು ಉಳಿದಿತ್ತು, 1 ತಿಂಗಳು ಉಳಿತು, 15 ದಿವಸ ಉಳಿದಿತ್ತು. ಬಂದು ಹೇಳಿದ್ರು, ಸ್ವಾಮಿ 15 ದಿವಸಕ್ಕೆ ನಿಮ್ಮ ಅಧಿಕಾರಾವಧಿ ಮುಗಿತದೆ, ತಯಾರಾಗಬೇಕು ಅಂತ. ಆಯ್ತು, ರೆಡಿ ಇದೆ ನಾನು ಅಂದ. ಪಾಪ ಮಂತ್ರಿಗಳಿಗೆ ಬೇಜಾರಾಯ್ತು, ಇಂಥ ಒಳ್ಳೆ ಮನುಷ್ಯನ ಒಯ್ದು ಕಾಡಿಗೆ ಹಾಕ್ತೀವಲ್ಲ ನಾವು, ಪಾಪ ಒಳ್ಳೆ ರಾಜ ಇದ್ದ ಇವನು. ಆದ್ರೆ ಸಂವಿಧಾನ ಸಂವಿಧಾನ. 2 ವರ್ಷ ಮುಗಿಯೋ ಹಿಂದಿನ ದಿವಸ ಬಂದ್ರು, ಸ್ವಾಮಿ ನಾಳೆ ಬೆಳಗ್ಗೆ 9 ಗಂಟೆಗೆ ತಾವು ತಯಾರಾಗಿರ್ಬೇಕು. ಓ, 8 ವರೆಗೆ ತಯಾರಾಗಿರ್ತೀನಿ ಬನ್ನಿ ಅಂದ. ಅವ್ರು ಹೋಗುವತ್ತಿಗೆ ತಯಾರಾಗಿ ಕೂತ್ಬಿಟ್ಟಿದ್ದಾನೆ. ಏನು ಮುಖದಲ್ಲಿ ಭಯ ಇಲ್ಲ, ಆತಂಕ ಇಲ್ಲ, ಇವರಿಗೆ ಆತಂಕ. ಅವ್ನು ನಾವೇ ಅಲ್ಲಿ ಕೂಡಿಸ್ಕೊಂಡ್ರು ಹೊರಟ್ರು. ದೊಡ್ಡ ನದಿ ತಾನೆ, ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾರೆ ರಾಜ ನಿರಾಳವಾಗಿ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. ಮಂತ್ರಿಗಳು ಕೇಳಿದ್ರು, ಸ್ವಾಮಿ ನಿಮ್ ಬಗ್ಗೆ ನಮ್ ಕರುಣೆ ಬರುತ್ತೆ, ಸತ್ತು ಹೋಗ್ತೀರಿ, ನಿಮ್ ಭಯ ಆಗಲ್ವಾ ಅಂತ ಕೇಳಿದ್ರು. ಆತ ಇದ್ರೆ ನಾನು ಭಯ ಯಾಕೆ, ತಿರುಗಿ ನೋಡಿ ಕಾಡಲ್ಲಿದೆ ಅಂದ. ಮಂತ್ರಿಗಳು ತಿರುಗಿ ನೋಡ್ತಾರೆ, ಕಾಡೇ ಇಲ್ಲ ಅಲ್ಲಿ. ನದಿ ಆ ಕಡೆ ಒಂದು ದೊಡ್ಡ ಪಟ್ಟಣ ಕಂಡಂಗೆ ಕಾಣಿಸ್ತಾ ಇದೆ, ಜನ ಓಡಾಡ್ತಾ ಇದ್ದಾರೆ, ವಾಹನಗಳು ಓಡಾಡ್ತಾ ಇದ್ದಾವೆ, ದೊಡ್ಡ ದೊಡ್ಡ ಕಟ್ಟಡ ಇದಾವೆ. ಆಶ್ಚರ್ಯ ಆಯ್ತು ಅವ್ರಿಗೆ, ಏನಾಯ್ತು ಕಾಡು ಅಂದ್ರು. ಆತ ನಕ್ಕ ಹೇಳಿದ, ಮಂತ್ರಿಗಳೇ ಯಾವತ್ತನೋ ರಾಜ ಆದ್ನೋ ಅವತ್ತೇ ನನಗೆ ಗೊತ್ತಿತ್ತು ಈ ದಿವಸ ಬರ್ತದೆ ಅಂತ. 2 ವರ್ಷ ನಿದ್ದೆ ಮಾಡಿದ್ದ ನಾನು. ಮೊದಲು ಬೇಟೆಗಾರನ ಕಳಿಸಿ ಪ್ರಾಣಿಗಳನ್ನೆಲ್ಲ ಓಡಿಸಿದೆ, ಆಮೇಲೆ ಇಂಜಿನಿಯರ್ಸ್ ಅನ್ನ ಆರ್ಕಿಟೆಕ್ಟ್ಸ್ ಎಲ್ಲ ಕಳಿಸಿ ಒಂದು ಪಟ್ಟಣ ನಿರ್ಮಾಣ ಮಾಡಿಸಿದ್ದೀನಿ. ಅಕ್ಕೊಂದು ಹೆಸರು ಕೊಟ್ಟಿದ್ದೀನಿ, ಕಾಶಿ ಉತ್ತರಕ್ಕಿರೋದ್ರಿಂದ ಉತ್ತರ ಕಾಶಿ ಅಂತ ಹೆಸರು ಕೊಟ್ಟಿದ್ದೀನಿ. ಅದೊಂದು ಅರಮನೆ ಕಟ್ಟಿಸಿದ್ದೀನಿ, ಅಲ್ಲಿ ಸಿಂಹಾಸನ ಎಲ್ಲ ಇದೆ, ಮಂತ್ರಿಗಳನ್ನು ಅಪಾಯಿಂಟ್ ಮಾಡಿದ್ದೀನಿ. ಈಗ ನಮ್ ನಾವೇ ಅಲ್ಲಿ ಹೋಗೋ ಹೊತ್ತಿಗೆ ಆ ಮಂತ್ರಿಗಳು ಬಂದು ನನ್ನ ತಲೆ ಮೇಲೆ ಕಿರೀಟ ಹಾಕ್ತಾರೆ, 2 ವರ್ಷ ಅಲ್ಲ ನಾನೇ ಕಾಯಂ ರಾಜ ಅಂದ. ನಾವೇ ಹೋಗೋ ಹೊತ್ತಿಗೆ ಅಲ್ಲಿ ಮಂತ್ರಿಗಳು ಬಂದ್ರು, ತಲೆ ಮೇಲೆ ಕಿರೀಟ ಹಾಕಿ ಮಂತ್ರ ಘೋಷ ಮಾಡಿ ಕರ್ಕೊಂಡು ಹೊರಟರು. ಈ ಮಂತ್ರಿಗಳಂದ್ರು ಆಗ ನಮ್ ಗತಿ ಏನು? ಅವನ ಹೇಳ್ದ, ನೀವು ಮನಸ್ಸು ಮಾಡೋದಾದ್ರೆ 2 ರಾಜ್ಯ ಸೇರಿಸ್ಬಿಡಿ, ನಾನೇ ರಾಜ ಆಗ್ತೀನಿ ಅಂದ. ಕಾಶಿ ಮತ್ತು ಉತ್ತರ ಕಾಶಿಗೆ ಅವನೇ ರಾಜ ಆಗಿ ಕೊನೆವರೆಗೂ ಬದುಕಿದ್ದ ಅಂತ ನಮ್ಮ ಅಜ್ಜ ಕತೆ ಹೇಳೋನು. ಈ ಕತೆ ಕೇಳಿದಾಗೆಲ್ಲ ನನಗೆ ವಿದ್ಯಾರ್ಥಿಗಳು ನೆನಪಾಗ್ತಾರೆ. ಯಾಕಂದ್ರೆ ಕಲಿಯೋ ವಯಸ್ಸಿನಲ್ಲಿ, ಕಲಿಯೋ ಕಾಲದಲ್ಲಿ ಸರಿಯಾಗಿ ಚೆನ್ನಾಗಿ ದುಡಿದ್ರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಈ ರಾಜ 2 ವರ್ಷ ಸತಿಯಾಗಿ ಕಷ್ಟಪಟ್ಟನಲ್ಲ, ಚೆನ್ನಾಗಿ ಯೋಜನೆ ಮಾಡಿ ಪ್ಲಾನ್ ಮಾಡಿದ್ನಲ್ಲ, ಮುಂದಿನ ಜೀವನ ಚೆನ್ನಾಗಿದ್ದ. ನಮ್ಮ ವಿದ್ಯಾರ್ಥಿ

0: ಎರಡೇ ಆಯ್ಕೆ ಇರೋದು, ವರ್ಕ್ ಹಾರ್ಡ್ ನೌ ಅಂಡ್ ಬಿ ಹ್ಯಾಪಿ ಎವರ್ ಆಫ್ಟರ್, ಆರ್ ಬಿ ಹ್ಯಾಪಿ ನೌ ಅಂಡ್ ಸಫರ್ ಎವರ್ ಆಫ್ಟರ್. ವಿದ್ಯಾರ್ಥಿ ದಶೆಯಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ, ಈಗ ಚೆನ್ನಾಗಿದ್ರೆ ಮುಂದಿನ ಭವಿಷ್ಯ ತುಂಬಾ ತೊಂದರೆಯಲ್ಲಿ ಇರ್ತದೆ. ಇದನ್ನು ಮಕ್ಕಳಿಗೆ ಹೇಳಬೇಕು, ತರುಣರಿಗೆ ಹೇಳಬೇಕು. ತಾರುಣ್ಯದಲ್ಲಿ ತಮ್ಮ ವಯಸ್ಸಿನಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿರಲ್ಲ. ಈ ವಯಸ್ಸನ್ನ ಚೆನ್ನಾಗಿ ಕಾಪಾಡಿಕೊಂಡ್ರೆ ಮುಂದೆ ಜೀವನ ಪರ್ಯಂತ ಚೆನ್ನಾಗಿರಬಹುದು ಅನ್ನೋದ ಮಜ್ಜ ಕಾಶಿರಾಜನ ಕಥೆಯಿಂದ ಕಲಿಸಿಕೊಟ್ಟಿದ್ದು ತುಂಬಾ ಜೀವನಕ್ಕೆ ಪ್ರಯೋಜನಕಾರಿಯಾದಂತಹ ಕಥೆ ಇದೆ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು. ವಾದಿರಾಜರ ರಚನೆ ವೃಂದಗಾನದಲ್ಲಿ ವಾಣಿ ಪರಮ ಕಲ್ಯಾಣಿ.

ಆಕಾಶವಾಣಿ ಕಾರವಾರ, ಸಮಯ 6:30 ಗಳಾಗುತ್ತಲಿವೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

0: ಆಕಾಶವಾಣಿ ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ.
1: ಹಬ್ಬಗಳು ನಮ್ಮ ದೈನಂದಿನ ದಿನಚರಿಯಲ್ಲಿನ ಏಕತಾನತೆಯನ್ನು ಕಳೆದು ಹೊಸ ಉತ್ಸಾಹ, ಸಂಭ್ರಮ, ಸಂತೋಷವನ್ನು ನೀಡುತ್ತವೆ. ಹಬ್ಬ ಎಂದಾಗ ಮನೆಯ ಮಟ್ಟಿಗೆ ಮಾತ್ರ ಆಚರಿಸದೆ ಮನೆಯ ಅಕ್ಕಪಕ್ಕದವರನ್ನು, ಬಂಧುಗಳನ್ನು, ಆತ್ಮೀಯರನ್ನು ಕರೆದು ಒಟ್ಟಿಗೆ ಆಚರಿಸುತ್ತೇವೆ. ಅದರಿಂದ ಪ್ರೀತಿ ಬಾಂಧವ್ಯಗಳು ಗಟ್ಟಿಯಾಗುತ್ತದೆ, ದೇಹಕ್ಕೆ ಮನಸ್ಸಿಗೆ ಹೊಸ ಚೈತನ್ಯ ನೀಡುತ್ತದೆ. ಹೀಗಾಗಿ ನಮ್ಮ ಪೂರ್ವಜರು ಹಲವಾರು ಹಬ್ಬಗಳ ಆಚರಣೆಯನ್ನು ರೂಢಿಗೆ ತಂದರು. ಪ್ರತಿ ವರ್ಷ ಶ್ರಾವಣ ಮಾಸದ ಎರಡನೇ ಶುಕ್ರವಾರವನ್ನು ವರಮಹಾಲಕ್ಷ್ಮೀ ವ್ರತ ಎಂದು ಆಚರಿಸಲ್ಪಡುತ್ತದೆ. ಲಕ್ಷ್ಮಿಯು ಸಂಪತ್ತಿನ ಅಧಿದೇವತೆಯಾದ್ದರಿಂದ ಎಲ್ಲರಿಗೂ ಬೇಕಾದವಳು, ಪ್ರಿಯಳಾದವಳು ಆಗಿದ್ದಾಳೆ. ಹೀಗಾಗಿ ಈ ವ್ರತವು ವ್ಯಾಪಕವಾಗಿ ಎಲ್ಲೆಡೆ ಆಚರಿಸಲ್ಪಡುತ್ತದೆ. ಈ ಹಬ್ಬವನ್ನು ಕೇವಲ ಧಾರ್ಮಿಕ ಆಚರಣೆಯಾಗಿ ಮಾತ್ರವಲ್ಲದೆ ಅದರ ಹಿಂದಿರುವ ವೈಜ್ಞಾನಿಕ ಕಾರಣಗಳು, ಪರಿಸರ ರಕ್ಷಣೆ, ಮಾನಸಿಕ ಆರೋಗ್ಯ, ಸಂಸ್ಕೃತಿಗಳ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡು ಆಚರಿಸುವುದು ಹೆಚ್ಚು ಅರ್ಥಪೂರ್ಣವಾಗಿರುತ್ತದೆ. ಇಂದಿಗೆ ಅದು ಪ್ರಸ್ತುತವೂ ಹೌದು. ಶ್ರದ್ಧೆ ಇಲ್ಲದವರಿಗೆ ಹಬ್ಬ ಯಾಕಾದರೂ ಬರುತ್ತದೋ ಎನಿಸಿದರೆ, ಭಕ್ತಿ ಇದ್ದವರಿಗೆ ಹಬ್ಬವು ಉತ್ಸಾಹ, ಉಲ್ಲಾಸದಿಂದ ಮಾಡುವ ಎಲ್ಲ ಕೆಲಸವೂ ದೇವರ ಸೇವೆ ಎಂದು ಭಾವಿಸುತ್ತಾರೆ. ಭಗವಂತನಲ್ಲಿ ನಂಬಿಕೆ ಇರಬೇಕು ನಿಜ, ಆದರೆ ಮೂಢನಂಬಿಕೆ ಇರಬಾರದು. ಹಬ್ಬದ ದಿನ ಲಕ್ಷ್ಮಿ ಮನೆಗೆ ಬರುತ್ತಾಳೆ ಎಂದು ಬಾಗಿಲು ತೆರೆದೇ ಇಟ್ಟಿರುತ್ತಾರೆ. ಇದರಿಂದ ಹಣ, ಒಡವೆ, ಪೂಜಾ ಸಾಮಗ್ರಿಗಳು ಕಳ್ಳರ ಪಾಲಾಗುತ್ತದೆ. ಎಲ್ಲ ಆಚರಣೆಗಳ ಹಿಂದಿನ ವೈಜ್ಞಾನಿಕ ಹಿನ್ನೆಲೆಯನ್ನು ಅರಿತು ಆಚರಿಸುವುದು ಉತ್ತಮ. ಹಬ್ಬಕ್ಕೆ ಮೊದಲು ಇಡೀ ಮನೆಯನ್ನು ಶುದ್ಧಗೊಳಿಸುತ್ತೇವೆ. ಶ್ರಾವಣ ಮಾಸ ಎಂದರೆ ಮಳೆಗಾಲ. ವಾತಾವರಣದಲ್ಲಿ ತೇವಾಂಶ ಅಧಿಕವಾಗಿರುತ್ತದೆ, ಬ್ಯಾಕ್ಟೀರಿಯಾ, ವೈರಸ್ಗಳ ಹಾವಳಿ ಹೆಚ್ಚಾಗಿರುತ್ತದೆ. ಶುದ್ಧಿ ಮಾಡುವುದರಿಂದ ರೋಗಗಳು ಬರದಂತೆ ತಡೆಗಟ್ಟುವ ಉತ್ತಮ ಮಾರ್ಗವಾಗಿದೆ. ಇನ್ನು ನಮ್ಮಲ್ಲಿನ ಕಲಾ ನೈಪುಣ್ಯವನ್ನು ತೋರ್ಪಡಿಸಲು ಹಬ್ಬ ಒಂದು ಉತ್ತಮ ಅವಕಾಶ. ಮಂಟಪದ ಅಲಂಕಾರ, ಕಲಶವನ್ನು ಸುಂದರವಾಗಿ ಜೋಡಿಸುವುದು, ಪ್ಲಾಸ್ಟಿಕ್ ಹೂ, ಥರ್ಮಾಕೋಲ್ ಹೂಗಳನ್ನು ಬಳಸದೆ ತಾಜಾ ಹೂಗಳು, ಮಾವಿನ ಎಲೆ, ಬಾಳೆ ಎಲೆ ಮುಂತಾದ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಿದರೆ ಹಬ್ಬದ ನಂತರ ಇವು ಸುಲಭವಾಗಿ ಮಣ್ಣಿನಲ್ಲಿ ಕರಗುತ್ತವೆ. ಇನ್ನು ಹಬ್ಬದಲ್ಲಿ ರಂಗೋಲಿಗೆ ಪ್ರತ್ಯೇಕ ಪ್ರಾಮುಖ್ಯತೆಯೇ ಇದೆ. ಅಕ್ಕಿ ಹಿಟ್ಟಿನಿಂದ ಬಿಡಿಸಿದ ರಂಗೋಲಿ ಕ್ರಿಮಿಕೀಟಗಳಿಗೆ ಆಹಾರವೂ ಆಗುತ್ತದೆ. ಅರಿಶಿನ, ಕುಂಕುಮಗಳಂತಹ ನೈಸರ್ಗಿಕ ಬಣ್ಣಗಳು ರಂಗೋಲಿಯ ಸೌಂದರ್ಯವನ್ನು ಅಧಿಕಗೊಳಿಸುತ್ತದೆ. ಈ ರಂಗೋಲಿಗಳು ಜ್ಯಾಮಿತೀಯ ಆಕಾರಗಳಲ್ಲಿದ್ದು ಅವುಗಳನ್ನು ನೋಡುವವರ ಮೆದುಳಿನ ಎಡ ಬಲಭಾಗಗಳು ಸಮತೋಲನಕ್ಕೆ ಬರುತ್ತದೆ, ನಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಇನ್ನು ಪೂಜೆಯ ಸಮಯದಲ್ಲಿ ಹೇಳುವ ಮಂತ್ರಗಳು, ಸ್ತೋತ್ರಗಳು, ಅಷ್ಟೋತ್ತರ, ಸಹಸ್ರನಾಮ ಇತ್ಯಾದಿಗಳನ್ನು ಸ್ಪಷ್ಟವಾಗಿ, ಜೋರಾಗಿ ಉಚ್ಚರಿಸಿದಾಗ ಉತ್ಪತ್ತಿಯಾಗುವ ಧ್ವನಿ ತರಂಗಗಳು ಮನೆಯ ವಾತಾವರಣವನ್ನು ಶುದ್ಧಿಗೊಳಿಸುತ್ತದೆ. ಮೆದುಳಿನಲ್ಲಿ ಆಲ್ಫಾ ತರಂಗಗಳನ್ನು ಹೆಚ್ಚಿಸಿ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಋಣಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದೈವಿಕವಾದ ವಾತಾವರಣ ಸೃಷ್ಟಿಯಾಗುತ್ತದೆ. ಅಲ್ಲದೆ ಆ ದಿನ ಮಾಡುವ ನೈವೇದ್ಯವೂ ಕೂಡ ಆಯಾ ಋತುಮಾನಕ್ಕೆ ಅನುಗುಣವಾಗಿ ದೇಹಕ್ಕೆ ಬೇಕಾಗುವ ಪೌಷ್ಟಿಕಾಂಶಗಳಿಂದ ಕೂಡಿರುತ್ತದೆ. ಹೀಗಾಗಿ ಹಬ್ಬಗಳು ನಮ್ಮಲ್ಲಿ ಭಕ್ತಿಯನ್ನು ಹೆಚ್ಚಿಸಿ ಸಂತೋಷ, ಸಂಭ್ರಮ ಮನೆಯಲ್ಲಿ ತುಂಬುವಂತೆ ಮಾಡುತ್ತದೆ. ಪರಿಸರದ ಕಾಳಜಿ ವಹಿಸಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಪದ್ಧತಿಗಳನ್ನು ಹಾಕಿಕೊಟ್ಟಿದ್ದಾರೆ. ಅವರ ಜಾಣ್ಮೆಯನ್ನು ಮೆಚ್ಚಲೇಬೇಕು. ಇದನ್ನೆಲ್ಲ

0: ಎಲ್ಲ ನಾವೂ ತಿಳಿದು ಮಕ್ಕಳಿಗೂ ತಿಳಿಸಿ ಹೇಳೋಣ. ಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಆಚರಿಸಿ ಸಂಭ್ರಮಿಸೋಣ.
1: ಇದುವರೆಗೆ ಗೀತಾ ಶ್ರೀನಿವಾಸ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಆಯಿಸು ಕನ್ನಡ ಡಿಂ ಡಿಮವಾ.
2: ಆಕಾಶವಾಣಿ ಕಾರವಾರ, ರೈತರಿಗೆ ಸಲಹೆ.
3: ವಿವಿಧ ಬಗೆಯ ಗಿಡಗಂಟಿಗಳನ್ನು ತಿಂದು ತಮ್ಮ ಆಹಾರದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತವೆ. ಆಡುಗಳನ್ನು ಉತ್ಪತ್ತಿಗಾಗಿ ಹಿಂಡಿನಲ್ಲಿ ಸಾಕಿದಾಗ ಮೇಯಿಸುವ ಜೊತೆಗೆ ದಾಣೆ ಮಿಶ್ರಣ ಮತ್ತು ಹಸಿರು ಮೇವನ್ನು ಪೂರೈಸಬೇಕು. ಆಡು ದ್ವಿದಳ ಮೇವು ಮತ್ತು ಗಿಡಗಂಟಿಗಳ ಎಲೆ, ಚಿಗುರು ಮತ್ತು ಕಾಯಿಗಳನ್ನು ತಿನ್ನಲು ಇಷ್ಟಪಡುತ್ತವೆ. ಸ್ಥಳೀಯ ಹುಲ್ಲು, ಹಲಸಿನ ಎಲೆ, ತೆಂಗಿನ ಗರಿಗಳು, ಬಾಳೆ ಎಲೆ ಇತ್ಯಾದಿಗಳನ್ನು ತಿನ್ನಲು ಕೊಡಬಹುದು. ಆಡು ಹೊಲಸಾದ ಮೇವನ್ನು ತಿನ್ನೋದಿಲ್ಲ. ಆಡು ನೆಲದ ಮೇಲೆ ಮೇಯದೆ ಸ್ವಲ್ಪ ಎತ್ತರದ ಮೇಲೆ ಎಲ್ಲಾ ತರಹದ ಗಿಡಗಂಟಿಗಳ ಎಲೆಗಳನ್ನು ತಿನ್ನುತ್ತವೆ. ಸಾಧಾರಣವಾಗಿ ಒಂದು ಬಲಿತ ಆಡಿಗೆ 5 ಕಿಲೋ ಮೇವು ಹುಲ್ಲು ಮತ್ತು 2-7 ಕಿಲೋ ದಾಣಿ ಮಿಶ್ರಣವನ್ನು ಪ್ರತಿನಿತ್ಯ ಕೊಡಬೇಕಾಗುತ್ತೆ. ದಿನಕ್ಕೆ 6-7 ಗಂಟೆ ಮೇಯಿಸಬೇಕು. ತಿಂಡಿ ಮಿಶ್ರಣವನ್ನು 2-3 ತಿಂಗಳ ಮರಿಗಳಿಗೆ ತಾಯಿ ಹಾಲಿನ ಜೊತೆ 50 ಗ್ರಾಂ ನೀಡಬೇಕು. 3-9 ತಿಂಗಳ ಆಡುಗಳಿಗೆ ಒಂದು ದಿನಕ್ಕೆ ಸುಮಾರು 150 ಗ್ರಾಂನಷ್ಟು ತಿಂಡಿಯನ್ನ ನೀಡಬೇಕು. ವಯಸ್ಕ ಆಡುಗಳಿಗೆ 200-300 ಗ್ರಾಂ ತಿಂಡಿ ಮಿಶ್ರಣವನ್ನು ಪ್ರತಿದಿನ ನೀಡಬೇಕು. ಸಂತಾನೋತ್ಪತ್ತಿಗೆ ತೊಡಗಿಸಿಕೊಳ್ಳುವ ಹೆಣ್ಣು ಆಡುಗಳ ದೈಹಿಕ ಸ್ಥಿತಿಯು ಉತ್ತಮವಾಗಿದ್ದು ಆರೋಗ್ಯಪೂರ್ಣವಾಗಿರಬೇಕು. ಸಾಮಾನ್ಯವಾಗಿ ಆಡುಗಳು 8-10 ತಿಂಗಳಲ್ಲಿ ಪ್ರೌಢಾವಸ್ಥೆಗೆ ಬರುತ್ತವೆ ಮತ್ತು 10-12 ತಿಂಗಳ ವಯಸ್ಸಿನಲ್ಲಿ ಗರ್ಭಧರಿಸುತ್ತವೆ. ಅನಂತರ ಪ್ರತಿ 18-21 ದಿನಗಳಿಗೊಮ್ಮೆ ಬೆದೆಗೆ ಬರುತ್ತವೆ. ಆಡು ಗರ್ಭಧರಿಸಿದ ಮೇಲೆ ಸರಾಸರಿ 150 ದಿನಗಳಲ್ಲಿ ಮರಿಯನ್ನು ಹಾಕುತ್ತವೆ. ಹೆಣ್ಣು ಆಡು ಬೆದೆಗೆ ಬಂದ 1-15 ಗಂಟೆಗಳ ಅವಧಿಯಲ್ಲಿ ಹೋತದಿಂದ ಗರ್ಭಧಾರಣೆಯನ್ನ ಮಾಡಿಸಬೇಕು. ಒಳ್ಳೆಯ ಬಲಿತ ಹೋತವನ್ನ ಸುಮಾರು 20-25 ಹೆಣ್ಣು ಆಡುಗಳಿಗೆ ಗರ್ಭಧರಿಸಲು ಬಳಸಬಹುದು. ಪ್ರತಿ 3 ವರ್ಷಗಳಿಗೊಮ್ಮೆ ಹೋತ ಬದಲಾಯಿಸಿಕೊಳ್ಳುವುದು ಒಳ್ಳೆಯದು. ಇಲ್ದಿದ್ರೆ ಒಳ ಸಂಕರಣ ಸಮಸ್ಯೆ ಕಾಣಿಸಿಕೊಂಡು ಅನಾರೋಗ್ಯವಂತ ಮರಿಗಳು ಹುಟ್ಟುತ್ತವೆ. ಒಂದು ಹಟ್ಟಿಯಲ್ಲಿ 2 ಹೋತಗಳನ್ನು ಸಾಕಬೇಕು ಮತ್ತು ಅವೆರಡರ ಆಹಾರ ತೂಕ ಬೇರೆ ಬೇರೆಯಾಗಿರಬೇಕು. ಗರ್ಭಧರಿಸಿದ ಸುಮಾರು 150 ದಿನಗಳಲ್ಲಿ ಆಡು ಮರಿಯನ್ನು ಹಾಕುತ್ತೆ. ಆಡುಗಳು ಸಾಮಾನ್ಯವಾಗಿ 1, ಕೆಲವೊಮ್ಮೆ 2-3 ಮರಿಗಳನ್ನು ಹಾಕುತ್ತವೆ. 1ಕ್ಕಿಂತ ಹೆಚ್ಚು ಮರಿಗಳಿದ್ದಲ್ಲಿ ಒಂದು ಮರಿ ಹಾಕಿದ 15-20 ನಿಮಿಷಗಳಲ್ಲಿ ಉಳಿದ ಮರಿಗಳು ಹೊರಬರುತ್ತವೆ. ಮರಿ ಹಾಕಿದ ಮೇಲೆ ಮರಿಗಳನ್ನು ನೆಕ್ಕಿ ಸ್ವಚ್ಛಗೊಳಿಸುತ್ತವೆ. ಹಾಗೆ ಮಾಡದ ಪಕ್ಷದಲ್ಲಿ ಮರಿಗಳನ್ನು ಒಣ ಮತ್ತು ಸ್ವಚ್ಛ ಬಟ್ಟೆಯಿಂದ ಒರೆಸಬೇಕು. ಹೊಕ್ಕಳು ಬಳ್ಳಿಯನ್ನು 2.5 ಸೆಂಟಿಮೀಟರ್ ಅಂತರದಲ್ಲಿ ಕಟ್ಟಿ ಕತ್ತರಿಸಿ ಟಿಂಕ್ಚರ್ ಅಯೋಡಿನ್ ದ್ರಾವಣವನ್ನು ಹಚ್ಚಬೇಕು. ಮೂಗಿನ ಸುತ್ತಲಿರುವ ಲೋಳೆಯನ್ನು ಚೆನ್ನಾಗಿ ತೆಗೆದು ಉಸಿರಾಡಲು ಅನುಕೂಲ ಮಾಡಿಕೊಡಬೇಕು. ಹುಟ್ಟಿದ ಮರಿಗಳಿಗೆ ಗೆಣ್ಣು ಹಾಲನ್ನು ಹುಟ್ಟಿದ 1/2 ಗಂಟೆಯೊಳಗೆ ಮತ್ತು ನಂತರ ಮೊದಲ 5 ದಿನಗಳವರೆಗೆ ಕುಡಿಸಬೇಕು. 1ಕ್ಕಿಂತ ಹೆಚ್ಚು ಮರಿಗಳಿದ್ದಲ್ಲಿ ಹಾಲು ಕುಡಿಸುವುದರಲ್ಲಿ ಸಹಾಯವನ್ನು ಮಾಡಬೇಕು. ಕೆಚ್ಚಲಲ್ಲಿ ಹಾಲು ಕಡಿಮೆ ಇದ್ದಲ್ಲಿ ಹಸು ಹಾಲನ್ನು ಬಾಟಲಿಯ ಸಹಾಯದಿಂದ ಒದಗಿಸಬೇಕು. ಹಾಲುಣಿಸುವ ಪ್ರಕ್ರಿಯೆಯು 3 ತಿಂಗಳವರೆಗೆ ಮುಂದುವರಿಸಬೇಕು. ಮರಿಗಳು ಹುಟ್ಟಿದಾಗ 1.9-3.5 ಕಿಲೋಗ್ರಾಂನಷ್ಟು ದೇಹದ ತೂಕವನ್ನು ಹೊಂದಿರುತ್ತೆ. ಬೆಳವಣಿಗೆಗೆ ತಕ್ಕಂತೆ ಹಸಿ ಮತ್ತು ಒಣ ಮೇವನ್ನು ಕೊಡಬೇಕು. ಇದಾದ ನಂತರ ಮರಿಗಳನ್ನು ತಾಯಿಯಿಂದ 3 ತಿಂಗಳ ನಂತರ ಬೇರ್ಪಡಿಸಬೇಕು. ಆಡುಗಳನ್ನು ಖರೀದಿಸುವಾಗ ಅವುಗಳ ಶಾಶ್ವತ ಬಾಚಿಹಲ್ಲನ್ನ ಪರೀಕ್ಷಿಸಿ ವಯಸ್ಸನ್ನ ಕಂಡುಹಿಡಿದು 1-2 ವರ್ಷದ ಮೇಕೆಗಳನ್ನ ಖರೀದಿಸುವುದು ಉತ್ತಮ. ಆಡುಗಳು ನಿರೋಗಿಯಾಗಿ ಬದುಕಿ ಅಧಿಕ ಉತ್ಪನ್ನ ಹಾಗೂ ಆದಾಯ ನೀಡಬೇಕಾದರೆ ಸರಿಯಾದ ಆಹಾರವನ್ನ ಒದಗಿಸಬೇಕು. ಜವಳು ಇಲ್ಲದ ಭೂಮಿಯಲ್ಲಿ ಚೊಕ್ಕಟವಾದ ಹುಲ್ಲುಗಾವಲುಗಳಲ್ಲಿ ಮೇಯಿಸಬೇಕು. ಹರಿಯುವ ನೀರಲ್ಲಿ ನೀರು ಕುಡಿಸಬೇಕು, ಇಲ್ಲವಾದಲ್ಲಿ ಶುಚಿಯಾದ ನೀರನ್ನು ಒದಗಿಸಬೇಕು. ಆಡುಗಳಿಗೆ ನೀಡುವ ಆಹಾರದಲ್ಲಿ ಒಮ್ಮಿಂದೊಮ್ಮೆ ಬದಲಾವಣೆ ಮಾಡಬಾರದು. ಯಾವುದೇ ರೋಗ ತಗುಲಿದ ಆಡುಗಳನ್ನು ನಿರೋಗಿ ಆಡು

0: ಪ್ರತ್ಯೇಕವಾಗಿಡಬೇಕು. ಪರೋಪಜೀವಿಗಳ ನಿರ್ಮೂಲನೆಗಾಗಿ ಕನಿಷ್ಠ ಪಕ್ಷ ವರ್ಷದಲ್ಲಿ 3 ಬಾರಿ ಔಷಧಿಯನ್ನ ನೀಡಬೇಕು. ಪರೋಪಜೀವಿಗಳ ವಿರುದ್ಧದ ಈ ಔಷಧೋಪಚಾರವನ್ನ ಬಹುತೇಕ ಬೇಸಿಗೆ ಅಂತ್ಯಗೊಂಡ ತಕ್ಷಣ ಬೀಳುವ ಮಳೆಯ ನಂತರ ಮುಂಗಾರು ಮತ್ತು ಹಿಂಗಾರು ಮಳೆಯ ಪ್ರಾರಂಭದಲ್ಲಿ ನೀಡಬೇಕು. ಸಾಂಕ್ರಾಮಿಕ ರೋಗ ತಗುಲಿದ ಆಡುಗಳ ಹಿಕ್ಕೆ, ರಕ್ತ, ಜೊಲ್ಲು, ಮೂತ್ರ ಇತ್ಯಾದಿಗಳು ಆರೋಗ್ಯವಂತ ಆಡುಗಳ ನೀರು ಮತ್ತು ಮೇವಿನ ಜೊತೆ ಬೆರೆಯದಂತೆ ಸುಡಬೇಕು ಅಥವಾ ರೋಗಾಣುನಾಶಕ ಔಷಧಿಗಳನ್ನು ಉಪಯೋಗಿಸಿ ಅದನ್ನು ತಡೆಗಟ್ಟಬೇಕು. ಸಾಂಕ್ರಾಮಿಕ ರೋಗದಿಂದ ಸತ್ತ ಆಡುಗಳನ್ನು ನದಿಗಳು, ಹುಲ್ಲುಗಾವಲುಗಳಿಂದ ದೂರವಿರುವ ಸ್ಥಳದಲ್ಲಿ ಸುಡಬೇಕು. ಆಳವಾದ ಗುಂಡಿಯಲ್ಲಿ ಸುಣ್ಣದ ಜೊತೆ ಹುಳಬೇಕು. ಅಂತಹ ಆಡುಗಳ ಚರ್ಮವನ್ನು ಯಾವ ಕಾರಣಕ್ಕೂ ಉಪಯೋಗಿಸಬಾರದು. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕಾಗಿ ನಿಯಮಿತವಾಗಿ ಲಸಿಕೆಯನ್ನು ಹಾಕಿಸಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ ಎಂ ವೆಂಕಟೇಶ ಕುಮಾರ್ ಹಾಡಿದ ಪ್ರಸನ್ನ ವೆಂಕಟದಾಸರ ರಚನೆ ದಡವ ಸೇರಿಸು ಭವನ.

0: ಇದುವರೆಗೆ ಗಾನಸುಧೆ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 6:55, ಸಂಸ್ಕೃತದಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಟಿಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಹ್ಯಃ ಸ್ವನಿವಾಸೆ ಭಾರತ ಸರ್ವಕಾರಸ್ಯ ಸಚಿವೈಃ ಸಹ ತೃತೀಯ ಉಚ್ಚಸ್ತರೀಯ ಉಪವೇಶನಸ್ಯ ಅಧ್ಯಕ್ಷತಾ ಕೃತಾ. ತಥಾ ಚ ಆಧಾರಭೂತ ಸಂರಚನಾ, ಸಂಪರ್ಕಂ, ಸುರಕ್ಷಾ, ವಿದೇಶ ಕಾರ್ಯಂ ತಥಾ ಶಾಸನಂ ಇತ್ಯೇತೈಃ ಸಂಬದ್ಧಾನಾಂ ಮಂತ್ರಾಲಯಾನಾಂ ವಿಭಾಗಾನಾಂ ಚ ಭಾವಿ ಕಾರ್ಯಸೂಚ್ಯಾಂ ಚರ್ಚಾಪಿ ಕೃತಾ. ಸಹ ಸಚಿವಾನ್ ದೇಶಸ್ಯ ಭವಿಷ್ಯಂ ಕಥಂ ಭವಿತವ್ಯಂ ಇತಿ ದೀರ್ಘಕಾಲಿಕ ದೃಷ್ಟಿಕೋಣೇನ ಚಿಂತಯಿತುಂ ಉದ್ಬುದ್ಧವಾನ್. ಅಧಿಕಾಂತರ ಸಕ್ರಿಯತಾ ತಥಾ ದತ್ತಾಂಶಸ್ಯ ಪ್ರಭಾವಿ ಪ್ರಯೋಗಸ್ಯ ಆಹ್ವಾನಂ ಕುರ್ವನ್ ಶ್ರೀಮೋದಿ ಅವದತ್ ಯತ್ ದತ್ತಾಂಶಃ ರಾಷ್ಟ್ರೀಯ ಸಂಪತ್ತಿಃ ಭವಿಷ್ಯಸ್ಯ ಸಂಸಾಧನಂ ಚ ಅಸ್ತಿ. ಸಹ ದೇಶಸ್ಯ ರಕ್ಷಾ ಉದ್ಯಮಂ ಸುದೃಢೀಕರಣಸ್ಯ ಅವಶ್ಯಕತಾಯಾಃ ವಿಷಯೇಪಿ ಅವಧಾನಂ ಪ್ರದತ್ತವಾನ್. ತಥಾ ಚ ವೈಶ್ವಿಕಸ್ತರೆ ಅಧಿಕ ಪ್ರತಿಸ್ಪರ್ಧಾತ್ಮಕಂ ಕಾರ್ಯಂ ಚ ಕರ್ತುಂ ಪ್ರೈರಯತ್. ಸಭಾಯಾಂ ಸಚಿವಾಃ ಕ್ಷೇತ್ರೀಯ ಪ್ರಾಥಮಿಕತಾಸು ಉದಯೋನ್ಮುಖ ಪ್ರತಿಸಂಧಿಷು ಕಾರ್ಯಾನ್ವಯನ ವಿಷಯೇಷು ಚ ಸ್ವಾನುಭವಾನ್ ವಿನಿಮಯೀ ಕೃತವಂತಃ. ಮಂತ್ರಿಪರಿಷದೀಯ ಸಚಿವಃ ಪ್ರಮುಖ ಮಂತ್ರಾಲಯಾನಾಂ ವಿಭಾಗಾನಾಂ ಚ ಸಚಿವಾಃ ಪ್ರಧಾನಮಂತ್ರಿ ಕಾರ್ಯಾಲಯಸ್ಯ ವರಿಷ್ಠಾಧಿಕಾರಿಣಶ್ಚ ಅಸ್ಯಾಂ ಸಭಾಯಾಂ ಉಪಸ್ಥಿತಾಃ ಆಸನ್. ಭಾರತಸ್ಯ ಆಧಿಕಾರಿಕ ಯಾತ್ರಾಯಾಂ ಆಗತಃ ಜಾಪಾನ್ ದೇಶಸ್ಯ ರಕ್ಷಾಮಂತ್ರಿ ಸಿಂಜಿರೋ ಕುಯಿಜುಮಿ ಹ್ಯಃ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ಮೇಲನಂ ಕೃತವಾನ್. ಭಾರತ ಜಾಪಾನ ದೇಶಯೋಃ ಮಧ್ಯೆ ವಿಶೇಷ ಸಾಮರಿಕ ವೈಶ್ವಿಕ ಸಹಭಾಗಿತ್ವಂ ಸುದೃಢೀಕರಣಾಯ ಸ್ವಸ್ವ ದೃಷ್ಟಿಕೋನಸ್ಯ ಆದಾನ ಪ್ರದಾನಂ ಕೃತವಂತೌ. ಭಾರತ ಪ್ರಶಾಂತ ಕ್ಷೇತ್ರೆ ತಥಾ ಚ ಬಹಿಃ ಶಾಂತಿಃ ಸ್ಥಿರತಾ ಸಮೃದ್ಧಿಃ ಚ ವರ್ಧಯಿತುಂ ಭಾರತ ಜಾಪಾನ ರಕ್ಷಾ ಸುರಕ್ಷಾ ಸಹಕಾರಸ್ಯ ಮಹತ್ವಮಪಿ ಅಧೋರೇಖಿತವಂತೌ. ಶ್ರೀಮೋದಿನಾ ರಕ್ಷಾ ಕ್ಷೇತ್ರೆ ವಿಶೇಷತಃ ಮೇಕ್ ಇನ್ ಇಂಡಿಯಾ ಇತ್ಯಸ್ಯ ಆಶ್ರಯೆ ಸಹ ವಿಕಾಸಸ್ಯ ಸಹ ಉತ್ಪಾದನಸ್ಯ ಚ ಕೃತೆ ಭಾರತೀಯ ಸಮವಾಯೈಃ ಸ್ಟಾರ್ಟ್ಅಪ್ ಇತ್ಯೈತೈಃ ಚ ಸಹ ಸಹಭಾಗಿತ್ವಂ ಕರ್ತುಂ ಜಾಪಾನ್ ದೇಶಸ್ಯ ಕೃತೆ ಅವಸರಾಃ ನಿರೂಪಿತಂ. ರಕ್ಷಾಮಂತ್ರಿ ಕುಯಿಜುಮಿ ವರ್ಯಃ ದ್ವೈಪಾಕ್ಷಿಕ ರಕ್ಷಾ ಸಹಕಾರಸ್ಯ ಪ್ರಗತಿ ವಿಷಯೆ ಅವದತ್ ಯತ್ ಭಾರತೇನ ಸಹ ಸಂಬಂಧಂ ಸುದೃಢಂ ಕರ್ತುಂ ಜಾಪಾನ ಸರ್ವಕಾರಸ್ಯ ನಿರಂತರ ಪ್ರತಿಬದ್ಧತಾಂ ಪುನಃ ದೃಢೀಕೃತವಾನ್. ಭಾರತಂ ಅದ್ಯ ಪುಣೆನಗರೆ ದ್ವಾದಶಮಂ ಬ್ರಿಕ್ಸ್ ಸಂಪ್ರೇಷಣ ಮಂತ್ರಿಣಾಂ ಸಮ್ಮೇಳನಂ ಆಯೋಜಯಿಷ್ಯ. ಅಸ್ಯಾಃ ಸಭಾಯಾಃ ಅಧ್ಯಕ್ಷಃ ಕೇಂದ್ರೀಯ ಸಂಚಾರ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧಿಯಾ ವರ್ಯಃ ಭವಿಷ್ಯತಿ. ಸಭಾಯಾಂ ಬ್ರಿಕ್ಸ್ ಸದಸ್ಯ ರಾಷ್ಟ್ರಾಣಾಂ ಸಂಪ್ರೇಷಣ ಮಂತ್ರಿಣಃ ವರಿಷ್ಠ ಪ್ರತಿನಿಧಯಃ ಚ ICT ಇತಿ ಸಂಗೃಹ್ಯ ಸೂಚನಾ ಸಂಪ್ರೇಷಣ ಪ್ರೌದ್ಯೋಗಿಕೀನಾಂ ಡಿಜಿಟಲ ಪರಿವರ್ತನಸ್ಯ ನವಾನ್ವೇಷಣಸ್ಯ ಸಂರಚನಾಯಾಃ ಚ ವಿಷಯೆ ಸಹಕಾರಂ ಸುದೃಢಂ ಕರ್ತುಂ ಚರ್ಚಾಂ ಕರಿಷ್ಯಂತಿ. ಅಯಂ ಕಾರ್ಯಕ್ರಮಃ ಬ್ರಿಕ್ಸ್ ಸದಸ್ಯ ರಾಷ್ಟ್ರಾಣಾಂ ಕೃತೆ ಉದಯೋನ್ಮುಖ ಪ್ರೌದ್ಯೋಗಿಕೀನಾಂ ಡಿಜಿಟಲ್ ಸಾರ್ವಜನಿಕ ಸಂರಚನಾಯಾಃ ಸೈಬರ್ ಸುರಕ್ಷಾಯಾಃ ಕ್ಷಮತಾ ನಿರ್ಮಾಣಸ್ಯ ಸಮಾವೇಶಿ ಡಿಜಿಟಲ್ ಸಂಪರ್ಕಸ್ಯ ಚ ವಿಷಯೇಷು ವಿಚಾರಾಣಾಂ ಆದಾನ ಪ್ರದಾನಾಯ ಮಂಚಂ ಪ್ರದದಾತಿ. ರಾಷ್ಟ್ರೀಯ ಪರೀಕ್ಷಣ ಸಂಸ್ಥೆಯಾ NTA ಇತ್ಯನೇನ ಉಕ್ತಂ ಯತ್ ತಸ್ಯ ಆನ್ಸರ್ ಕೀ ಚಾಲೆಂಜ್ ಇತಿ ಪದ್ಧತಿಃ ಸರ್ವೇಷಾಂ ಛಾತ್ರಾಣಾಂ ಕೃತೆ ನಿಷ್ಪಕ್ಷತಯಾ ಪರಿಕಲ್ಪಿತಾ ಅಸ್ತಿ ತಥಾ ಚ ತಸ್ಯ ವ್ಯಯಸ್ಯ ವಿಷಯೆ ಚಿಂತಾಮಪಿ ನಿರಾಕೃತಂ. NTA ಇತ್ಯಸ್ಯ ಆನ್ಸರ್ ಕೀ ಚಾಲೆಂಜ್ ಇತಿ ಏಕಾ ಆನ್ಲೈನ್ ಇತಿ ಆಭಾಸೀಯ ಪ್ರಕ್ರಿಯಾ ಅಸ್ತಿ ಯತ್ರ ಪರೀಕ್ಷಾರ್ಥಿನಃ ಅಸ್ಥಾಯಿ ಆನ್ಸರ್ ಕೀ ಇತ್ಯೇತಸ್ಮಿನ್ ತ್ರುಟಯಃ ಅನ್ವೇಷ್ಟುಂ ಶಕ್ನುವಂತಿ ಇತಿ ವಾರ್ತಾಃ.

0: ಆಕಾಶವಾಣಿ ಕಾರವಾರ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
0: ಆಕಾಶವಾಣಿ ಕಾರವಾರ, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, 7:05 ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು. ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ OTPಗಳು ಬರ್ತಾ ಇದೆ. ಯಾರ್ಯಾರೋ OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು. ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. OTP ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪಶ್ಚಿಮಘಟ್ಟ ಪರಿಸರ ಸೂಕ್ಷ್ಮ ವಲಯ, ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗಡೆ ಆಯ್ಕೆ. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯ ರಾಜ್ಯದ 10 ಜಿಲ್ಲೆಗಳ ಒಟ್ಟು 39 ತಾಲೂಕುಗಳ 1449 ಗ್ರಾಮಗಳನ್ನು ಕೇಂದ್ರ ಸರ್ಕಾರ ಕರಡು ಅಧಿಸೂಚನೆಯಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಡಿ ನಮೂದಿಸಿದೆ. ವಿಧಾನಸಭೆ ಕಲಾಪದಲ್ಲಿ ನಿಯಮ 73ರ ಅಡಿ ಶಾಸಕರುಗಳಾದ ಟಿಡಿ ರಾಜೇಗೌಡ ಹಾಗೂ ಆರಗ ಜ್ಞಾನೇಂದ್ರ ಮಂಡಿಸಿದ ಗಮನ ಸೆಳೆಯುವ ಸೂಚನೆಗೆ ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರಿಸಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಆಧರಿಸಿ ಕೇಂದ್ರ ಸರ್ಕಾರ ಜುಲೈ 27ರಂದು 7ನೇ ಹೊಸ ಕರಡು ಅಧಿಸೂಚನೆಯನ್ನು ಸರ್ಕಾರದ ಹಂತದಲ್ಲಿ ಪರಿಶೀಲಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು. 20,668 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಲು ಗುರುತಿಸಲಾಗಿದ್ದು, ಕರಡು ಅಧಿಸೂಚನೆಯ ದಿನಾಂಕದಿಂದ 60 ದಿನಗಳೊಳಗಾಗಿ ಸಲಹೆ ಸೂಚನೆ ಅಭಿಪ್ರಾಯಗಳನ್ನು ಸಲ್ಲಿಸಬೇಕಿದೆ ಎಂದರು. ಪಶ್ಚಿಮಘಟ್ಟದ ನದಿ ಹಾಗೂ ಜಲಾನಯನ ಪ್ರದೇಶಗಳಲ್ಲಿ ಮಾನವ ಹಸ್ತಕ್ಷೇಪಗಳಿಂದ ಬದಲಾದ ಭೂದೃಶ್ಯಗಳಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆ ಕುರಿತಾದ ಪ್ರಸ್ತಾವ ಮಂಡಿಸಿದ ಅಂತಾರಾಷ್ಟೀಯ ಖ್ಯಾತಿಯ ಕಪ್ಪೆಗಳ ತಜ್ಞ ಡಾ ಕೆವಿ ಗುರುರಾಜ್ ಹಾಗೂ ತಂಡಕ್ಕೆ ಹೊಸದಿಲ್ಲಿಯ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಭಾರತದಲ್ಲಿರುವ ಒಟ್ಟು 475 ಉಭಯಜೀವಿ ಪ್ರಭೇದಗಳ ಪೈಕಿ 200 ಪ್ರಭೇದಗಳು ಅಳಿವಿನ ಭೀತಿಯನ್ನು ಎದುರಿಸುತ್ತಿವೆ. ಸ್ಥಳೀಯ ಸಮುದಾಯದ ಸಹಯೋಗದಲ್ಲಿ ಖಾಸಗಿ ಕೃಷಿ ಅರಣ್ಯ ಪ್ರದೇಶಗಳಲ್ಲಿ ಬೆಟ್ರಾಕೇರಿಯಂ ಉಭಯಚರಗಳ ಸಂರಕ್ಷಣಾ ತಾಣಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ. ಬೆಂಗಳೂರಿನ ಸೃಷ್ಟಿ ಮಣಿಪಾಲ್ ಕಲೆ ವಿನ್ಯಾಸ ಮತ್ತು ತಂತ್ರಜ್ಞಾನ ಸಂಸ್ಥೆ ಪ್ರಾಧ್ಯಾಪಕ ಡಾ ಕೆವಿ ಗುರುರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: 2026ನೇ ಸಾಲಿನ ದ ಹ್ಯಾಬಿಟಾಟ್ ಟ್ರಸ್ಟ್ ವತಿಯಿಂದ ನೀಡುತ್ತಿರುವ ಪ್ರತಿಷ್ಠಿತ ಸಂರಕ್ಷಣಾ ಅನುದಾನವನ್ನು ನಮ್ಮ ಸಂಸ್ಥೆಗೆ, ಅದರಲ್ಲೂ ಕಪ್ಪೆಗಳ ಸಂರಕ್ಷಣೆಗೆ ದೊರೆತಿರುವುದು ನಮಗೆ ಅತ್ಯಂತ ಸಂತೋಷವಾಗ್ತಿದೆ. ಈ ಅನುದಾನವನ್ನು ದ ಹ್ಯಾಬಿಟಾಟ್ ಟ್ರಸ್ಟ್ ಸಂಸ್ಥೆಯು, ಅದು ದೆಹಲಿಯಲ್ಲಿದೆ, ಫೈನಲ್ ಜ್ಯೂರಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಅನುದಾನ ಜನಸಾಮಾನ್ಯರ ಜೊತೆಗೆ ಕಪ್ಪೆ ಸಂರಕ್ಷಣೆ, ಇಂಗ್ಲಿಷ್ನಲ್ಲಿ ಕ್ರೋಕ್ ಕೋಎಕ್ಸಿಸ್ಟೆಂಟ್ ಕನ್ಸರ್ವ್ ಎನ್ನುವ ನಮ್ಮ ಪ್ರಸ್ತಾವನೆಗೆ ಈ ಅನುದಾನ ಲಭಿಸಿದೆ. ಪಶ್ಚಿಮಘಟ್ಟಗಳಲ್ಲಿ ಸುಮಾರು 6 ಸ್ಥಳಗಳಲ್ಲಿ 3 ವರ್ಷಗಳ ಕಾಲ ಸ್ಥಳೀಯರ ಸಹಭಾಗಿತ್ವ ಕಪ್ಪೆಗಳ ಆಪ್ ಅಭಿವೃದ್ಧಿ ಮತ್ತು ಅವುಗಳ ಆವಾಸ ಸ್ಥಾನಗಳ ಬಗ್ಗೆ ಅಧ್ಯಯನ ನಡೆಸಲು 1 ಕೋಟಿ ರು ಅನುದಾನ ದೊರೆತಿದೆ. ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅತ್ಯಂತ ಸಂತೋಷವಾಗ್ತಾ ಇದೆ.
0: ವಸತಿ ಶಾಲೆಗಳಿಲ್ಲದ ರಾಜ್ಯದ 66 ಗ್ರಾಮೀಣ ಹೋಬಳಿಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವಸತಿ ಶಾಲೆಗಳನ್ನು ಮಂಜೂರು ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಸಮಾಜ ಕಲ್ಯಾಣ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಪಾತಪಾಳ್ಯ ಹೋಬಳಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯನ್ನು ಮಂಜೂರು ಮಾಡಿದ್ದಾಗಿ ತಿಳಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಕಳೆದ 2023ರಿಂದ ಇಲ್ಲಿಯ ತನಕ ಮಾದಕ ವಸ್ತು ಆನ್ಲೈನ್ ಜೂಜಾಟಕ್ಕೆ ಸಂಬಂಧಿಸಿ 1095 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಶಾಸಕ ಬಸನಗೌಡ ಬಾದರ್ಲಿ ಅವರ ಪ್ರಶ್ನೆಗೆ ಗೃಹ ಖಾತೆ ಸಚಿವರ ಪರವಾಗಿ ಉತ್ತರಿಸಿದರು. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ ಆಪರೇಷನ್ ರೈಸ್ ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ

0: ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ ಬಳಕೆ ಮತ್ತು ಸೇವನೆ ವಿರುದ್ದ ರಾಜ್ಯ ಸರ್ಕಾರ ಆರಂಭಿಸಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 7ನೇ ಹಂತದ ಆನ್ಲೈನ್ ನೋಂದಣಿಯ ಅಂತಿಮ ದಿನಾಂಕವನ್ನು ಈ ತಿಂಗಳ 31ನೇ ತಾರೀಖಿನವರೆಗೆ ವಿಸ್ತರಿಸಿದೆ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು ಮತ್ತು ಯುವ ವೃತ್ತಿಪರರು ಸೇರಿದಂತೆ 18-30 ವರ್ಷ ವಯಸ್ಸಿನ ಯುವಜನತೆ ಯುವ ಸಂಗಮ ಪೋರ್ಟಲ್ ಮೂಲಕ ಹೆಸರು ನೋಂದಾಯಿಸಬಹುದು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೊಪ್ಪಳ ಜಿಲ್ಲೆಯ ಗೋಪಾಲಕರು ಹಿಂಡಿನಲ್ಲಿ ಸಾಕಾಣಿಕೆ ಮಾಡುವ ದೇಸಿ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ ದೊರೆತಿದೆ. ಜವಾರಿ ದನ ಬದಲಾಗಿ ಕೊಪ್ಪಳ ದನದ ತಳಿ ಎಂದು ಗುರುತಿಸಲಾಗಿದೆ. ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಡಾ ಬಿಕೆ ರಮೇಶ್ ಹಾಗೂ ಡಾ ಮಹಂತೇಶ್ ನೇತೃತ್ವದಲ್ಲಿ 2017-18 ಆರಂಭಗೊಂಡ ಅಧ್ಯಯನ ಬಳಿಕ ಬೀದರಿನ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಡಾ ಕೊಟ್ರೇಶ್ ಪ್ರಸಾದ್ ಹಾಗೂ ಡಾ ಬಸವರಾಜ್ ಇನಾಮದಾರ್ ಅವರ ಸಹಯೋಗದಲ್ಲಿ ಮುಂದುವರೆಯಿತು. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಕರ್ನಾಲ್ ಕೊಪ್ಪಳ ತಳಿಗೆ ಈಗ ಮಾನ್ಯತೆ ನೀಡಿದೆ. ಬಳ್ಳಾರಿ ಜಿಲ್ಲೆ ಕೃಷಿ ಮಹಾವಿದ್ಯಾಲಯದ ಪ್ರಾಣಿಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಡಾ ಬಿಕೆ ರಮೇಶ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಕೊಪ್ಪಳ ಜಿಲ್ಲೆಯಲ್ಲೊಂದು ವಿಶಿಷ್ಟ ಪದ್ಧತಿ ಇದೆ. ಗೋಪಾಲಕರು ತಮ್ಮಲ್ಲಿರತಕ್ಕಂತಹ ಹಿಂಡು ದನಗಳು ರಾತ್ರಿ ವೇಳೆ ಹೊಲಗಳಲ್ಲಿ ತಿರುಗಿಸಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸತಕ್ಕಂತಹ ಕಾಯಕವನ್ನು ಪರಂಪರಾಗತವಾಗಿ ಮಾಡ್ತಾ ಬಂದಿರೋದನ್ನ ನಾವು ಈ ಭಾಗದಲ್ಲಿ ಕಾಣ್ತೇವೆ. ಇದನ್ನ ಗಮನಿಸಿದಂತಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಮತ್ತು ಪಶುಪಾಲನಾ ಇಲಾಖೆ ಇವರುಗಳು ಜಂಟಿಯಾಗಿ ಈ ದನಗಳಿಗೆ ವಿಶೇಷ ತಳಿ ಗುಣಗಳಿದ್ದಾವೆ, ಒಂದು ವಿಸ್ತೃತ ಅಧ್ಯಯನವನ್ನು ಕೈಗೊಂಡು ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ ತಳಿ ಅಂತ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇದನ್ನ ಪರಿಶೀಲಿಸಿ ಅಂತ ಹೇಳಿ ಆ ಅರ್ಜಿಯನ್ನು ಪರಿಗಣಿಸಿ ICR ಲೆವೆಲ್ ಅಲ್ಲಿ ಒಂದು ಪ್ರೀ ರಿಜಿಸ್ಟ್ರೇಷನ್ ಕಮಿಟಿ ಅಂತ ಇರುತ್ತೆ, ಅದರಲ್ಲಿ ಅವುಗಳನ್ನ ಪ್ರೆಸೆಂಟೇಷನ್ ಮಾಡಿ ಈಗಾಗಲೇ ಗುರುತಿಸಲ್ಪಟ್ಟಂತಹ ತಳಿಗಳಿಗಿಂತ ಪ್ರತ್ಯೇಕವಾದಂತಹ ವಿಶೇಷ ಗುಣಗಳಿದಾವೆ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಕೊಪ್ಪಳ ಭಾಗದಲ್ಲಿ ಇದಾವೆ ಅನ್ನೋದನ್ನ ಮನಗಂಡ್ಬಿಟ್ಟು ದನಗಳನ್ನ ನಾವು ಜವಾರಿ ದನಗಳು ಅಂತ ಕರಿತಾ ಇದ್ವು, ಅವುಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ತಳಿ ಮಾನ್ಯತೆ ಸಿಕ್ಕಿದೆ, ಕೊಪ್ಪಳ ದನದ ತಳಿ ಅಂತ ಹೇಳಿ ಪರಿಗಣಿಸ್ತೇವೆ.
0: ಧಾರವಾಡದ ಪಂಡಿತ್ ಬಸವರಾಜ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ರಾಜಗುರು ಅವರ 106ನೇ ಜನ್ಮದಿನಾಚರಣೆ ಹಿನ್ನೆಲೆ ರಾಷ್ಟೀಯ ಪ್ರಶಸ್ತಿಗೆ ಖ್ಯಾತ ಶಾಸ್ತ್ರೀಯ ಸಂಗೀತಜ್ಞ ಬೆಂಗಳೂರಿನ ಪಂಡಿತ್ ಪರಮೇಶ್ವರ ಹೆಗಡೆ ಅವರನ್ನು ಆಯ್ಕೆ ಮಾಡಿದೆ. ಪ್ರಶಸ್ತಿ 1,00,000 ರೂಪಾಯಿ ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಪಂಡಿತ್ ಬಸವರಾಜ ರಾಜಗುರು ಯುವ ಪ್ರಶಸ್ತಿಗೆ ಬೆಂಗಳೂರಿನ ಯುವ ಗಾಯಕ ಅನಿರುದ್ಧ ಐತಾಳ್ ಹಾಗೂ ಮೈಸೂರಿನ ಸರೋದ್ವಾದಕ ಸಚಿನ್ ಹಂಪೆ ಭಾಜನರಾಗಿದ್ದಾರೆ. ಪ್ರಶಸ್ತಿ 25,000 ರೂಪಾಯಿ ಬಹುಮಾನ ಹಾಗೂ ಪ್ರಶಸ್ತಿ ಫಲಕ ಒಳಗೊಂಡಿದೆ. ಹಿರಿಯ ನಾಗರಿಕರ ಕೊಡುಗೆಗಳನ್ನು ಗುರುತಿಸಲು ಮತ್ತು ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸಲು ಪ್ರತಿ ವರ್ಷ August 21 ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಆಚರಿಸಲಾಗುತ್ತದೆ. ವಯೋವೃದ್ಧರ ಕೊಡುಗೆಗಳನ್ನು ಗೌರವಿಸಲು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಇಂದು ವರಮಹಾಲಕ್ಷ್ಮಿ ಹಬ್ಬ. ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮನೆ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿವೆ. ತಿಳಿರು ತೋರಣ, ಬಾಳೆ ಕಂಬ, ಸಾಲು ದೀಪಗಳು, ಹೂಮಾಲೆಗಳ ಅಲಂಕಾರಗಳಿಂದ ವರಮಹಾಲಕ್ಷ್ಮಿ ಪ್ರಾಣಪ್ರತಿಷ್ಠಾಪನೆಗೊಂಡು ದೈವಕಳೆ ಮೇಳೈಸಿದೆ. ಹುಬ್ಬಳ್ಳಿ, ಮಂಗಳೂರು, ಬೆಂಗಳೂರು ಹಾಗೂ ಮೈಸೂರು ಸೇರಿದಂತೆ ರಾಜ್ಯದ ಪ್ರಮುಖ ರೈಲು ನಿಲ್ದಾಣಗಳ ಆಹಾರ ಮಳಿಗೆಗಳಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಕೈಗೊಂಡಿದ್ದಾರೆ.

0: ಇದ್ದು ಗಂಭೀರ ಲೋಪಗಳು ಪತ್ತೆಯಾಗಿವೆ. ರಾಜ್ಯದ 36 ರೈಲು ನಿಲ್ದಾಣಗಳು ಹಾಗೂ 112 ಆಹಾರ ಮಳಿಗೆಗಳಿಗೆ ದಿಢೀರ್ ಭೇಟಿ ನೀಡಿ ತಪಾಸಣೆ ನಡೆಸಲಾಗಿದ್ದು ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮಘಟ್ಟ ಪರಿಸರ ಸೂಕ್ಷ್ಮ ವಲಯ, ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗ್ಡೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
2: ಆಕಾಶವಾಣಿ ಕಾಡು ಕಲಿಸುವ ಪಾಠ, ಪ್ರಾಯೋಜಕರು ವೈಲ್ಡ್ ಲೈಫ್ ಫಸ್ಟ್ ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು.
3: ವನ್ಯಜೀವಿ ಸಂರಕ್ಷಣೆ ಮತ್ತು ಮಾನವ ಸಮಾಜ ಈ ಕುರಿತು ಸಂವಾದವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ವೈಲ್ಡ್ ಲೈಫ್ ಫಸ್ಟ್ ಸಂಘಟನೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಹಾಗೂ ಸಾಹಿತಿ ಮತ್ತು ಸಂರಕ್ಷಣಾವಾದಿ ಟಿಎಸ್ ಗೋಪಾಲ್ ಅವರು. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ.
4: ಪ್ರವೀಣ್ ಭಾರ್ಗವ್ ಅವರೇ ನಮಸ್ಕಾರ.
5: ನಮಸ್ಕಾರ.
4: ಟಿಎಸ್ ಗೋಪಾಲ್ ಅವರೇ ತಮಗೂ ನಮಸ್ಕಾರ.
6: ನಮಸ್ಕಾರ ಸರ್.
4: ಅಭಿವೃದ್ಧಿ ಹೆಸರಲ್ಲಿ ಸಮೃದ್ಧವಾಗಿರುವಂತಹ ಕಾಡನ್ನು ಕಡಿದು ಪರಿಹಾರದ ರೂಪದಲ್ಲಿ ಬೇರೆ ಕಡೆ ಗಿಡಗಳನ್ನು ನೆಟ್ಟು ಬಳಸೋದು ಸೂಕ್ತವಾದ ಕ್ರಮ ಅಂತ ಅನಿಸುತ್ತೆ ತಮಗೆ ಪ್ರವೀಣ್ ಭಾರ್ಗವ್ ಅವರೇ?
5: ಖಂಡಿತ ಇಲ್ಲ. ಯಾಕೆ ಅಂತಂದರೆ, ಒಂದು, ನಾವು ಇದನ್ನು ವೈಜ್ಞಾನಿಕ ವಿಶ್ಲೇಷಣೆ ಏನಿದೆ ಇದನ್ನು ಪರಿಗಣಿಸಲೇಬೇಕಾಗತ್ತೆ. ಈಗ ಅರಣ್ಯ ನಾಶಕ್ಕಿಂತ ಅರಣ್ಯ ಛಿದ್ರೀಕರಣ ಜೀವವೈವಿಧ್ಯಕ್ಕೆ ಅತಿ ದೊಡ್ಡ ಕುತ್ತು. ಇದು 30-40 ವರ್ಷದ ದೀರ್ಘವಾದಂಥ ವೈಜ್ಞಾನಿಕ ವಿಶ್ಲೇಷಣೆ ನಡೆದಿದೆ. ಆದ್ದರಿಂದ ನಾವು ನೈಸರ್ಗಿಕ ಅರಣ್ಯಗಳನ್ನು ಕಡಿದು ಅದರ ಪರ್ಯಾಯವಾಗಿ ಪರಿಹಾರಾತ್ಮಕ ನೆಡುತೋಪುಗಳನ್ನು ನೆಟ್ಟು, ಅದರಲ್ಲೂ ಹೇಳ್ಬೋದು 2 ಪಟ್ಟಷ್ಟು ನಾವು ಮಾಡ್ತಾ ಇದ್ದೀವಿ ಅಂತ. ಅದು ಯಾವುದೇ ಸೂಕ್ತ ವಿಷಯ ಅಲ್ಲ. ಆದ್ದರಿಂದ ನಾವು ಈ ಛಿದ್ರೀಕರಣ ತಡೆಯೋ ಅಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲೇಬೇಕಾಗತ್ತೆ. ಅದರಿಂದ 2-3 ಮಟ್ಟದಲ್ಲಿ ನಮಗೆ ಬೆನಿಫಿಟ್ ಆಗತ್ತೆ. ಜೀವ ವೈವಿಧ್ಯತೆ ಕಾಪಾಡೋಕ್ಕೆ ಅದು ಅತಿ ಸೂಕ್ತ. ಯಾಕಂದರೆ ಯಾವಾಗ ಈ ರಸ್ತೆ, ಗಣಿಗಾರಿಕೆ ಈ ಒಂದು ಸಮೃದ್ಧವಾದಂಥ ಕಾಡು ಒಳಗೆ ಬಂದಾಗ ಅದು ಕ್ರಮೇಣ ಕಾಡನ್ನು ಬರಡು ಮಾಡುತ್ತೆ. ಎಡ್ಜ್ ಎಫೆಕ್ಟ್ ಅಂತ ನಾವೇನು ಹೇಳ್ತೀವಿ. ಸೊ ಆದ್ದರಿಂದ ನಾವು ನಮ್ಮ ನೀತಿಗಳನ್ನು ಬದಲಾವಣೆ ಮಾಡಿಕೊಂಡು ಈ ಅರಣ್ಯ ಛಿದ್ರೀಕರಣ ತಡಿಲೇಬೇಕಾಗತ್ತೆ. ಹೌದು, ಅಭಿವೃದ್ಧಿಗೆ ಸ್ವಲ್ಪ ಅರಣ್ಯಗಳು ನಾಶ ಆಗತ್ತೆ. ಆದರೂ ಕೂಡ ನಾವು ಎಲ್ಲೆಲ್ಲಿ ಛಿದ್ರೀಕರಣದ ಪರಿಣಾಮ ಜಾಸ್ತಿ ಇದೆ ಅಲ್ಲಿ ನಾವು ಪರ್ಯಾಯ ವ್ಯವಸ್ಥೆಗಳನ್ನು ಕಂಡುಕೋಬೇಕಾಗತ್ತೆ. ಏನಪ್ಪ ಅದು? ಎಷ್ಟೋ ಕಡೆ ರೋಡ್ಗಳನ್ನು ನಾವು ಅದರ ಅಲೈನ್ಮೆಂಟ್ ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೆ ಸಮೃದ್ಧವಾದಂಥ ಅರಣ್ಯಗಳನ್ನ ತಡಿಬೋದು. ಇಲ್ಲ, ಕೆಲವು ಕಡೆ ನಾವು ಈ ಫ್ಲೈಓವರ್ ಇತ್ಯಾದಿಯನ್ನು ಮಾಡ್ಕೋಬೋದು. ಆವಾಗ ಸಂಪರ್ಕನೂ ಇರುತ್ತೆ, ಅರಣ್ಯಗಳು ಉಳ್ಕೊಳ್ಳುತ್ತೆ. ಸೊ ಆದ್ದರಿಂದ ಈ ಪರಿಹಾರಾತ್ಮಕ ನೆಡುತೋಪು ನೀತಿಯನ್ನು ನಾವು ಕೈಬಿಡಬೇಕಾಗತ್ತೆ. ಛಿದ್ರೀಕರಣನ ನಾವು ಎದುರಿಸಿ ಅದಕ್ಕೆ ಸೂಕ್ತವಾದಂಥ ಬೇರೆ ಪರಿಹಾರಗಳನ್ನು ಕಂಡುಕೋಬೇಕಾಗತ್ತೆ.
4: ಈ ಸಮುದಾಯ ಸಂರಕ್ಷಣೆ ಅಂತಂದರೆ ಕಾಡುಗಳನ್ನು ರಕ್ಷಣೆ ಮಾಡೋದಕ್ಕೆ ಗ್ರಾಮ ಸಭೆಗಳಂತಹ ಸಮುದಾಯಗಳಿಗೆ ಜವಾಬ್ದಾರಿಯನ್ನು ಒಪ್ಪಿಸೋದು ಸರಿಯಾದಂತಹ ನೀತಿ ಅಂತ ತಮಗನ್ಸುತ್ತ?
5: ಖಂಡಿತ ಇಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಈಗ ನಾವೆಲ್ಲ ತೆರಿಗೆದಾರರು, ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ, ಆ ತೆರಿಗೆ ಹೋಗಿ RBI ಖಜಾನೆಯಲ್ಲಿ ಸೇರುತ್ತೆ. ಹಾಗೆ ಅಂದ್ಬಿಟ್ಟು ಈ ಖಜಾನೆಯಲ್ಲಿ ಇರೋದು ನಮ್ಮದೇ ಹಣ, ನಮಗೆಲ್ಲರಿಗೂ ಒಂದೊಂದು ಬೀಗದ ಕೈ ಕೊಡಿ, ನಾವು ಅದನ್ನು ಸರಿಯಾಗಿ ಕಾಪಾಡ್ಕೊತೀವಿ ಅಂದರೆ ಇದು ಎಲ್ಲ ನಾವು ಉಂಟ. ಸೊ ಈ ನೀತಿ ಆಗೋದಿಲ್ಲ. ಇನ್ನೊಂದು ಅತಿ ಮುಖ್ಯವಾದಂಥ ವಿಷಯ, ಈ ವನ್ಯಜೀವಿ ಕಳ್ಳಸಾಗಾಣಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ $20 billion ಹೆಚ್ಚು ಇಂಟರ್ಪೋಲ್ ಸಂಸ್ಥೆ ಇದನ್ನು ಎಣಿಕೆ ಮಾಡಿದೆ. ಹಾಗಿರೋವಾಗ ಇದರಲ್ಲಿ ಇರುವಂತ

0: ಆಸಾಮಿಗಳು ಯಾವ ಗ್ರಾಮ ಸಭೆ ನಿರ್ಧಾರನ ನೋಡಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡುವಂಥ ಜನ ಅಲ್ಲ. ಅವರು ಮಾಡುವಂಥ ಅಕ್ರಮಗಳನ್ನು ಮಾಡಿಕೊಂಡೇ ಹೋಗ್ತಾರೆ. ಆದ್ದರಿಂದ ನಮಗೆ ಒಂದು ಶಾಸನಬದ್ಧ ರಕ್ಷಣಾ ವ್ಯವಸ್ಥೆ ಇರಲೇಬೇಕು. ಇದಿಲ್ಲ ಅಂದರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕಾಗೋಲ್ಲ, ವನ್ಯಜೀವಿಗಳನ್ನು ಕಾಪಾಡೋಕ್ಕಾಗೋದಿಲ್ಲ. ಹಾಗಿರುವಾಗ ಈ ಒಂದು ಸಮುದಾಯ ಸಂರಕ್ಷಣೆ ಹೇಗೆ ಅದನ್ನು ನಾವು ಸೇರಿಸ್ಕೋಬೋದು, ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಅದು ಈ ರಕ್ಷಣೆಯ ಎರಡನೇ ಪದರ ಆಗಬಹುದು. ಆದರೆ ಖಂಡಿತ ಮೊದಲನೇ ಪದರ ಆಗಕ್ಕೆ ಅವಕಾಶ ಇಲ್ಲ. ಸೊ ಆದ್ದರಿಂದ ಸಮುದಾಯಗಳು ಖಂಡಿತ ಇದರಲ್ಲಿ ಪಾಲ್ಗೊಳ್ಳಬೇಕಾಗತ್ತೆ, ರಕ್ಷಣಾ ವ್ಯವಸ್ಥೆಗೆ ಅವರು ಸ್ಪಂದಿಸಬೇಕಾಗತ್ತೆ. ಆದರೆ ಬರೀ ಅವ್ರಿಗೆ ಬಿಟ್ಟರೆ ವ್ಯವಸ್ಥಿತ ಒಂದು ಅಕ್ರಮಗಳಿವೆ ವನ್ಯಜೀವಿಗಳ ಮೇಲೆ, ಅದನ್ನು ತಡೆಯೋಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಈ ಥರ ಎರಡನೇ ಪದರ ಆಗಿ ಸಮುದಾಯಗಳು ಖಂಡಿತ ಭಾಗವಹಿಸಬೇಕಾಗತ್ತೆ, ಆದರೆ ಪೂರ್ತಿ ಅವ್ರಿಗೆ ಒಪ್ಪಿಸೋದು ಸೂಕ್ತ ಅಲ್ಲ.
1: ವನ್ಯಜೀವಿಗಳ ಜೊತೆ ಶಾಂತಿಯುತವಾದಂತಹ ಸಹಬಾಳ್ವೆ ಸಾಧ್ಯ ಅನ್ನೋ ಒಂದು ವಿಚಾರ ಏನಿದೆಯಲ್ಲ, ಇದು ಭ್ರಮೆ ಅಂತೀರಾ ಅಥವಾ ನಿಜವಾಗಲೂ ಇದು ಕಾರ್ಯಸಾಧುವಾಗುವಂತಹ ವಿಚಾರನ?
0: ಇಲ್ಲ, ಖಂಡಿತ ಇದು ಭ್ರಮೆ. ಅದು ಭಾರತ ದೇಶಕ್ಕೆ ಸೀಮಿತವಾಗಿ ನಾವು ಮಾತಾಡಿದಾಗ, ಈಗ ಅಮೆಜಾನ್ನಲ್ಲಿ ಯಥೇಚ್ಛವಾದಂಥ ಕಾಡು 50,000 ಚದುರ ಕಿಲೋಮೀಟರ್ನಲ್ಲೂ ಒಬ್ಬರೂ ಇಲ್ಲ ವ್ಯಕ್ತಿ. ಆ ಥರದ ಪರಿಸ್ಥಿತಿಯಲ್ಲಿ ಇದು ನಡೀಬಹುದು. ಆದರೆ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ಈಗ ಉದಾಹರಣೆಗೆ ನಾವು ನಾಗರಹೊಳೆ ತಗೊಳ್ಳೋಣ. 600 ಚದುರ ಕಿಲೋಮೀಟರ್ ರಕ್ಷಿತ ಪ್ರದೇಶದಲ್ಲಿ 60 ಹೆಚ್ಚು ಹುಲಿಗಳು, 600 ಹೆಚ್ಚು ಆನೆಗಳ ಮಧ್ಯೆ 6,000 ಜನ ಬದುಕಕ್ಕೆ ಆಗೋದೇ ಇಲ್ಲ. ಇದು ಜನಕ್ಕೂ ಒಂದು ದೊಡ್ಡ ಕುತ್ತು, ವನ್ಯಜೀವಿಗಳಿಗೂ ಕುತ್ತು. ಆದ್ದರಿಂದ ಸೂಕ್ತವಾದಂಥ ನೀತಿ ಏನು ಅಂದರೆ, ಇದು ಸರ್ಕಾರದ ನೀತಿಯೂ ಹೌದು, ಏನು ಅಂದರೆ ಈ ಒಂದು ಜನವಸತಿ ಮತ್ತು ಜನರು ಇರುವಂಥ ಈ ಪ್ರದೇಶಗಳಿಂದ ಅವ್ರಿಗೆ ಸೂಕ್ತವಾದ ಪರ್ಯಾಯ ವ್ಯವಸ್ಥೆ ಆಚೆ ಕಡೆ ಮಾಡಿಕೊಟ್ಟು, ಈಗ ನಾಗರಹೊಳೆ ಲೆಕ್ಕ ತಗೊಂಡ್ರೂ ಕೂಡ 802 ಕುಟುಂಬಗಳು ಆಚೆ ಬಂದಿವೆ ಸರ್ಕಾರದ ಬೇರೆ ಬೇರೆ ಸ್ಕೀಮ್ ತಗೊಂಡು. ಆಗ ವನ್ಯಜೀವಿಗಳಿಗೂ ಮಾನವ ಒತ್ತಡ ಇಲ್ಲದಿರೋವಂಥ ನೆಲೆ ಸಿಗುತ್ತೆ, ಮತ್ತು ಜನರಿಗೂ ಬೇರೆ ಎಲ್ಲ ಸೌಕರ್ಯಗಳು ಅಲ್ಲಿ ಕಲ್ಪಿಸ್ಕೊಡ್ಬೋದು. ಮುಖ್ಯವಾಗಿ ಇನ್ನೊಂದು ವಿಷಯ ಏನಂದರೆ, ಈಗ ನಮ್ಮ ದೇಶದಲ್ಲಿ ಕೇವಲ 4% ವನ್ಯಜೀವಿ ರಕ್ಷಣೆಗೆ ಮೀಸಲಿಟ್ಟಿದ್ದೀವಿ. ಪ್ರಶ್ನೆ ಏನು ಅಂದರೆ, 96% ಭೂಭಾಗವನ್ನು ನಾವು ಬಳಸಿಕೊಂಡು ನಾವು ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ ದಕ್ಕಿಸ್ಕೊಂಡಿಲ್ಲ ಅಂದರೆ, ಈ 4%ನಲ್ಲೂ ನಾವು ಎಲ್ಲ ಥರ ಮಾನವ ಚಟುವಟಿಕೆಗಳನ್ನು ಬಿಟ್ಟು ಅದನ್ನು ನಡೆಸ್ಕೊಂಡು ಹೋದಾಗ ಇದು ಸೂಕ್ತನಾ? ಖಂಡಿತ ಇಲ್ಲ. ಆದ್ದರಿಂದ ಈ 4% ಏನಿದೆ, ನ್ಯಾಷನಲ್ ಪಾರ್ಕ್, ಸ್ಯಾಂಕ್ಚುರಿ, ಇವುಗಳನ್ನು ನಾವು ಮಾನವರಹಿತ ಪ್ರದೇಶಗಳಾಗಿ ಕಾಪಾಡಿಕೊಳ್ಳೇಬೇಕಾಗತ್ತೆ. ಇನ್ನೊಂದು, ನಮ್ಮ ಸಂವಿಧಾನದ ಅಡಿಯಲ್ಲಿ ಬಹಳ ಮುಖ್ಯವಾದಂಥ ಒಂದು ನೀತಿ ಅನ್ಬೋದು, ಪ್ರಿನ್ಸಿಪಲ್ ಅನ್ಬೋದು, ಏನು ಅಂದರೆ ಇಂಟರ್ ಜನರೇಷನಲ್ ಈಕ್ವಿಟಿ. ಅಂದರೆ ನಮ್ಮ ಪೀಳಿಗೆಗೆ ಸೀಮಿತವಾದಲ್ಲ ಇದು, ಮುಂದಿನ ಪೀಳಿಗೆಗಳಿಗೂ ಈ ವನ್ಯಜೀವಿ ಸಂಪತ್ತನ್ನು ಉಳಿಸಿಕೊಟ್ಟು ಅಂಥ ಒಂದು ಹೊಣೆ ನಮ್ಮ ಮೇಲಿದೆ. ಹಾಗಿರುವಾಗ ಎಲ್ಲೆಲ್ಲಿ ಮಾನವನ ಪ್ರಭಾವ ಬೀರಿದೆ ಅಲ್ಲಿ ವನ್ಯಜೀವಿಗಳು ಜಗ್ಗಿಬಿಟ್ಟಿವೆ. ಆದ್ದರಿಂದ ಇದನ್ನೆಲ್ಲ ಸರಿಯಾಗಿ ನಾವು ಪರಿಗಣಿಸಿ ಜನಕ್ಕೂ ಸೂಕ್ತವಾದಂಥ ಪರಿಹಾರ ಕೊಟ್ಟು ಅವರನ್ನು ಪುನರ್ವಸತಿ ಮಾಡಿ ವನ್ಯಜೀವಿಗಳನ್ನು ಇಂಥ ನೆಲೆಗಳಲ್ಲಿ 4% ಭಾರತದ ಭೂಭಾಗದಲ್ಲಿ ನಾವು ಇದನ್ನು ಕಾಪಾಡ್ಕೋಬೇಕಾಗುತ್ತೆ.
1: ಗೋಪಾಲ್ ಅವರೇ, ಇವತ್ತಿನಿಂದ ಒಂದು ಹೊಸ ಬಾನುಲಿ ಸರಣಿ ಆರಂಭ ಆಗ್ತಾ ಇದೆ. ಈ ಸರಣಿ ಬಗ್ಗೆ, ತಮ್ಮ ಪುಸ್ತಕದ ಬಗ್ಗೆ ಮಾತು.
2: ಈಗ ಮಾತನಾಡಿದಂಥ ನಮ್ಮ ಸ್ನೇಹಿತರು ಪ್ರವೀಣ್ ಭಾರ್ಗವ್ ಅವರು, ನಾನು ಮುಖ್ಯವಾಗಿ KM ಚಿನ್ನಪ್ಪನವರ ಶಿಷ್ಯರು ಅಂತ ಹೇಳಬೇಕು. ನಾಗರಹೊಳೆಯಲ್ಲಿ ಬಹಳ ಕಾಲ ರೇಂಜರಾಗಿ ಕೆಲಸ ಮಾಡಿದಂಥ ಚಿನ್ನಪ್ಪನವರು ನಿವೃತ್ತಿ ಪಡೆದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಅವ್ರ ಪ್ರಶ್ನೆ ಬಂದಾಗ, ಶಾಲಾ ಮಕ್ಕಳನ್ನು ನಾನು ಸಂಪರ್ಕಿಸ್ತೇನೆ, ಅವರಿಗೆ ನಾನು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಹೇಳ್ಕೊಡ್ತೇನೆ ಅಂತ ಹೇಳಿದರು. ಈಗ ತಮಗೆ ಸಂದರ್ಶನ ಕೊಟ್ಟಂಥ ಪ್ರವೀಣ್ ಭಾರ್ಗವ್ ಅವರು ಆ ಮಾತನ್ನು ಹೇಳಿದ್ರು, ಮುಂದಿನ ಪೀಳಿಗೆಗೆ ನಾವು ಅರಣ್ಯಗಳನ್ನು ಮತ್ತು ವನ್ಯಜೀವಿಗಳನ್ನು ಉಳಿಸಿಕೊಡೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ. ಚಿನ್ನಪ್ಪನವರು ಒಂದು ಕಡೆ ಕುದುರೆ ಮುಖದ ಗಣಿಗಾರಿಕೆಯನ್ನು ತಡೆಯೋದ್ರ ಬಗ್ಗೆ, ನಾಗರಹೊಳೆ ಬಂಡೀಪುರಗಳಲ್ಲಿ ರಾತ್ರಿ ವಾಹನ ಸಂಚಾರವನ್ನು ತಡೆಗಟ್ಟುವುದ್ರ ಬಗ್ಗೆ ಎಲ್ಲ ಏನು ಕ್ರಮಗಳನ್ನು ಮಾಡಬೇಕು

0: ಅದಕ್ಕೆ ಕಾನೂನಿನ ಬೆಂಬಲವನ್ನು ಪಡ್ಕೊಂಡು ಬೇಕಾದ ಕ್ರಮವನ್ನು ತಗೊಳ್ಳೋಕ್ಕೆ ಯಶಸ್ವಿ ಆದರು. ಇನ್ನೊಂದು ಕಡೆ ಅವರು ಈ ವಿಚಾರವನ್ನು ಬಹಳ ಎಚ್ಚರದಲ್ಲಿ ಗಮನದಲ್ಲಿ ಇಟ್ಕೊಂಡಿದ್ದರು. ಏನಂದರೆ ಮಕ್ಕಳಿಗೆ ನಾವು ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಕೊಡಬೇಕು ಅಂತ. ಅದಕ್ಕೆ ಅವರು ಆರಿಸಿಕೊಂಡಿದ್ದು ನಾನು ಕೆಲಸ ಮಾಡ್ತಿದ್ದ ಕೊಡಗಿನ ಶ್ರೀಮಂಗಲದ ಕಾಲೇಜಿನ ಅವರು ಅಲ್ಲೇ ಹಳೆ ವಿದ್ಯಾರ್ಥಿ. ಆ ಮಕ್ಕಳನ್ನೆಲ್ಲ ಕರ್ಕೊಂಡು ನಾಗರಹೊಳೆ, ಬ್ರಹ್ಮಗಿರಿ, ಬಂಡೀಪುರ, ಕುದುರೆಮುಖ, ಭದ್ರಾ ಅಭಯಾರಣ್ಯ ಇಲ್ಲೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಪ್ರಾಯೋಗಿಕವಾಗಿ ಅವರಿಗೆ ತರಗತಿಗಳನ್ನು ಅವ್ರು ನಡೆಸಿಕೊಟ್ರು. ಇದನ್ನು ನಾಡಿನಾದ್ಯಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ಹೋದ ಕಡೆಯಲ್ಲಿ, ಅದು ಹಳ್ಳಿ ಇರಬಹುದು, ದೊಡ್ಡ ಊರಿರಬಹುದು, ಹತ್ತೇ ಮಕ್ಕಳಿರಬಹುದು, ಅಥವಾ IAS ಆಫೀಸರ್ಗಳ ದೊಡ್ಡ ತಂಡವೇ ಇರಬಹುದು, ಇವರೆಲ್ಲರನ್ನೂ ಉದ್ದೇಶಿಸಿ ಅವರು ಅನೇಕ ಸ್ಲೈಡ್ ಪ್ರದರ್ಶನಗಳನ್ನು ನಡೆಸಿಕೊಟ್ರು. ಭಾಳ ಸೊಗಸಾದ ಕಾರ್ಯಕ್ರಮ, ಇದೊಂದು ರೀತಿಯಲ್ಲಿ ಜನಪದ ಗಾಯಕ ಹಾಡ್ತಾ ಇದ್ದಂಥ ರೀತಿ. ಅದೆಲ್ಲವನ್ನು ಕೂಡ ನಾವು ದಾಖಲು ಮಾಡ್ಕೊಳ್ಳೋಕೆ ನಾನು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಂಜೆ ಹೊತ್ತು ಅವ್ರ ಜೊತೆಗೆ ನಾನು ಹೋಗ್ತಾನೆ ಇದ್ದೆ. ಆಗ ಇದೆಲ್ಲವನ್ನು ನನ್ನ ನೆನಪಲ್ಲಿ ಇಟ್ಕೊಂಡು ನಾನು ಇದನ್ನು ಒಂದು ಪುಸ್ತಕ ರೂಪದಲ್ಲಿ ಬರೀಲಿಕ್ಕೆ ನಾನು ಆಲೋಚನೆ ಮಾಡಿದೆ. ಕಾಡಿನೊಳಗೊಂದು ಜೀವದ ಪುಸ್ತಕದಲ್ಲಿ ಯಾವ ರೀತಿಯಲ್ಲಿ ಚಿನ್ನಪ್ಪನವರ ಆತ್ಮಕಥನವನ್ನು ನಾನು ನಿರೂಪಣೆ ಮಾಡಿದ್ನೋ ಅದರ ಮುಂದುವರಿಕೆಯಾಗಿ ವನ್ಯಜೀವಿ ಸಂರಕ್ಷಣಾ ಶಿಕ್ಷಣದ ಬಗ್ಗೆ ಅವರು ಮಾಡಿಕೊಟ್ಟಂಥ ಈ ಉಪನ್ಯಾಸದ ಕಾರ್ಯಕ್ರಮಗಳೇನಿದೆ ಮತ್ತು ಪ್ರಕೃತಿ ಶಿಬಿರಗಳು ಏನಿದೆ ಇವುಗಳನ್ನೆಲ್ಲ ಕ್ರೋಢೀಕರಿಸಿ ಒಂದು ಪುಸ್ತಕ ರೂಪದಲ್ಲಿ ಬರೀಬೇಕಂತ ಹೇಳಿ ಯೋಚನೆ ಮಾಡಿ ಕಾಡು ಕಲಿಸುವ ಪಾಠ ಅನ್ನೋ ಪುಸ್ತಕದಲ್ಲಿ ಅದನ್ನು ನಾನು ನಿರೂಪಣೆ ಮಾಡಿದೆ. ಇದು ಬಹಳ ಪರಿಣಾಮಕಾರಿಯಾಗಿ ಸಂವಹನ ಆಯಿತು, ಜೊತೆಗೆ ಎಲ್ಲ ಕಡೆ ಇದು ವ್ಯಾಪಕವಾಗಿ ಜನಪ್ರಿಯತೆಯನ್ನು ಕೂಡ ಪಡ್ಕೊಂಡಿತು. ಕಾಡು ಕಲಿಸುವ ಪಾಠಕ್ಕೆ ಸಾಹಿತ್ಯ ಅಕಾಡೆಮಿಯಿಂದ ಕೂಡ ಪುರಸ್ಕಾರ ಲಭಿಸಿತು. ಈ ಪುರಸ್ಕಾರದ ನಿಜವಾದ ಕೀರ್ತಿ ಚಿನ್ನಪ್ಪನವರು ಸಲ್ಲಬೇಕು, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಸಾರ್ವಜನಿಕವಾಗಿ ಇದನ್ನು ತಲುಪಿಸ್ಲಿಕ್ಕೆ ಸಾಧ್ಯವಾಯಿತಲ್ಲ ಅನ್ನೋದು ನಮಗೆಲ್ರಿಗೂ ಕೂಡ ಬಹಳ ಸಂತೋಷದ ವಿಚಾರ. ಅದು ಈಗ ಆಕಾಶವಾಣಿಯಲ್ಲಿ ಮುಂದಿನ ವಾರಗಳಲ್ಲಿ ಜನರ ಕಿವಿಗೆ ಕೂಡ ತಲುಪಿಸಬೇಕು ಅಂತ ಹೇಳಿ.
1: ನೀವು ಬರೆದಿರುವಂತಹ ಪುಸ್ತಕವನ್ನು ಓದಲಿದ್ದೀರಿ, ಕಾಡು ಕಲಿಸುವ
0: ಪಾಠ.
1: ಪಾಠ ಅಂತಿಮವಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಪ್ರವೀಣ್ ಅವರೇ?
2: ನಾವು ಈಗ ಬಹಳ ಮುಖ್ಯವಾದಂಥ ಒಂದು ಸನ್ನಿವೇಶದಲ್ಲಿದ್ದೀವಿ. ಏನು ಅಂದರೆ ಈಗ ನಾವೇನು ಚರ್ಚೆ ಮಾಡಿದ್ವಿ ಈ ವಿಷಯಗಳನ್ನು ನೀತಿಯಲ್ಲಿ ನಾವು ಅದನ್ನು ಬಳಸಿಕೊಂಡು ಈ ಒಂದು 4% ಭೂಭಾಗದ ರಕ್ಷಣೆ ಬಗ್ಗೆ ಸಾಕಷ್ಟು ನಾವು ಕೆಲಸ ಮಾಡಿ ಅದನ್ನು ಉಳಿಸ್ಕೊಂಡಲ್ಲಿ ಮುಂದಿನ ಪೀಳಿಗೆಗೆ ಇದು ಖಂಡಿತ ಒಂದು ಅವರ ಆಸ್ತಿ. ಅದನ್ನು ನಾವು ಉಳಿಸ್ಕೊಟ್ಟು ಇಲ್ಲದೆ ಇದ್ದರೆ ಮುಂದಿನ ಪೀಳಿಗೆ ಏನು ಹೇಳುತ್ತೆ, ಏನು ಇಷ್ಟು ವಿಜ್ಞಾನ, ಇಷ್ಟು ತಿಳುವಳಿಕೆ ಎಲ್ಲ ಇದ್ದು ನಮಗೆ ಇವತ್ತು ಯಾವ ವನ್ಯಜೀವಿ ಸಂಪತ್ತು ಉಳಿದಿಲ್ವಲ್ಲ ಅನ್ನೋ ಮಾತನ್ನು ನಾವು ಕೇಳಬಾರ್ದು, ಅದು ಆಗಲೂಬಾರ್ದು. ಇನ್ನೊಂದು, ಇದನ್ನು ನಾವು ಈಗ ಮಾಡಲಿಲ್ಲ ಅಂದರೆ ನಾವು ಸೋತ್ಬಿಡ್ತೀವಿ. ಆದ್ದರಿಂದ ಸಮಯ ಸರಿಯಾಗಿದೆ, ಈಗಿರೋ ಒತ್ತಡಗಳ ಮಧ್ಯ ನಾವು ಇದನ್ನು ಖಂಡಿತ ಗಮನದಲ್ಲಿಟ್ಟುಕೊಂಡು ಮುಂದುವರಿಬೇಕಾಗತ್ತೆ.
1: ಒಳ್ಳೆಯದು ಪ್ರವೀಣ್ ಭಾರ್ಗವ್ ಅವರೇ ಹಾಗೂ TS ಗೋಪಾಲ್ ಅವರೇ, ಇದುವರೆಗೂ ವನ್ಯಜೀವಿ ಸಂರಕ್ಷಣೆ ಹಾಗೂ ಮಾನವ ಸಮಾಜ ಈ ಬಗ್ಗೆ ನಿಮ್ಮ ಚಿಂತನೆಗಳನ್ನು ಬಹಳ ಸೊಗಸಾಗಿ ಹಂಚಿಕೊಂಡ್ರಿ. ಕಾರ್ಯಕ್ರಮ ಯಶಸ್ವಿಯಾಗಲಿ, ವಂದನೆಗಳು. ನಮಸ್ಕಾರ.
2: ನಮಸ್ಕಾರ.
0: ನಮಸ್ಕಾರ.
3: ವನ್ಯಜೀವಿ ಸಂರಕ್ಷಣೆ ಮತ್ತು ಮಾನವ ಸಮಾಜ ಈ ಕುರಿತು ಸಂವಾದವನ್ನು ಕೇಳಿದ್ರಲ್ಲ, ಇದರಲ್ಲಿ ಭಾಗವಹಿಸಿದ್ದವರು ವೈಲ್ಡ್ ಲೈಫ್ ಫಸ್ಟ್ ಸಂಘಟನೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಹಾಗೂ ಸಾಹಿತಿ ಮತ್ತು ಸಂರಕ್ಷಣಾವಾದಿ TS ಗೋಪಾಲ್ ಅವರು. ಸಂವಾದವನ್ನು ನಡೆಸಿಕೊಟ್ಟವರು ಎನ್ ಕೇಶವಮೂರ್ತಿ.
4: ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ ಕೇಳಿದಿರಿ. ಸಂಕಲನ GN ಮಂಜುನಾಥ್, ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈಲ್ಡ್ ಲೈಫ್ ಫಸ್ಟ್ ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು.
3: ವನ್ಯಜೀವಿಗಳ ಸಂರಕ್ಷಿತ ತಾಣಗಳು ಭಾರತದ ಭೂವಿಸ್ತೀರ್ಣದ %4 ಭಾಗದಲ್ಲಿ ಮಾತ್ರವೇ ಉಳಿದುಕೊಂಡಿವೆ. ಮಾನವರೊಂದಿಗೆ ಸಹಜೀವನ ನಡೆಸಲಾಗದೆ ಅಳಿವಿನ ಅಂಚಿಗೆ ತಲುಪಿರುವ ವನ್ಯಜೀವಿಗಳಿಗೆ ಉಳಿದಿರುವ ಆಶ್ರಯ ತಾಣವೆಂದರೆ ಇಷ್ಟು ಅಲ್ಪವಾದ ಜಾಗ ಮಾತ್ರವೇ. ಈ ಅರಣ್ಯ ಪ್ರದೇಶದಲ್ಲಾದರೂ ಬೇಟೆ, ಮರ ಕಡಿತ ಮತ್ತು ಅರಣ್ಯ ಉತ್ಪನ್ನಗಳ ಸಂಗ್ರಹದಂತಹ ಮಾನವ ಚಟುವಟಿಕೆಗಳನ್ನು ನಿಷೇಧಿಸಿ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ವನ್ಯಜೀವಿ ಸಂರಕ್ಷಣೆ ಸಂವಿಧಾನ ವಿಧಿಸಿರುವ ಕರ್ತವ್ಯವೂ ಹೌದು.
5: ವನ್ಯಜೀವಿ ಸಂರಕ್ಷಣೆಯ ಈ ಸಂದೇಶವನ್ನು ಶ್ರೀ HNA ಪ್ರಸಾದ್ ಮತ್ತು ಶ್ರೀಮತಿ ಗೀತಾ ರಾಮಮೂರ್ತಿಯವರ ಸೌಜನ್ಯದಿಂದ ಈ ಕಾರ್ಯಕ್ರಮದ ಮೂಲಕ ಪ್ರಾಯೋಜಿಸುತ್ತಿರುವವರು

0: ವೈಲ್ಡ್ ಲೈಫ್ ಫಸ್ಟ್ ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು.
1: ಆಕಾಶವಾಣಿ ಹಾಸನ, ಭದ್ರಾವತಿ, ಕಾರವಾರ ಹಾಗೂ ಮಂಗಳೂರು ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ.
3: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
4: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
3: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
4: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಬುಕ್ ಮಾಡಬಹುದು.
3: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
5: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ ಕರೆ ಮಾಡಿ ಹಾಡಬಹುದು. ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಶ್ರೋತೃಗಳೇ, ಇಂದು ಮುಂಜಾನೆ 7:45ಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 8:30ಕ್ಕೆ ಮಂಜುಳಾ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:05ಕ್ಕೆ ಭಾವಗೀತೆಗಳು, 9:15ಕ್ಕೆ ನಿಸರ್ಗದಿಂದ ನಾವು ಕಲಿಯಬೇಕಾದ ಪಾಠಗಳು ಈ ಕುರಿತು ಮಾತನಾಡುತ್ತಾರೆ ಶಿರಸಿಯ ಗಣಪತಿ ಭಟ್ ವರ್ಗಾಸರ. 9:30ಕ್ಕೆ ಜನಪದ ಗೀತೆಗಳು, 10:00ಗೆ ಹಿಂದಿ ಚಿತ್ರಗೀತೆಗಳು ಹಾಗೂ 10:30ಕ್ಕೆ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಪ್ರಕಟಣೆ. 7:35ಕ್ಕೆ ಕನ್ನಡದಲ್ಲಿ ವಾರ್ತೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ ಕಾಣಿಸುತ್ತದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಅಧಿಕಾರಿಗಳು, ವಿಶ್ವವಿದ್ಯಾಲಯಗಳು ಮತ್ತು ಯುವ ಸಮೂಹದೊಂದಿಗೆ ಹೆಚ್ಚಿನ ಒಡನಾಟ ಹೊಂದಬೇಕು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ. ಲಡಾಖ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿ, ಇಂದು ಭಾರತ ನೆದರ್ಲ್ಯಾಂಡ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ತಮ್ಮ ನಿವಾಸದಲ್ಲಿ 3ನೇ ಉನ್ನತ ಮಟ್ಟದ ಸಭೆ ನಡೆಸಿದರು. ಮೂಲಸೌಕರ್ಯ ಮತ್ತು ಸಂಪರ್ಕ, ಭದ್ರತೆ, ವಿದೇಶಾಂಗ ವ್ಯವಹಾರಗಳು ಮತ್ತು ಆಡಳಿತವನ್ನು ನಿರ್ವಹಿಸುವ ಸಚಿವಾಲಯಗಳು ಮತ್ತು ಇಲಾಖೆಗಳ ಭವಿಷ್ಯದ ಕಾರ್ಯಸೂಚಿಯ ಕುರಿತು ಚರ್ಚಿಸಿದರು. ದೇಶದ ಭವಿಷ್ಯವನ್ನು ಹೇಗೆ ರೂಪಿಸಬೇಕು ಎಂಬ ಕುರಿತು ದೀರ್ಘಾವಧಿಯ ದೃಷ್ಟಿಕೋನದಿಂದ ಯೋಚಿಸುವಂತೆ ಅವರು ಕಾರ್ಯದರ್ಶಿಗಳನ್ನು ಒತ್ತಾಯಿಸಿದರು. ಹೆಚ್ಚಿನ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ದತ್ತಾಂಶದ ಪರಿಣಾಮಕಾರಿ ಬಳಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದರು. ಅಧಿಕಾರಿಗಳಲ್ಲಿ ಅನೌಪಚಾರಿಕ ಸಂವಹನ ಇರಬೇಕು, ಸಾಂಘಿಕ ಮನೋಭಾವವನ್ನು ನಿರ್ಮಿಸುವ ಮಹತ್ವದ ಬಗ್ಗೆ ತಿಳಿದುಕೊಳ್ಳಬೇಕು, ವಿಶ್ವವಿದ್ಯಾಲಯಗಳು ಮತ್ತು ಯುವಜನರ ನಡುವೆ ಹೆಚ್ಚಿನ ರೀತಿಯಲ್ಲಿ ತೊಡಗಿಸಿಕೊಳ್ಳುವಂತೆ ಅವರು ಅಧಿಕಾರಿಗಳಿಗೆ ಸಲಹೆ ನೀಡಿದರು. ರಕ್ಷಣಾ ಉದ್ಯಮವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಜಾಗತಿಕ ಮಟ್ಟದಲ್ಲಿ ಅದನ್ನು ಹೆಚ್ಚು ಸ್ಪರ್ಧಾತ್ಮಕವಾಗಿಸುವ ಅಗತ್ಯವಿದೆ. ಕೃತಕ ಬುದ್ದಿಮತ್ತೆಯ ಪರಿಣಾಮಕಾರಿ ಬಳಕೆಗೆ ಮತ್ತು ಎಐ ಸಾಮರ್ಥ್ಯಗಳನ್ನು ಮಾನವ ಪರಿಣಿತಿಯೊಂದಿಗೆ ಸಂಯೋಜಿಸುವ ನವೀನ ಮಾರ್ಗಗಳನ್ನು ಅನ್ವೇಷಿಸಬೇಕು. ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಮತ್ತು ದೀರ್ಘಾವಧಿಯ ದೃಷ್ಟಿಕೋನದೊಂದಿಗೆ ಭಾರತದ ಭವಿಷ್ಯವನ್ನು ರೂಪಿಸಲು ಹೆಚ್ಚಿನ ಸಮನ್ವಯತೆ ಜೊತೆಗೆ ನವೀನ ಚಿಂತನೆ ಮತ್ತು ಸಾಮೂಹಿಕ ಮಾಲೀಕತ್ವದ ಅಗತ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೋಯಿಜುಮು ಪ್ರಧಾನಿ ನರೇಂದ್ರ ಮೋದಿಯವರನ್ನು ದೆಹಲಿಯಲ್ಲಿ ನಿನ್ನೆ ಭೇಟಿ ಮಾಡಿದರು. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬಗ್ಗೆ ಉಭಯ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಇಂಡೋ ಪೆಸಿಫಿಕ್ ಮತ್ತು ಅದರಾಚೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ದಿಯನ್ನು ಹೆಚ್ಚಿಸುವಲ್ಲಿ ಭಾರತ ಜಪಾನ್ ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಮಹತ್ವವನ್ನು ಈ ಸಮಾಲೋಚನೆ ಅನಾವರಣಗೊಳಿಸುತ್ತದೆ. ರಕ್ಷಣಾ ವಲಯದಲ್ಲಿ ಭಾರತೀಯ ಕಂಪನಿಗಳು ಮತ್ತು ನವೋದ್ಯಮಗಳೊಂದಿಗೆ ವಿಶೇಷವಾಗಿ ಮೇಕ್ ಇನ್ ಇಂಡಿಯಾ ಆಶ್ರಯದಲ್ಲಿ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆಗಾಗಿ ಜಪಾನ್ ಪಾಲುದಾರಿಕೆ ಮಾಡಿಕೊಳ್ಳಲು ಲಭ್ಯವಿರುವ ಅವಕಾಶಗಳ ಬಗ್ಗೆ ಪ್ರಧಾನಿ ಈ ಸಂದರ್ಭದಲ್ಲಿ ಮಾಹಿತಿ ನೀಡಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಜಪಾನ್ ನಡುವಿನ ರಕ್ಷಣಾ ಮತ್ತು ಭದ್ರತಾ ಸಂಬಂಧಗಳನ್ನು ಗಾಢಗೊಳಿಸುವ ಕುರಿತು ಅತ್ಯುತ್ತಮ ಸಂಭಾಷಣೆ ನಡೆಸಿದ್ದೇವೆ. ಇಂಡೋ ಪೆಸಿಫಿಕ್ ಮತ್ತು ಅದರಾಚೆಗಿನ ಶಾಂತಿ, ಸ್ಥಿರತೆ ಮತ್ತು ಸಮೃದ್ದಿಗೆ ಎರಡೂ ರಾಷ್ಟಗಳ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆ ಪ್ರಮುಖ ಆಧಾರವಾಗಿದೆ ಎಂದು ಹೇಳಿದ್ದಾರೆ. 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯನ್ನು ಭಾರತ ಆಯೋಜಿಸಿದ್ದು, ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯಲ್ಲಿ ಸಭೆ ನಡೆಯಲಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ಪ್ರಮುಖ ಕಾರ್ಯಸೂಚಿಯಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತದೆ. ಲಡಾಖ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ನಿರ್ಧಾರವು ಲಡಾಖ್ನ ದೂರದ ಪ್ರದೇಶಗಳಲ್ಲಿನ ನಾಗರಿಕರಿಗೆ ನ್ಯಾಯದಾನದ ಪ್ರವೇಶವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಮತ್ತು ಅವರು ಅರ್ಹ ಕಾನೂನು ಸೇವೆಗಳನ್ನು ಪಡೆಯಲು ಸಮಯವನ್ನು ಕಡಿಮೆ ಮಾಡುತ್ತದೆ. ಲಡಾಖ್ನ ಸರ್ವತೋಮುಖ ಅಭಿವೃದ್ದಿಗೆ ಮತ್ತು ಸಾಂವಿಧಾನಿಕ ಸುರಕ್ಷತೆಗಳನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ಕೀ ಉತ್ತರದ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಆನ್ಸರ್ ಕೀ ಚಾಲೆಂಜ್ ಎಂಬ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗಾಗಿ ವಿನ್ಯಾಸಗೊಳಿಸಿದೆ. ಈ ವ್ಯವಸ್ಥೆ ದುಬಾರಿಯಾಗಿದೆ ಎಂಬ ಕಳವಳಗಳನ್ನು ಎನ್ಟಿಎ ತಿರಸ್ಕರಿಸಿದೆ. ಇದು ಒಂದು ಆನ್ಲೈನ್ ಪ್ರಕ್ರಿಯೆಯಾಗಿದ್ದು ಅಲ್ಲಿ ಜೆಇಇ ಮುಖ್ಯ, ಎನ್ಇಇಟಿ ಅಥವಾ ಯುಜಿಸಿ

0: ನೆಟ್ನಂತಹ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಅಭ್ಯರ್ಥಿಗಳು ತಾತ್ಕಾಲಿಕ ಕೀ ಉತ್ತರದ ದೋಷಗಳ ಬಗ್ಗೆ ಆಕ್ಷೇಪ ಸಲ್ಲಿಸಬಹುದು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಎನ್ಟಿಎ ಹೇಳುವಂತೆ ಒಬ್ಬ ಅಭ್ಯರ್ಥಿಯು ಪ್ರಶ್ನೆಯನ್ನು ಪ್ರಶ್ನಿಸಿದರೆ ಮತ್ತು ವಿಷಯ ತಜ್ಞರು ಸವಾಲನ್ನು ಸ್ವೀಕರಿಸಿದರೆ ಪರಿಷ್ಕೃತ ಉತ್ತರ ಕೀ ಪರೀಕ್ಷೆ ಪರದ ಪ್ರತಿಯೊಬ್ಬ ಅಭ್ಯರ್ಥಿಗೂ ಅದು ಅನ್ವಯವಾಗಲಿದೆ. ಅನಗತ್ಯ ಸವಾಲುಗಳನ್ನು ನಿರುತ್ಸಾಹಗೊಳಿಸಲು ಇದಕ್ಕಾಗಿ ಶುಲ್ಕವನ್ನು ವಿಧಿಸಲಾಗುತ್ತದೆ ಮತ್ತು ಸವಾಲು ಸರಿಯಾಗಿದ್ದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ. ಪ್ರತಿ ಪ್ರಶ್ನೆಗೆ 200 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಯಾವುದೇ ಅಭ್ಯರ್ಥಿಯಿಂದ ನಿಖರವಾದ ಸವಾಲು ಎದುರಾದರೆ ಲಕ್ಷಾಂತರ ಇತರ ದಾಖಲೆಗಳನ್ನು ಸರಿಪಡಿಸಲು ನೆರವಾಗಲಿದೆ ಎಂದು ಎನ್ಟಿಎ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ವರಮಹಾಲಕ್ಷ್ಮಿ ಹಬ್ಬ. ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮನೆ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗಿದೆ. ತಳಿರು, ತೋರಣ, ಬಾಳೆಕಂಬ, ಸಾಲು ದೀಪಗಳು, ಹೂಮಾಲೆಗಳ ಅಲಂಕಾರಗಳಿಂದ ವರಮಹಾಲಕ್ಷ್ಮಿ ಪ್ರಾಣ ಪ್ರತಿಷ್ಠಾಪನೆಗೊಂಡು ದೈವಕಳೆ ಮೇಳೈಸಿದೆ. ಬೆಲೆ ಏರಿಕೆಯ ಮಧ್ಯೆಯೂ ವರಮಹಾಲಕ್ಷ್ಮಿ ಹಬ್ಬದ ಅಗತ್ಯ ವಸ್ತುಗಳ ಖರೀದಿ ಭರಾಟೆ ಇಂದು ಸಹ ಜೋರಾಗಿದೆ. ಈ ವರ್ಷದ ಅಕ್ಟೋಬರ್ 31ರವರೆಗೆ 10 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕರಹಿತವಾಗಿ ಆಮದು ಮಾಡಿಕೊಳ್ಳಲು ಸರ್ಕಾರ ಅನುಮತಿ ನೀಡಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಈ ಕುರಿತು ಅಧಿಸೂಚನೆ ಹೊರಡಿಸಿದೆ. ನಿರ್ದಿಷ್ಟ ಷರತ್ತುಗಳಿಗೆ ಒಳಪಟ್ಟು 10 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕವಿಲ್ಲದೆ ಆಮದು ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. ಹಬ್ಬದ ಋತುವಿಗೆ ಮುಂಚಿತವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಹಬ್ಬದ ಸಂದರ್ಭದಲ್ಲಿ ಸಕ್ಕರೆ ಬೇಡಿಕೆ ಸಾಮಾನ್ಯವಾಗಿ ಹೆಚ್ಚಿರುತ್ತದೆ. ಭಾರತ ವಿಶ್ವದ 2ನೇ ಅತಿದೊಡ್ಡ ಸಕ್ಕರೆ ಉತ್ಪಾದಕ ರಾಷ್ಟವಾಗಿದೆ. ಆಮ್ಸ್ಟೆಲ್ವಿನ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿ ಪೂಲ್ ಬಿ ಗುಂಪಿನ ಮೊದಲ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ನೆದರ್ಲ್ಯಾಂಡ್ಸ್ ವಿರುದ್ದ ಸೆಣಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಪೂಲ್ ಡಿ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತ 2ನೇ ಸುತ್ತಿಗೆ ಮುನ್ನಡೆದಿದೆ. ಎರಡೂ ತಂಡಗಳು ಅವಕಾಶಗಳನ್ನು ಸೃಷ್ಟಿಸಿಕೊಂಡವು, ಆದರೆ ಗೋಲು ಗಳಿಸುವಲ್ಲಿ ವಿಫಲವಾದವು. ಭಾರತದ ರಕ್ಷಣಾ ವಿಭಾಗವು ಸ್ಪರ್ಧೆಯ ಉದ್ದಕ್ಕೂ ದೃಢವಾಗಿತ್ತು. ವಿಶೇಷವಾಗಿ ದ್ವಿತೀಯಾರ್ಧದಲ್ಲಿ ಭಾರತವು ಇಂಗ್ಲೆಂಡ್ನಿಂದ ಅನೇಕ ಪೆನಾಲ್ಟಿ ಕಾರ್ನರ್ಗಳನ್ನು ತಡೆದಿತ್ತು. ಸಲೀಮಾತೇಟೆ ನೇತೃತ್ವದ ಭಾರತದ ಪೂಲ್ ಡಿಯಲ್ಲಿ ಪ್ರಮುಖ 2ನೇ ಸ್ಥಾನವನ್ನು ಗಳಿಸಲು ಈ ಡ್ರಾ ನೆರವಾಯಿತು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಶಟ್ಲರ್ಗಳು ಇಂದು ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಮೂರನೇ ಶ್ರೇಯಾಂಕದ ಚೀನಾದ ಲಿಯಾಂಗ್ ವಿ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರ ವಿರುದ್ದ ಹೋರಾಡಲಿದ್ದಾರೆ. ಈ ಜೋಡಿ ಪ್ರೀಕ್ವಾರ್ಟರ್ ಫೈನಲ್ಸ್ನಲ್ಲಿ ಮಲೇಷಿಯಾದ ಜುನೈದಿ ಆರಿಫ್ ಮತ್ತು ರಾಯ್ ಕಿಂಗ್ ಯಾಪ್ ಅವರನ್ನು 21-13, 21-19, 21-17 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಡಬಲ್ಸ್ನಲ್ಲಿ ತ್ರಿಸಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಅವರನ್ನೊಳಗೊಂಡ ಭಾರತ ಜೋಡಿ 4ನೇ ಶ್ರೇಯಾಂಕದ ಚೀನಾದ ಜಿಯಾಇ ಫ್ಯಾನ್ ಮತ್ತು ಜಾಂಗ್ ಶು ಕ್ಸಿಯಾನ್ಸಿ ಜೋಡಿಯನ್ನು ಎದುರಿಸಲಿದೆ. ಏತನ್ಮಧ್ಯೆ ಮಾಜಿ ವಿಶ್ವ ಚಾಂಪಿಯನ್ ಪಿವಿ ಸಿಂಧು, ಪುರುಷರ ಸಿಂಗಲ್ಸ್ ಶೆಟ್ಲರ್ ಆಯುಷ್ ಶೆಟ್ಟಿ ಮತ್ತು ಮಿಶ್ರ ಡಬಲ್ಸ್ ಜೋಡಿ ಧ್ರುವ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ತಮ್ಮ ಪ್ರೀಕ್ವಾರ್ಟರ್ ಫೈನಲ್ಸ್ನಲ್ಲಿ ಹಣಾಹಣಿಯಲ್ಲಿ ಸೋಲುಂಡರು. ಇದರಿಂದಾಗಿ ಆಯಾ ವಿಭಾಗಗಳಲ್ಲಿ ಭಾರತದ ಯಾನ ಕೊನೆಗೊಂಡಿತು. ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು 3ನೇ ಶ್ರೇಯಾಂಕದ ವಾಂಗ್ ಜಿಯಿ ವಿರುದ್ದ ಪರಾಭವಗೊಂಡರು. ಪುರುಷರ ಸಿಂಗಲ್ಸ್ನಲ್ಲಿ ಆಯುಷ್ ಶೆಟ್ಟಿ ಅವರನ್ನು ಇಂಡೋನೇಷ್ಯಾದ ಅಲ್ವಿ ಫರ್ಹಾನ್ ಸೋಲಿಸಿದರು. ನೈಜೀರಿಯಾದ ವಾಯುವ್ಯ ಸುಕೋಟೋ ರಾಜ್ಯದ ನದಿಯಲ್ಲಿ ದೋಣಿಯೊಂದು ಮುಳುಗಿ ಕನಿಷ್ಠ 47 ಜನರು ಸಾವನ್ನಪ್ಪಿದ್ದಾರೆ. ದೋಣಿಯಲ್ಲಿದ್ದ 80ಕ್ಕೂ ಹೆಚ್ಚು ಜನರು ಗೋರೌ ಪಟ್ಟಣದಲ್ಲಿ ಕೆಲಸಕ್ಕಾಗಿ ತೆರಳುತ್ತಿದ್ದರು. ನೈಜೀರಿಯಾದಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ದೋಣಿ ಅಪಘಾತಗಳು ಸಾಮಾನ್ಯವಾಗಿದೆ. ಈ ವರ್ಷದ ಜನವರಿಯಲ್ಲಿ ಯೋಬೆ ರಾಜ್ಯದಲ್ಲಿ ಇದೇ ರೀತಿ ದುರಂತದಲ್ಲಿ 25 ಜನ ಸಾವನ್ನಪ್ಪಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರಿಗಳು, ವಿಶ್ವವಿದ್ಯಾಲಯಗಳು ಮತ್ತು ಯುವ ಸಮೂಹದೊಂದಿಗೆ ಹೆಚ್ಚಿನ ಒಡನಾಟ ಹೊಂದಬೇಕು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯ 12ನೇ ಬ್ರಿಕ್ಸ್ ಸಂವಹನ ಸಚಿವ

0: ಸಭೆ. ಲಡಾಖ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿ, ಇಂದು ಭಾರತ ನೆದರ್ಲ್ಯಾಂಡ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಬೃಂದಾವನ ಚಿತ್ರದ ಗೀತೆ ಹಾಡಿದ್ದಾರೆ ಹೇಮಂತ್ ಮತ್ತು ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿ ಹರಿಕೃಷ್ಣ.

0: ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
4: ಸಿಕ್ಕಿಬಿದ್ರು.
5: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ದೇವರೇ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ ಪ್ರಕಾಶ್, ಸಂಗೀತ ವೀರ ಸಮರ್ಥ್, ಗೀತೆ ಬರೆದವರು ಯೋಗರಾಜ್ ಭಟ್.

0: ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಸಾಧನಾ ಸರ್ಗಮ್ ಹಾಡಿದ ಸವಾರಿ ಚಿತ್ರದ ಗೀತೆ. ಸುಧೀರ್ ಅತ್ತಾವರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮಣಿಕಾಂತ್ ಕದ್ರಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಚಿತ್ರಗೀತೆಗಳನ್ನು ಕೇಳಿದಿರಿ. ಇಂದು ಮುಂಜಾನೆ 8:30 ನಮ್ಮ ನಿಲಯದಿಂದ ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:00 ಹಿಂದಿ ಚಿತ್ರಗೀತೆಗಳನ್ನು ಹಾಗೂ 10:30 ಚಿತ್ರಗೀತೆಗಳನ್ನು ಮತ್ತೆ ಕೇಳಲಿದ್ದೀರಿ. ಆಕಾಶವಾಣಿ ಕಾರವಾರ ಸಮಯ 8:00, ಹಿಂದಿಯಲ್ಲಿ 8:15 ಇಂಗ್ಲೀಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿರುವ ಕಿಂದರಿ ಜೋಗಿ ಚಿತ್ರದ ಗೀತೆ. ಗೀತ ರಚನೆ ಮತ್ತು ಸಂಗೀತ ಹೌಸಲೇಖ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಪ್ರಳಯಾಂತಕ ಚಿತ್ರದ ಗೀತೆ. ಗೀತ ರಚನೆ ಚಿ ಉದಯಶಂಕರ್ ಅವರದು, ಸಂಗೀತ ನಿರ್ದೇಶಕರು ಶಂಕರ್ ಗಣೇಶ್.

0: शांति नेमदी
1: लंकेश पत्रिके चित्रद गीते ಹಾಡಿದ್ದಾರೆ ವಸುಂಧರಾ ದಾಸ್ ಮತ್ತು ಬಾಬ್ಜಿ. ಬಾಬ್ಜಿ ಸಂದೀಪ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.
2: ಓ ಯೇ.

ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:50. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ರುಚಿ ರಾಮರುಚಿ ತನ್ನ ಸಂತುಷ್ಟಿ ಪರಿಪೂರ್ಣ ಒಪ್ಪುದು ರಾಮ ಸಂತುಷ್ಟಿಯಿಂದೆ. ತನ್ನ ರುಚಿ ರಾಮರುಚಿ ತನ್ನ ಸಂತುಷ್ಟಿ ಪರಿಪೂರ್ಣ ಒಪ್ಪುದು ರಾಮ ಸಂತುಷ್ಟಿಯಿಂದೆ ಎನ್ನುವ ಸಹಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಮಂಕುತಿಮ್ಮ ಎನ್ನುವ ಸಹಜದ ದೈವಾತ್ಮ

ಸಂತುಷ್ಟಿ ಪರಿಪೂರ್ಣವಪ್ಪದು ರಾಮ ಸಂತುಷ್ಟಿ ಎಂದೇ ಎನ್ನುವ ಸಹಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಮಂಕುತಿಮ್ಮ. ಎನ್ನುವ ಸಹಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಮಂಕುತಿಮ್ಮ.

ಧಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ತೋರಿ ಮೇರು ಸಂಸ್ಕೃತಿಯ ಉದಾಹರಣೆಯಾದ ಶಬರಿಯ ಕಥೆಯನ್ನು ಡಿ ವಿ ಜಿ ಇಲ್ಲಿ ಹೇಳ್ತಾ ಇದ್ದಾರೆ. ರಾಮನ ಭಕ್ತೆ ಈ ಶಬರಿ. ಸೀತೆಯನ್ನು ಹುಡುಕ್ತಾ ಶ್ರೀರಾಮ ಕಾಡಿನ ಪ್ರಾಂತ್ಯಗಳಲ್ಲೆಲ್ಲ ತಿರುಗಿದ. ಮತಂಗ ಮಹರ್ಷಿಗಳ ಆಶ್ರಮಕ್ಕೂ ಬಂದ. ಇದೇ ಆಶ್ರಮದಲ್ಲಿ ವ್ರತನಿಷ್ಠೆಯಾಗಿದ್ಲೋ, ಸುಧರ್ಮ ಅನುಯಾಯಿಯೂ ಆಗಿದ್ಲೋ ಆ ಶಬರಿ. ಅಂಥ ಶಬರಿ ರಾಮನನ್ನು ನೋಡಿದ್ಲು. ಆ ತಾಯಿ ರಾಮನು ತನ್ನ ಪ್ರಯಾಣದ ಕಾಲದಲ್ಲಿ ಈ ದಾರಿಯಲ್ಲಿ ಬಂದಾನು, ಹೀಗೆ ಬಂದಾಗ ಆ ಮಹಾನ್ ಭಾವನೆಗೆ ರುಚಿಯಾದ ಫಲಗಳನ್ನು ಅರ್ಪಿಸಬೇಕು. ತನ್ನ ರುಚಿಯೇ ರಾಮನಿಗೂ ರುಚಿ, ತನ್ನ ಸಂತುಷ್ಟಿಯೇ ರಾಮ ಸಂತುಷ್ಟಿಯಿಂದ ಪೂರ್ಣವಾಗುವುದು ಎಂದು ಫಲ ಮೂಲಾದಿಗಳನ್ನು ಸಂಗ್ರಹಿಸಿಟ್ಟುಕೊಂಡು ರಾಮನಿಗೆ ಕೊಡ್ತಾಳೆ. ಪ್ರಾತಸ್ಮರಣೀಯರಾದ ವಿ ಸಿ ಅವರ ಶಬರಿ ಪದ್ಯವನ್ನು ಒಂದು ಸತಿ ಓದಿ, ಬಹಳ ಹೃದಯಂಗಮವಾಗಿ ಚಿತ್ರಿಸ್ತಾರೆ. ಬಂದಾನೋ ಬಾರನೋವು, ತಂದಾನೋ ತಾರನೋವು ಅಂತ ಹೇಳ್ತಾ ಹೋಗಿ ಆ ಶಬರಿ ರಾಮನಿಗಾಗಿ ತಹತಹಿಸ್ತಾಳೆ. ರಾಮ ಬರಲಿ, ರಾಮ ಬರಲಿ, ರಾಮ ಬರಲಿ ಅನ್ನೋದೇ ಆಕೆಯ ಧ್ಯೇಯವಾಕ್ಯ ಆಗಿಬಿಡುತ್ತೆ. ಅಂಥ ಶಬರಿ ಹೀಗೆ ತಾನು ಆ ಶ್ರೀರಾಮನೊಡನೆ ಐಕ್ಯ ಭಾವನೆ ಹೊಂದುತ್ತಾಳೆ. ಆಕೆಯ ಸಹಜವಾದ ದೈವಾತ್ಮ ಭಾವದಲ್ಲಿ ತನ್ನನ್ನು ಧನ್ಯಳಾಗಿಸಿಕೊಳ್ತಾಳೆ, ತನ್ನ ಬದುಕನ್ನು ಸಾರ್ಥಕವಾಗಿಸಿಕೊಳ್ತಾಳೆ. ಮೇರು ಸಂಸ್ಕೃತಿಗೆ ಅತ್ಯಂತ ಎತ್ತರದ ಉದಾಹರಣೆಯಾಗಿ ನಿಲ್ತಾಳೆ. ಸಾರ್ಥಕ ಜೀವ ಆ ತಾಯಿಯದು. ಅಂಥ ಸಹಜವಾದಂಥ ದೈವಾತ್ಮ ಭಾವದಲ್ಲಿ ಶಬರಿ ಹೇಗೆ ಧನ್ಯಾತ್ಮತೆ ಆದಲೋ ಅಥವಾ ಧನ್ಯತೆಯನ್ನು ಕಂಡಳೋ, ಅಂಥ ಸಾರ್ಥಕವಾದ ಬದುಕು ಕೂಡ ನಮ್ಮದಾಗಲಿ ಅಂತ ಇದ್ದಾರೆ ಡಿ ವಿ ಜಿಯವರು.

ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ. ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ. ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ.

0: ವಾಯುಪುತ್ರ ಅಂಜನಾಸುತ ಸುಗ್ರೀವನ ಅಮಾತ್ಯ ನಮ್ಮ ಹನುಮಂತ ವೀರ ಸಂಸ್ಕಾರ ಸಂಪನ್ನ ಸುಸಂಸ್ಕೃತ ಬದುಕು ಈ ಮಹಾನುಭಾವನದ್ದು. ರಾಮಾಗಮನಕ್ಕಾಗಿಯೇ ಬಹಳ ವರ್ಷಗಳಿಂದ ಕಾದಿದ್ದ ಈತ. ಆತನ ಆಗಮನವಾಗುತ್ತಲೇ ಆತನ ಸೇವೆಯಲ್ಲಿ ತನ್ನ ಏನೆಲ್ಲವನ್ನೂ ಶ್ರೀರಾಮಾರ್ಪಣ ಎಂದು ವಿನಿಯೋಗಿಸಿದ ಮಹಾನುಭಾವ ಈ ಹನುಮಂತ. ತನ್ನದೆನ್ನುವುದನ್ನು ಎಲ್ಲವನ್ನೂ ದೂರ ತಳ್ಳಿ ರಾಮಚಂದ್ರನ ಸೇವೆಯೇ ಪರಮ ಪುರುಷಾರ್ಥ ಅಂದುಬಿಟ್ಟ. ರಾಮ ಸೇವೆಯಲ್ಲಿ ದಿನ ರಾತ್ರಿ ಮನಸ್ಸನ್ನು ಸಂಪೂರ್ಣವಾಗಿ ಕೊಟ್ಟುಬಿಟ್ಟ, ಮೈ ಮರೆತುಬಿಟ್ಟ. ರಾಮ ಸೇವೆಯ ಮಹಾಸಂಕಲ್ಪವೇ ಹನುಮಂತನ ಕಂಡುಕೊಂಡ ಘನತತ್ವ. ಹೀಗೆ ಘನತತ್ವವೊಂದಕ್ಕೆ ಮನಸೋತು ದಿನರಾತ್ರಿ ಆತನನ್ನು ನೆನೆಯದೆ ಒಂದು ಕೆಲಸಕ್ಕೂ ಆತ ಕೈ ಹಾಕ್ತಾ ಇರಲಿಲ್ಲ. ಅದರ ಅನುಸಂಧಾನವೇ ಆತನ ಜೀವನ. ಹನುಮಂತ ಆಧ್ಯಾತ್ಮ ತತ್ವವನ್ನು ಅನುಸಂಧಾನ ಮಾಡಿದ ಪ್ರಕರಣವನ್ನು ತಿಳಿಯಬೇಕು ಅಂತ ಆಸೆ ಪಡೋರು DVG ಅವರ ಶ್ರೀರಾಮ ಪರೀಕ್ಷಣಂ ಕಾವ್ಯದ ಕಡೆಯ ಭಾಗವನ್ನು ಓದಲೇಬೇಕು. ತನ್ನೊಬ್ಬನ ಸುಖ ಸಂತೋಷಕ್ಕಾಗಿ ಬದುಕನ್ನು ಮೀಸಲಾಗಿಡದೆ ಮೇರು ಸದೃಶ ಕಾರ್ಯವೊಂದಕ್ಕಾಗಿ ಬದುಕನ್ನು ಸವೆಸುವುದರ ನಿದರ್ಶನದ ಬದುಕು ಆ ಮಾರುತಿಯದು. ಅದೇ ಕೃತಕೃತ್ಯತೆಯ ಬದುಕು, ಜೀವ ವಿಸ್ತರಣೆಯ ಬ್ರಹ್ಮಾನುಸಂಧಾನದ ದಾರಿ ಇದು. ಹನುಮಂತನ ಈ ಉಪದೇಶ ಮನುಷ್ಯನಾದವನು ಹೇಗೆ ಬದುಕಬೇಕು, ಶ್ರದ್ಧೆಯೊಂದಿಗೆ ಹೇಗೆ ತನ್ನನ್ನು ಸಮರ್ಪಿಸಿಕೊಳ್ಳಬೇಕು ಅನ್ನೋದಕ್ಕೆ ಬಹುದೊಡ್ಡ ಉದಾಹರಣೆ. ಮೇರು ಸಂಸ್ಕೃತಿ ಅಂತ ಕರೀತಾರಲ್ಲ, ಆ ಮೇರು ಸಂಸ್ಕೃತಿಗೆ ಇದು ಅತ್ಯಂತ ಉತ್ತಮವಾದಂತಹ ಉದಾಹರಣೆ. ಹೀಗೆ ಆ ಮಾರುತಿಯ ಬದುಕು ಆ ಧನ್ಯಾತ್ಮತೆಯನ್ನು ಕಂಡಂತಹ ರೀತಿ ಸಾರ್ಥಕವಾದದ್ದು ಅಂತಾರೆ ಗುಂಡಪ್ಪನವರು.
1: ಕಗ್ಗದ ಸಿರಿ DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ MR ಶ್ರೀನಿಧಿ, ವ್ಯಾಖ್ಯಾನ HS ಶ್ರೀರಾಮಕೃಷ್ಣ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MR ಶಿವರಾಮ್. ಕಗ್ಗದ ಸಿರಿ

0: ಆಕಾಶವಾಣಿ ಕಾರವಾರ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253 45, ಎಸ್ಟಿಡಿ ಕೋಡ್ 0838 2, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ.

0: ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಆಕಾಶವಾಣಿ ಕಾರವಾರ ಭಾವಗೀತೆಗಳು. ಸಂಗೀತ ಕಟ್ಟಿ ಹಾಡಿದ ಬಿ.ಎ. ಸನದಿ ಅವರ ರಚನೆ. ಸಂಗೀತ ಬಿ.ಎಂ. ನಾರಾಯಣ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೇಸ್ ನರಸಿಂಹಸ್ವಾಮಿ ಅವರ ರಚನೆಯನ್ನು ಹಾಡಿದ್ದಾರೆ ಎಂವಿ ಅನಂತಕುಮಾರ್ ಮತ್ತು ಲತಾ ಜಾಗೀರದಾರ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಭಾವಗೀತೆಗಳನ್ನು ಕೇಳಿದಿರಿ ಆಕಾಶವಾಣಿ ಕಾರವಾರ. ನಿಸರ್ಗದಿಂದ ನಾವು ಕಲಿಯಬೇಕಾದ ಪಾಠಗಳು ಈ ಕುರಿತು ಮಾತನಾಡುತ್ತಾರೆ ಶಿರಸಿಯ ಗಣಪತಿ ಭಟ್ ವರ್ಗಾಸರ.
3: ನಿಸರ್ಗ ಎಂದ ಕ್ಷಣ ಯಾವುದನ್ನು ನಾವು ಗಮನಿಸ್ತೇವೆ? ಪಂಚಭೂತಗಳಿಂದ ಆಗಿರುವಂಥ ನಿಸರ್ಗ, ಅಗ್ನಿ, ವಾಯು, ಜಲ, ಆಕಾಶ, ಈ ತತ್ವಗಳಿಂದ ಹೊಂದಿರುವಂತಹ ಪರಿಸರವನ್ನು ನಿಸರ್ಗ ಅಂತ ನಾವು ಹೇಳ್ತೇವೆ. ಸಹಜವಾಗಿ ಯಾವುದೇ ರೀತಿಯ ಮನುಕುಲದವರ ಪ್ರಯತ್ನವಿಲ್ಲದೆ ಹುಟ್ಟಿರುವಂತಹ ಸಸಿಗಳು, ವಾತಾವರಣ ಹಾಗೂ ಪಾರಿಸರಿಕವಾದಂತಹ ಸಂಗತಿಗಳು, ಇವನ್ನು ನಾವು ನಿಸರ್ಗ ಅಂತ ಹೇಳ್ತೇವೆ. ಈ ನಿಸರ್ಗ ಇಲ್ಲದಿದ್ದರೆ

ನಾವು ನಮ್ಮ ಸಗ್ಗವನ್ನು ಕಳೆದುಕೊಂಡಂತೆ, ಸ್ವರ್ಗವನ್ನು ನಾವು ಕಳೆದುಕೊಂಡಂತೆ. ಇನ್ನೊಂದು ಅರ್ಥದಲ್ಲಿ ನೈಸರ್ಗಿಕವಾದದ್ದು ಅಂತೂ ಕೂಡ ಅದನ್ನು ಹೇಳ್ತಾರೆ. ಯಾವುದು ನೈಸರ್ಗಿಕವಾದದ್ದು? ಹರಿವ ಜಲ ನೈಸರ್ಗಿಕವಾದದ್ದು, ಬೀಸುವ ಗಾಳಿ ನೈಸರ್ಗಿಕವಾದದ್ದು, ಸೂರ್ಯ ಕಿರಣದಿಂದ ಪಡೆಯುವಂತಹ ಶಾಖ ಅದು ನೈಸರ್ಗಿಕವಾದದ್ದು. ಹಾಗೆಯೇ ಅವಕಾಶವನ್ನು ಕಲ್ಪಿಸುವಂತಹ ಆಕಾಶ ಮತ್ತು ಭೂಮಿ ಇವೆಲ್ಲವೂ ಬಹಳ ಪ್ರಾಚೀನವಾದದ್ದು, ಮೂಲವನ್ನು ನಾವು ಕಂಡುಹಿಡಿಯಲಿಕ್ಕೂ ಕೂಡ ಸಾಧ್ಯವಾಗದಷ್ಟು ಪ್ರಾಚೀನವಾದದ್ದು. ಅಂತಹ ಪ್ರಾಚೀನತೆಯನ್ನು ಹೊಂದಿರುವ ನಿಸರ್ಗದ ಬಗೆಗೆ ನಮಗೆ ನಿಜವಾಗಿಯೂ ಒಂದು ರೀತಿಯ ವ್ಯವಸ್ಥಿತವಾದಂಥ ನಿಲುವಿನ ಅಗತ್ಯವಿದೆ ಎನ್ನುವುದನ್ನು ಸ್ಪಷ್ಟಪಡಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಸರ್ಗದ ಜೊತೆಗಿನ ಒಡನಾಟ ಹುಟ್ಟಿನಿಂದ ಸಾವಿನವರೆಗೂ ನಾವು ಹೊಂದಿದ್ದೇವೆ, ಪಡೆದಿದ್ದೇವೆ. ಹುಟ್ಟಿದ ತತ್ಕ್ಷಣದಲ್ಲಿ ಆಮ್ಲಜನಕ ಸಹಿತವಾದಂತಹ ವಾತಾವರಣದ ಕಡೆಗೆ ನಾವು ಬಂದಿರ್ತೇವೆ. ಉಸಿರಾಟವನ್ನು ನಿಲ್ಲಿಸಿದಿವಿ ಅಂತಾದರೆ ಶರೀರ ನಿಶ್ಚೇಷ್ಟಿತವಾಗಿ ಬಿಡ್ತದೆ. ಆದರೆ ನಿಶ್ಚೇಷ್ಟಿತ ಶರೀರ ಆಗದಂತೆ ಇರಬೇಕು ಅಂದರೆ ಒಳ್ಳೆಯ ಹವಾನುಕೂಲ ವಾತಾಯನದ ಅಗತ್ಯ ನಮಗಿರ್ತದೆ. ಈ ವಾತಾಯನವನ್ನು ಪಡೆದು ನಾವು ಶ್ವಾಸೋಚ್ಛ್ವಾಸ ಕ್ರಿಯೆಯನ್ನು ಉಂಟು ಮಾಡ್ತೇವೆ. ಶ್ವಾಸೋಚ್ಛ್ವಾಸ ಕ್ರಿಯೆ ನಿಂತಿತು ಅಂತಾದರೆ ಅಲ್ಲಿಗೆ ನಮ್ಮ ಪ್ರಾಣಶಕ್ತಿಯು ನಿಂತಿತು ಅಂತ ಆಗ್ತದೆ. ಹಾಗಾಗಿ ಹೊರಬಂದ ತತ್ಕ್ಷಣದಲ್ಲಿ ಪಡೆಯುವ ಪ್ರಪ್ರಥಮ ನೈಸರ್ಗಿಕವಾದಂತಹ ಸ್ವರೂಪ ಅಂತ ಹೇಳಬೇಕೋ, ವಸ್ತು ಅಂತ ಹೇಳಬೇಕೋ, ಅಥವಾ ಘಟಕ ಅಂತ ಹೇಳಬೇಕೋ ಗೊತ್ತಿಲ್ಲ, ಒಟ್ಟಂದದಲ್ಲಿ ಅದನ್ನು ಹವಾ ಗಾಳಿ ಅಂತ ಕೂಡ ಹೇಳಬಹುದಾಗಿದೆ. ಅದನ್ನು ನಾವು ಪ್ರಪ್ರಥಮವಾಗಿ ಪಡೆಯುತ್ತೇವೆ. ತಾಯಿಯ ಮುಖವನ್ನು ನೋಡುತ್ತಿರುವಂತೆ ಹಸಿವಿನ ಅನುಭವ ನಮಗಾಗ್ತದೆ. ತನ್ನ ಮಮತೆಯನ್ನು ಕೊಡುವಂಥ ತಾಯಿ, ಆ ಮಮತ್ವದ ಮೂಲಕ ನಮ್ಮ ವೈಯಕ್ತಿಕವಾದಂತಹ ಬದುಕಿಗೆ ಬೇಕಾದ ಮಾರ್ಗ ಎನ್ನುವುದು ಪ್ರಾಪ್ತಿಯಾಗ್ತದೆ. ತಾಯಿ ನಮಗೆ ದಾರಿಯನ್ನು ಸೂಚಿಸ್ತಾಳೆ. ಮಡಿಲಲ್ಲಿ ಬೆಳೆಯುವ ಮಗುವಾಗಿರುವಂಥ ನಾವು ವಾತಾವರಣದಿಂದ ಪಡೆದಿರುವಂತಹ ಗಾಳಿಯ ಜೊತೆಯಲ್ಲಿ ತಾಯಿಯ ಸ್ತನ್ಯದ ಪಾನವನ್ನು ಮಾಡ್ತೇವೆ. ಯಾವ ಪ್ರಾಣಿಯಿಂದಲೂ ಸಿಗದ ಬಹಳ ಪೋಷಕಾಂಶದಿಂದ ಕೂಡಿರುವ ಮಗುವಿನ ಬೆಳವಣಿಗೆಗೆ ಬೇಕಾಗುವ ಎಲ್ಲ ಸುಪ್ತವಾದಂಥ ಶಕ್ತಿಯನ್ನು ಹೊಂದಿರುವ ಮಾತೃ ಹೃದಯದಿಂದ ಉಕ್ಕುವ ಆ ಪಾನರೂಪಿ ಹಾಲು ನಮಗೆ ಸರಿಯಾಗಿ ದೊರೆತಾಗ ಮಾತ್ರ ನಮ್ಮ ಶರೀರದ ಆಂಗಿಕವಾದಂತಹ ಬೆಳವಣಿಗೆ ಎನ್ನುವಂಥದ್ದು ಉಂಟಾಗ್ತದೆ. ಇದು ಎರಡನೆಯದ್ದು. ಬೆಳೆಯುತ್ತಾ ಬೆಳೆಯುತ್ತಾ ಓಡಾಡಿಕೊಂಡಿರುವ ಸ್ಥಿತಿಗೆ ನಾವು ಬಂದಾಗ ಅಂಬೆಗಾಲಿಕ್ಕಿ ನಾವು ಮುಂದೆ ಬರುತ್ತಿರುವಂತೆ ಕೈ ಹಿಡಿದು ನಡೆಸುವ ತಾಯಿ, ಜೊತೆಯಲ್ಲಿ ಕುಡಿಯಲು ಬೇಕಾದಂಥ ನೀರು, ಈ ನೀರನ್ನು ಕುಡಿಯುವಾಗ ಪರಿಶುದ್ಧವಾದದ್ದು ಎನ್ನುವುದು ನಮ್ಮ ಕಲ್ಪನೆಯಲ್ಲಿ ಇರೋದಿಲ್ಲ. ಆದರೆ ಆ ಪರಿಕಲ್ಪನೆಯನ್ನು ತಾಯಿ ಕೊಟ್ಟಿರ್ತಾಳೆ. ಹಾಗಾಗಿ ಮಾತೃಸ್ವರೂಪಿಣಿಯನ್ನು ನಾವು ದೇವತಾ ರೂಪಿ ಅಂತ ಕೂಡ ಹೇಳ್ತೇವೆ. ಮಾತೃದೇವೋ ಭವ ಎನ್ನುವ ಉಕ್ತಿ ಬಹಳ ಮುಖ್ಯವಾಗಿ ಬಳಸಬಹುದಾಗಿದೆ. ಅಂತಹ ತಾಯಿತನ ಅದು ನಮಗೆ ಪರಿಶುದ್ಧವಾದದ್ದನ್ನು ತನ್ನ ಮಗುವಿಗೆ ಕೊಟ್ಟಾಗ ಮಗುವಿನ ಬೆಳವಣಿಗೆ ಎನ್ನುವಂಥದ್ದು ವ್ಯವಸ್ಥಿತವಾಗಿ ಆಗ್ತದೆ ಎನ್ನುವಂಥ ಕಲ್ಪನೆಯನ್ನು ಹೊಂದಿ ಅದನ್ನು ನಮಗೆ ದೊರಕಿಸಿಕೊಡ್ತಾಳೆ. ಆಹಾರ ವಸ್ತುಗಳು ಮಗು ಬೆಳೆಯುತ್ತಿರುವಂತೆ ಆ ಮಗುವಿಗೆ ನಿತ್ಯ ಆಹಾರವನ್ನು ಕೊಡಬೇಕು, ಸ್ತನ್ಯವನ್ನು ನಿಲ್ಲಿಸಬೇಕು. ಪ್ರಾಕೃತಿಕವಾಗಿರುವಂಥ ಆಹಾರ ವಸ್ತುವಿನ ವಿಶೇಷವನ್ನು ಗುರುತಿಸಿ ಅದನ್ನು ಮಗುವಿಗೆ ಕೊಡುವುದರ ಮೂಲಕ ಪೋಷಕಾಂಶ ಸಹಿತವಾದಂಥ ಶರೀರದ ಬೆಳವಣಿಗೆ ಎನ್ನುವಂಥದ್ದು ಉಂಟಾಗ್ತದೆ. ಇದು ಕೂಡ ತಾಯಿಯ ಪ್ರಕ್ರಿಯೆ ಅಂತ ಹೇಳ್ತೇವೆ. ಗಾಳಿ ನೀರಿನಂತೆ ಒಳ್ಳೆಯ ಆಹಾರ, ಒಳ್ಳೆಯ ವಾತಾವರಣ, ಒಳ್ಳೆಯ ಪರಿಸರ, ಯಾವುದು ಒಳಿತನ್ನು ಉಂಟು ಮಾಡ್ತದೋ ಅವೆಲ್ಲವನ್ನು ನಾವು ಒಳ್ಳೆಯದು ಅಂತ ಹೇಳ್ತೇವೆ. ಯಾವುದು ಒಳಿತಿಗೆ ಸಾಕ್ಷಿಯಾಗಿರ್ತವೋ ಅವೆಲ್ಲವನ್ನು ನಾವು ಒಳ್ಳೆಯದು ಎಂದು ಸ್ವೀಕಾರ ಮಾಡ್ತೇವೆ.

ಆದರೆ ಶರೀರಕ್ಕೆ ಬೇಡದ ಬೇಕಾಗದ ಅನೇಕ ವಸ್ತುಗಳನ್ನು ಬಳಸುವುದರ ಮೂಲಕ ನಮ್ಮ ಶರೀರದ ಸುಖಿತನವನ್ನು ಸೌಖ್ಯವನ್ನು ಆರೋಗ್ಯವನ್ನು ನಾವು ಕಳೆದುಕೊಳ್ತೇವೆ. ಅಂತಹ ಸ್ಥಿತಿಯಲ್ಲಿ ಆರೋಗ್ಯದ ಭಾಗ್ಯ ಪ್ರಾಪ್ತಿಯಾಗಬೇಕು ಅಂತಾದರೆ ನೈಸರ್ಗಿಕವಾದದ್ದನ್ನು ಶುದ್ಧವಾಗಿರಿಸಿ ಪಡೆಯುವುದರ ಮೂಲಕ ಆರೋಗ್ಯದ ಭಾಗ್ಯ ನಮಗೆ ಸರಿಯಾಗಿ ದೊರೆಯುತ್ತದೆ ಎನ್ನುವುದನ್ನು ನೆನಪಿಸಬಹುದಾಗಿದೆ. ಅದರ ಜೊತೆಯಲ್ಲಿ ಮಾತು ಎನ್ನುವುದನ್ನು ನಾನು ಈ ವೇಳೆಯಲ್ಲಿ ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. ಊಟದಿಂದ ಬಂತು ರೋಗ, ಮಾತಿನಿಂದ ಬಂತು ಜಗಳ ಎನ್ನುವ ಒಂದು ನಾಣ್ಣುಡಿ ಇದೆ. ಆಹಾರದಿಂದ ರೋಗ ಪ್ರಾಪ್ತಿಯಾಗ್ತದೆ, ಮಾತಿನಿಂದ ಇನ್ನೊಬ್ಬರ ಜೊತೆಗೆ ಮಾತಿಗೆ ತೊಡಗಿದಾಗ ಮಾತಿನ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಎನ್ನುವಂಥದ್ದು ಉಂಟಾದರೂ ಕೂಡ ಆ ಮಾತಿನ ಪ್ರಭಾವ ಇನ್ನೊಬ್ಬ ವ್ಯಕ್ತಿಯ ಮೇಲಾಗಿ ಆತ ನಮ್ಮ ಮಾತನ್ನೇ ಕಡೆಗಣಿಸುವಂತಹ ಸ್ಥಿತಿ ಉಂಟಾದೀತು. ಈ ಹಿನ್ನೆಲೆಯಲ್ಲಿ ಪಾರಿಸರಿಕವಾಗಿ ಪಶು ಪಕ್ಷಿ ವೃಕ್ಷಾದಿಗಳು ಹೇಗೆ ಪರೋಪಕಾರ ಗುಣವನ್ನು ಹೊಂದಿ ಪರರಿಗೆ ಉಪದ್ರವಿಯಾಗಿರದೆ ಉಪಕಾರವನ್ನು ಮಾಡುವುದರ ಮೂಲಕ ಪರರ ಇಂಗಿತ ತನ್ನ ಇಂಗಿತ ಅಂತ ತಿಳಿದುಕೊಳ್ಳುವಂತಹ ಮನೋಭೂಮಿಕೆಯನ್ನು ಹೊಂದಿರ್ತಾನೋ ಅಂತಹ ವ್ಯಕ್ತಿ ಸಮೂಹದ ನಡುವೆ ಒಳ್ಳೆಯ ಬಾಳನ್ನು ಒಳ್ಳೆಯ ಬದುಕನ್ನು ನಡೆಸಲಿಕ್ಕೆ ಸಮರ್ಥನ ಆಗ್ತಾನೆ. ಮನುಷ್ಯನಿಗೂ ಮತ್ತು ನಿಸರ್ಗಕ್ಕೂ ಅವಿನಾಭಾವವಾದಂಥ ಸಂಬಂಧ ಇದೆ ಎನ್ನುವುದನ್ನು ಈ ವೇಳೆಯಲ್ಲಿ ಹೇಳಲಿಕ್ಕೆ ನಾನು ಆ ಹೇಳಿಕೆಯನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಪರಿಸರ ಇಲ್ಲದ ಮನುಷ್ಯನಿಲ್ಲ. ಪರಿಸರವನ್ನು ಸಂರಕ್ಷಿಸುವಂತಹ ವಿಶಿಷ್ಟವಾದ ಹೊಣೆಯನ್ನು ಹೊರಬೇಕಾದಂಥ ಮನುಷ್ಯ ಆತ ಪರಿಸರವನ್ನು ಉಳಿಸಬೇಕಾಗ್ತದೆ. ಗಾಳಿ ಬೆಳಕು ನೀರು ಒಳ್ಳೆಯದು ನಮಗೆ ಬೇಕು ಎನ್ನುವ ಸ್ಥಿತಿಯಲ್ಲಿ ಪರಿಸರದ ಸಂರಕ್ಷಣೆಯನ್ನು ನಾವು ಮಾಡಿಕೊಂಡಿಲ್ಲ ಅಂತಾದರೆ ಆಗ ಪರಿಸ್ಥಿತಿ ಏನಾದೀತು? ವಾತಾವರಣವನ್ನು ಕೆಡಿಸುವ, ಶಬ್ದ ಮಾಲಿನ್ಯವನ್ನು ಉಂಟು ಮಾಡುವ, ವಾಯುಮಾಲಿನ್ಯವನ್ನು ಉಂಟು ಮಾಡುವ ಎಲ್ಲ ರೀತಿಯ ಶಾಖವನ್ನು ಉತ್ಪಾದಿಸಿ ವಾತಾವರಣವನ್ನೇ ಕಲುಷಿತಗೊಳಿಸುವ ಪ್ರವೃತ್ತಿ ನಮ್ಮದಾದರೆ ನಾವು ಮುಂದಿನ ಮನು ಸಮೂಹಕ್ಕೆ ನಾವು ಏನನ್ನು ಕೊಡಬಲ್ಲೆವು ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡಿಬರ್ತದೆ. ಈ ಜಗದಲ್ಲಿ ಮನುಜರಾಗಿ ನರಜನ್ಮ ಸಾರ್ಥಕ ಅಂತ ಹೇಳ್ತಾರೆ. ಈ ಸಾರ್ಥಕ್ಯದ ಜನ್ಮವನ್ನು ಪಡೆದಿರುವಂತಹ ನಾವು ವೈಯಕ್ತಿಕವಾಗಿ ಲೋಕದ ಉಪಕಾರವನ್ನು ಸ್ಮರಣೆ ಮಾಡುವಂತಹ ಪ್ರವೃತ್ತಿಯನ್ನು ಇರಿಸಿಕೊಂಡು ನಮ್ಮಿಂದ ಮುಂದಿನ ಜನಾಂಗಕ್ಕಾಗಿ ನಮ್ಮದೇ ಆದಂತಹ ಕೊಡುಗೆಯನ್ನು ನೀಡುವಲ್ಲಿ ಸಮರ್ಥರಾಗಬೇಕು ಅಂತಾದರೆ ನಮ್ಮ ವೈಯಕ್ತಿಕವಾದಂತಹ ಬದುಕಿನಲ್ಲಿಯ ಯಾವ ಯಾವ ವಸ್ತುಗಳನ್ನು ಬಳಸಿಕೊಳ್ಳುವ ಅದನ್ನು ಬೆಳೆಸುವ ಪ್ರವೃತ್ತಿ ನಮ್ಮಲ್ಲಿದೆಯೋ ಅವೆಲ್ಲವನ್ನು ಪಾರಿಸರಿಕವಾಗಿ ಸಾರ್ವತ್ರಿಕವಾಗಿ ಒಳ್ಳೆಯ ರೀತಿಯಿಂದ ಒಳ್ಳೆಯ ಹಿನ್ನೆಲೆಯಲ್ಲಿ ನಾವು ಅದನ್ನು ಬೆಳೆಸಿದರೆ ಆಗ ಆ ಬೆಳವಣಿಗೆಯ ಪರಿಣಾಮ ಮುಂದಿನ ಜನಾಂಗಕ್ಕೆ ಆಗ್ತದೆ ಅನ್ನೋದನ್ನು ಈ ವೇಳೆಯಲ್ಲಿ ನಾನು ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, ತಮ್ಮೆಲ್ಲರಿಗೂ ಒಂದು ಕಿವಿ ಮಾತು. ಯಾಕಂದರೆ ಪರಿಸರದ ಕುರಿತಾಗಿ ಮಾತನಾಡುವುದಕ್ಕಿಂತ ಪರಿಸರದ ಕುರಿತಾಗಿ ಕೃತಿಯಲ್ಲಿ ತೊಡಗುವುದು ಬಹಳ ಮಹತ್ತರವಾದದ್ದು. ದೋಷವನ್ನು ಉಂಟು ಮಾಡುವ, ದ್ವೇಷಭಾವನೆಯನ್ನು ಎತ್ತಿ ನುಡಿಯುವ, ಯಾವ ಭಾವನೆಯನ್ನು ಪ್ರಕಟಪಡಿಸುವ ಪ್ರವೃತ್ತಿಯನ್ನು ಹೊಂದಿದ್ದಾರೋ ಅವರಿಗೆ ಅವರ ಜೊತೆಯ ಒಡನಾಟವನ್ನು ನಾವು ಮಾಡಿ ಅವರ ಅಂತರಿಂಗಿತವನ್ನು ಅರ್ಥ ಮಾಡಿಕೊಂಡು ಆ ದೋಷಪೂರಿತವಾದಂಥ ನುಡಿಗಳನ್ನು ಆಡುವ ಅವರ ನಿಲುವನ್ನು ನಾವು ಕಂಡು ಅದನ್ನು ಸರಿಪಡಿಸುವಲ್ಲಿ ಅದನ್ನು ತಿದ್ದುವಲ್ಲಿ ನಮ್ಮ ಪ್ರಯತ್ನ ಬಹಳ ಮುಖ್ಯವಾದದ್ದು ಎನ್ನುವುದನ್ನು ಈ ವೇಳೆಯಲ್ಲಿ ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, ಇನ್ನೊಂದು ಮಹತ್ತರವಾದಂಥ ಸಂಗತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಹುಟ್ಟು ಎನ್ನುವಂಥದ್ದು ಅನಿರೀಕ್ಷಿತ, ಸಾವು ಎನ್ನುವಂಥದ್ದು ನಿರೀಕ್ಷಿತ. ಸಾವು ಬರುವವರೆಗೆ ನಮ್ಮ ಬದುಕಿನ ಪಯಣ ಎನ್ನುವಂಥದ್ದು ಸಾಗ್ತಾ ಇರ್ತದೆ. ಈ ಬದುಕಿನ ಪಯಣದಲ್ಲಿ ನಾನೋರ್ವನೇ ಸಾಗುವುದಲ್ಲ, ನನ್ನ ಜೊತೆಗೆ ನಾವು ಕೂಡ ಸಾಗ್ತದೆ. ಹಾಗಾಗಿ ನನ್ನ ಜೊತೆಗಿನ ನಾವು ಎನ್ನುವುದನ್ನು ಜೊತೆಗೂಡಿಸಿಕೊಂಡು ಸಾಗುವಾಗ ನನ್ನಿಗತನವನ್ನು ಬದಿಗಿಟ್ಟು ನಮ್ಮವರೆಲ್ಲರೂ ಒಂದು ಎನ್ನುವಂತಹ ನಿಲುವನ್ನು ಹೊಂದಿ ನಮ್ಮ ಬಾಳಿನ ಸಾಗಾಟ ಮುಂದೆ ಸಾಗುತ್ತಿದ್ದರೆ ಆ ಬಾಳು ಹಸನಾಗದೇ ಇರೋದು ಎನ್ನುವ

ಇದುವರೆಗೆ ನಿಸರ್ಗದಿಂದ ನಾವು ಕಲಿಯಬೇಕಾದ ಪಾಠಗಳು ಈ ಕುರಿತು ಮಾತನಾಡಿದವರು ಶಿರಸಿಯ ಗಣೇಶ್ ಭಟ್ ವರ್ಗಾಸರ. ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಜನಪದ ಗೀತೆಗಳು. ಗೋಪಿ ಮತ್ತು ಸಂಗಡಿಗರು ಹಾಡಿರುವ ಗೀತೆ

0: ಎಕ್ಸ್ಎನ್ ಎಲ್ಟಿಡಿ ಯೊಂದಿಗೆ ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರೂಪೀಸ್ ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಬಿ ಕೆ ಸುಮಿತ್ರಾ ಮತ್ತು ಎಂ ಎಲ್ ಸುಧಾಕರ್ ಹಾಡಿದ ಈ ಗೀತೆ ಎಲೆ ಕೆಂಚಿತಾರೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಬಿಕೆ ಸುಮಿತ್ರಾ, ಸುಧಾಕರ್ ಮತ್ತು ಗೋಪಿ ಹಾಡಿದ ಗೀತೆ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಎಂಎಲ್ ಸುಧಾಕರ್, ಬಿಕೆ ಸುಮಿತ್ರಾ ಮತ್ತು ಗೋಪಿ ಹಾಡಿದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಬಿಕೆ ಸುಮಿತ್ರಾ, ಸುಧಾಕರ್ ಮತ್ತು ಗೋಪಿ ಅವರ ಧ್ವನಿಯಲ್ಲಿರುವ ಇನ್ನೊಂದು ಗೀತೆ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಒಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಬಿಕೆ ಸುಮಿತ್ರಾ, ಗೋಪಿ ಮತ್ತು ML ಸುಧಾಕರ್ ಹಾಡಿದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಇದುವರೆಗೆ ಬಿಕೆ ಸುಮಿತ್ರ, ಎಂಎಲ್ ಸುಧಾಕರ್ ಮತ್ತು ಗೋಪಿ ಅವರು ಹಾಡಿದ ಜನಪದ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 10 ಗಂಟೆ. ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳು. ಬೇತಾಬ್ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಮತ್ತು ಶಬ್ಬೀರ್ ಕುಮಾರ್. ಆರ್ ಡಿ ಬರ್ಮನ್ ಅವರ ಸಂಗೀತ ಈ ಗೀತೆಗಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅನುರಾಧ ಪೊಡವಾಲ್ ಮತ್ತು ಪಂಕಜ್ ದಾಸ್ ಹಾಡಿದ ಬಹಾರ್ ಆನೆ ತಕ್ ಚಿತ್ರದ ಗೀತೆ. ಸಂಗೀತ ರಾಜೇಶ್ ರೋಷನ್ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಛೋಟಾ ಸಾ ಘರ್ ಚಿತ್ರದ ಗೀತೆ, ಗಾಯಕರು ಸೋನು ನಿಗಮ್ ಮತ್ತು ಸಾಧನಾ ಸರ್ಗಮ್. ಗೀತೆಗೆ ಸಂಗೀತ ನೀಡಿದವರು ನದೀಮ್ ಶ್ರವಣ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ದಿಲ್ಲಿ ಕಾ ಥಗ್ ಚಿತ್ರದ ಗೀತೆ ಗಾಯಕರು ಕಿಶೋರ್ ಕುಮಾರ್ ಮತ್ತು ಆಶಾ ಭೋಸ್ಲೆ. SH ಬಿಹಾರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರವಿ.
3: ये रातें ये मौसम

ಸಂಘರ್ಷ್ ಚಿತ್ರದ ಗೀತೆ, ಗಾಯಕರು ಸೋನು ನಿಗಮ್, ಸಮೀರ್ ಅವರ ಸಾಹಿತ್ಯ, ಜತಿನ್ ಲಲಿತ್ ಅವರ ಸಂಗೀತ ಈ ಗೀತೆಗಿದೆ.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 10:30. ಇನ್ನು ಮುಂದೆ ಕುಮಾರ್ ಸಾನು ಹಾಡಿದ ಕೆಲವು ಗೀತೆಗಳು. ಮೊದಲಿಗೆ ಕೇಳಿ ಬಹಾರ ಆಯಿ ಹೈ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕುಮಾರ್ ಸಾನು ಹಾಡಿದ ಹಿಂದಿ ಗೀತೆಗಳನ್ನು ಕೇಳುತ್ತಿರುವಿರಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕುಮಾರ್ ಸಾನು ಹಾಡಿದ ಹಿಂದಿ ಗೀತೆಗಳನ್ನು ಕೇಳುತ್ತಿರುವಿರಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್

0: ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
0: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಕುಮಾರ್ ಸಾನು ಹಾಡಿದ ಗೀತೆ

ಇದುವರೆಗೆ ಕುಮಾರ್ ಸಾನು ಹಾಡಿದ ಗಜಲ್ಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 11 ಗಂಟೆಗಳ ಉತ್ತಲವೇ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಿಯೋನಿಕ್ಸ್ ತಯಾರಿಸಿರುವ ಭಾರತದಲ್ಲೇ ಪ್ರಪ್ರಥಮವಾದ ಕರ್ನಾಟಕದ ಮಹತ್ವಾಕಾಂಕ್ಷೆಯ ಕಡಿಮೆ ಬೆಲೆಯ ಎಐ ತಂತ್ರಜ್ಞಾನ ಆಧಾರಿತ ಕಿಯೋ ಕಂಪ್ಯೂಟರ್ ಸಾಧನವನ್ನು ಇಂದು ಸಚಿವ ಪ್ರಿಯಾಂಕ್ ಖರ್ಗೆ ಬಿಡುಗಡೆ ಮಾಡಲಿದ್ದಾರೆ. ಅಂಕೋಲಾ ತಾಲೂಕಿನ ಬೆಲೆಕೇರಿ ಮಂಜಗುಣಿ ತದಡಿ ಗೋಕರ್ಣ ರಾಜ್ಯ ಹೆದ್ದಾರಿ 304ರಲ್ಲಿರುವ ಪೂಜಗೇರಿ ಸೇತುವೆಯು ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಈ ಸೇತುವೆಯಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಸಶಸ್ತ ಸೀಮಾ ಬಲ್ ಎಸ್ಎಸ್ಬಿ ಕೇಂದ್ರ ಕಚೇರಿಯಲ್ಲಿ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಸಿಲಿಗುರಿ ಕಾರಿಡಾರ್ಗೆ ಸಂಬಂಧಿಸಿದಂತೆ ಎರಡು ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಕೇರಳದ ಹಲವಾರು ಕರಾವಳಿ ಪ್ರದೇಶಗಳಲ್ಲಿ ಸಮುದ್ರದ ಅಲೆಗಳು ಹೆಚ್ಚಾಗಿದ್ದು ಸಮುದ್ರದ ಮೇಲೆ ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ತಿರುವನಂತಪುರಂ, ಕೊಲ್ಲಂ, ಆಲಪ್ಪುಳ, ಎರ್ನಾಕುಲಂ, ಮಲಪ್ಪುರಂ, ಕೋಜಿಕೋಡ್, ಕಣ್ಣೂರು ಮತ್ತು ಕಾಸರಗೋಡು ಕರಾವಳಿಯಲ್ಲಿ 1-1.5 ಮೀಟರ್ ಎತ್ತರದ ಅಲೆಗಳು ಇಂದು ಏಳಬಹುದು ಎಂದು ರಾಷ್ಟೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ ಎಚ್ಚರಿಸಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಲ ಬಳಿ ರಾಷ್ಟೀಯ ಹೆದ್ದಾರಿಯಲ್ಲಿ ಖಾಸಗಿ ಬಸ್ಸೊಂದು ಉರುಳಿಬಿದ್ದ ಪರಿಣಾಮ ಸ್ಥಳದಲ್ಲೇ ಚಾಲಕ ಕ್ಲೀನರ್ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಅರಕೆರೆಯಲ್ಲಿರುವ ವಿಶ್ವವಿದ್ಯಾಲಯದ ನರ್ಸಿಂಗ್ ಕಾಲೇಜಿನ 53 ವಿದ್ಯಾರ್ಥಿಗಳು ಹಾಗೂ 4 ಸಿಬ್ಬಂದಿ ಗೋವಾ ಪ್ರವಾಸ ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ ತೆರಳುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಇಂದು 77

701ರಿಂದ ಆರಂಭವಾಗಿದೆ. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 24,251ರಲ್ಲಿ ವಹಿವಾಟು ನಡೆಸುತ್ತಿದೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನ್ 2026ರ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಆಟಗಾರರು ಇಂದು ಕಣಕ್ಕೆ ಇಳಿಯಲಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಚೀನಾದ ಮೂರನೇ ಶ್ರೇಯಾಂಕದ ಲಿಯಾಂಗ್ ವೇಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:50ಕ್ಕೆ ಪ್ರಾರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳುತ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:05:52. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಈ ಸಮಯ ಆನಂದಮಯ ಯಾಕಪ್ಪ ಅಂದರೆ ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನು ಕೇಳುವಂತಹ ಸಮಯ. ಮೊದಲಿಗೆ ಕೇಳಿ ಐಶ್ವರ್ಯ ಚಿತ್ರದ ಗೀತೆಯನ್ನ ಕುನಾಲ್ ಗಾಂಚವಾಲಾ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಒಂದು ಕೋಟಿ ಪೂರ ಒಂದು ಕೋಟಿ ಎನ್ನುವ ಕಾವಿ ಕೊಟ್ಟು ಉಳಿದಿದೆ.

ಆತ್ಮೀಯ ಕೇಳುಗರೆ, ಕೇಳ್ತಿದ್ದೀರಿ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಆಗಿದೆ 11:31:05. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಸಾರದಲ್ಲಿ ನಾವು ಕೇಳಲಿದ್ದೇವೆ ಕಲಾಭಾರತಿ. ಹೌದು, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಮಣ್ಣಿನ ಮಗ ದುನಿಯಾ ವಿಜಯ್ ಅವರ ಹಾದಿಯನ್ನು ನೆನಪಿಸ್ಕೊಳ್ತಾ ಇದ್ದೀವಿ. ಹೌದು, ಕನ್ನಡ ಚಿತ್ರರಂಗದ ಬ್ಲಾಕ್ ಬಾಸ್ಟರ್ ಮಾಸ್ ಹೀರೋ, ಕನ್ನಡದ ಕರಿ ಚಿರತೆ ಅಂತಲೇ ಫೇಮಸ್ ಆಗಿರುವಂತಹ ದುನಿಯಾ ವಿಜಯ್ ಅವರ ನಡೆದು ಬಂದಂತಹ ಸಾಗಿ ಬಂದಂತಹ ಹಾದಿಯನ್ನು ಇವತ್ತು ನಾವು ನೆನಪಿಸ್ಕೊಳ್ತಾ ಇದ್ದೀವಿ. ರಂಗ, SSLC, ಜೋಗಿ, ಡೆಡ್ಲಿ, ಸೋಮನಂತಹ ಚಿತ್ರಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಹಾಗೆಯೇ ಸ್ಟಂಟ್ಮ್ಯಾನ್ ಆಗಿ ಹಗಲಿರುಳು ಕಷ್ಟಪಟ್ಟಂತಹ ನಮ್ಮ ಕರಿ ಚಿರತೆ ಅಂದರೆ ದುನಿಯಾ ವಿಜಯ್ ಅವರು ಚಿತ್ರರಂಗದಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ತುಂಬ ಹೋರಾಟ ಮಾಡ್ತಾರೆ. ಅದೇ ಸಮಯದಲ್ಲಿ ಸೂರಿ ಅವರ ನಿರ್ದೇಶನದ ದುನಿಯಾ ಸಿನಿಮಾ ಬಿಡುಗಡೆ ಆಗುತ್ತೆ. ನಿಜಕ್ಕೂ ಈ ಒಂದು ಸಿನಿಮಾ ಆ ಸಮಯದಲ್ಲಿ ಒಂದು ಅಲೆಯನ್ನೇ, ವಿಶೇಷ ಅಲೆಯನ್ನೇ ಎಬ್ಬಿಸಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಅದುವರೆಗೂ ಆ ರೀತಿಯ ಪ್ರಯೋಗಗಳು ಆಗಿರಲಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ. ಆದರೆ ಅದೇ ಮೊಟ್ಟ ಮೊದಲ ಬಾರಿಗೆ ಆ ರೀತಿಯ ವಿಭಿನ್ನ ಕಾನ್ಸೆಪ್ಟ್ ಇಟ್ಕೊಂಡು ಮೂಡ್ ಬಂದಂತಹ ಸಿನಿಮಾ ಆಗಿತ್ತು ದುನಿಯಾ. ಈ ಒಂದು ದುನಿಯಾ ಸಿನಿಮಾ ದುನಿಯಾ ವಿಜಯ್ ಅವರಿಗೆ ದೊಡ್ಡ ಬ್ರೇಕನ್ನು ನೀಡಿತು. ಅಂದಿನಿಂದ

ವಿಜಯಾಗಿದ್ದವರು ದುನಿಯಾ ವಿಜಯ್ ಆದರು. ತಮ್ಮ ಅತ್ಯಂತ ನೈಜ ಅಭಿನಯಕ್ಕಾಗಿ ತಮ್ಮ ಮೊದಲ ಸಿನಿಮಾದಲ್ಲೇ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಹಾಗೆಯೇ ಫಿಲಂ ಫೇರ್ ಅನ್ನ ಗಿಟ್ಟಿಸಿಕೊಂಡ್ರು ದುನಿಯಾ ವಿಜಯ್. ಅಂದಿನಿಂದ ಪ್ರತಿ ಮನೆಯ ಮಗನಾಗಿ ಕಾಣಿಸಿಕೊಳ್ತಾರೆ ದುನಿಯಾ ವಿಜಯ್ ಅವರು. ಈಗ ಕೇಳೋಣ ದುನಿಯಾ ವಿಜಯ್ ದುನಿಯಾ ಚಿತ್ರದ ಗೀತೆಯನ್ನು. ನಂದಿತಾ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಭಾರತಿ ಕಾರ್ಯಕ್ರಮದಲ್ಲಿ ನಾವು ದುನಿಯಾ ವಿಜಯ್ ಅವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ದುನಿಯಾ ಸಿನಿಮಾ ನೀಡಿದ ಭರ್ಜರಿ ಯಶಸ್ಸಿನ ನಂತರ ವಿಜಯ್ ಹಿಂತಿರುಗಿ ನೋಡಲೇ ಇಲ್ಲ. ಹೌದು, ಚಂದ, ಜಂಗ್ಲಿ, ಜಾನಿ ಮೇರಾ ನಾಮ್, ಪ್ರೀತಿ ಮೇರಾ ಕಾಮ್, ಭೀಮಾ ತೀರದಲ್ಲಿ, ಜಯ್ಯಮ್ಮನ ಮಗ ಹಾಗೂ ದನಕಾಯೋನು ಮುಂತಾದ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡುತ್ತಾ ತಮ್ಮದೇ ಆದ ಪ್ರತ್ಯೇಕ ಅಭಿಮಾನಿ ಬಳಗವನ್ನು ಸೃಷ್ಟಿಸಿಕೊಂಡವರು ದುನಿಯಾ ವಿಜಯ್ ಅವರು. ಹೌದು, ಕೇವಲ ನಟರಾಗಿ ಮಾತ್ರವಲ್ಲದೆ ವಿಜಯಮ್ಮನ ಮಗ ಚಿತ್ರದ ಮೂಲಕವಾಗಿ ನಿರ್ಮಾಪಕರಾಗಿಯೂ ಬಡ್ತಿ ಪಡೆದರು. ಇತ್ತೀಚೆಗೆ ತೆಲುಗಿನ ವೀರಸಿಂಹಾರೆಡ್ಡಿ ಚಿತ್ರದಲ್ಲಿ ಖಳನಾಯಕನಾಗಿ ನಟಿಸಿ ಟಾಲಿವುಡ್ನಲ್ಲೂ ಸೈ ಎನಿಸಿಕೊಂಡು ದೇಶದಾದ್ಯಂತ ಕನ್ನಡದ ಆಕ್ಷನ್ ಶಕ್ತಿಯನ್ನು ಎತ್ತಿ ಹಿಡಿದವರು ನಮ್ಮ ದುನಿಯಾ ವಿಜಯ್ ಅವರು. ಈಗ ಕೇಳಿ ಅವರದ್ದೇ ನಟನೆಯಲ್ಲಿ ಮೂಡಿಬಂದಂತಹ ಜಾನಿ ಮೇರಾ ನಾಮ್, ಪ್ರೀತಿ ಮೇರಾ ಕಾಮ್ ಚಿತ್ರದ ಗೀತೆಯನ್ನು ಕೈಲಾಶ್ ಖೇರ್ ಹಾಗೆ ಪ್ರಿಯದರ್ಶಿನಿ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ ಹಾಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ದುನಿಯಾ ವಿಜಯ್ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ದುನಿಯಾ ವಿಜಯ್ ಅವರ ಅಭಿನಯದ ವೈಖರಿಯೇ ರೋಮಾಂಚನಕಾರಿ ಅನಿಸುತ್ತೆ. ಯಾಕಪ್ಪ ಅಂದರೆ ತೆರೆ ಮೇಲೆ ಅವರು ತೋರಿಸುವಂತಹ ರೌದ್ರಾವತಾರ, ಖಡಕ್ ಆಕ್ಷನ್, ಜೊತೆಗೆ ತಾಯಿ ಮಗ ಹಾಗೆ ಕೌಟುಂಬಿಕ ಬಾಂಧವ್ಯದ ಎಮೋಷನಲ್ ದೃಶ್ಯಗಳು ಕಣ್ಣೀರು ತರಿಸ್ತವೆ. ನಟಿಸುವಂತಹ ಅಂದರೆ ಆ ಒಂದು ರೀತಿಯಾಗಿ ನಟಿಸುವಂತಹ ಅವರ ಅಪರೂಪದ ಕಲೆ ನಿಜಕ್ಕೂ ಅವ್ರಿಗಿದೆ ಅಂತಲೇ ಹೇಳ್ಬೋದು. ಯಾವುದೇ ಡೂಪ್ ಸಹಾಯ ಇಲ್ಲದೆ ಏನು ಜೀವನದ ಹಂಗನ್ನು ತೊರೆದು ಅಪಾಯಕಾರಿ ಸ್ಟಂಟ್ಗಳನ್ನು ತಾವೇ ಮಾಡೋದು ಅವರ ನಟನೆಯ ಬದ್ಧತೆಗೆ ಸಾಕ್ಷಿ ಅಂದರೆ ತಪ್ಪಾಗೋದಿಲ್ಲ. ತೆರೆಯ ಮೇಲೆ ಅವರ ಮಾಸ್ ಡೈಲಾಗ್ ಮತ್ತು ನೈಜ ಮ್ಯಾನರಿಸಮ್ ಕಂಡರೆ ಥಿಯೇಟರ್ನಲ್ಲಿ ಸೀಟಿಗಳು ಮಳೆನೇ ಹರಿದುಬಿಡುತ್ತೆ. ನಟನೆಗೆ ಯಾವುದೇ ಗ್ಲಾಮರ್ ಹಂಗಿಲ್ಲದೆ ನೈಜತೆಯೇ ತಮ್ಮ ಅಸ್ತ್ರ ಅಂತ ನಿರೂಪಿಸಿದವರು ದುನಿಯಾ ವಿಜಯ್ ಅವರು. ಹೌದು, ಅವರದ್ದೇ ಚಿತ್ರ ದನಕಾಯನು. ಈ ಒಂದು ಚಿತ್ರದ ಗೀತೆಯನ್ನು ಕೇಳಿ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ, ಹಾಗೆಯೇ ವಿ ಹರಿಕೃಷ್ಣ ಅವರ ಸಂಗೀತ.

ಆತ್ಮೀಯ ಕೇಳುಗರೆ, ನಾವು ದುನಿಯಾ ವಿಜಯ್ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ನಟನೆಯಲ್ಲಿ ತಮ್ಮದೇ ಆದಂತಹ ಸಾಮ್ರಾಜ್ಯ ಕಟ್ಟಿರುವಂತಹ ವಿಜಯ್ ಅವರು ಸಲಗಾ ಚಿತ್ರದ ಮೂಲಕವಾಗಿ ನಿರ್ದೇಶಕನಾಗಿ ಹೊಸ ಅಧ್ಯಾಯವನ್ನು ಆರಂಭಿಸಿದರು. ಮೊದಲ ನಿರ್ದೇಶನದಲ್ಲೇ ತಾಂತ್ರಿಕತೆ, ರೌಡಿಸಂ ಗಲ್ಲಿಗಳ ಕತೆ ಹಾಗೂ ಸಮಾಜಕ್ಕೆ ಸಂದೇಶ ಕೊಡುವ ಮೂಲಕ ಫಿಲಂ ಫೇರ್ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದುಕೊಂಡರು. ಆ ನಂತರ ಬಂದಂತಹ ಭೀಮಾ ಚಿತ್ರ ಕೂಡ ಬೆಂಗಳೂರಿನ ಅಂಡರ್ ವರ್ಲ್ಡ್ ಮತ್ತು ಯುವಜನತೆಯ ಮಾದಕ ವ್ಯಸನದ ನೈಜ ಸತ್ಯಗಳನ್ನು ಬಿಚ್ಚಿಟ್ಟು ಬಾಕ್ಸ್ ಆಫೀಸ್ನಲ್ಲಿ ಸೌಂಡ್ ಮಾಡಿತು. ನಟನಾಗಿ ಮಾತ್ರ ಅಲ್ಲದೆ ಗಟ್ಟಿತನದ ಕತೆಗಳನ್ನು ದೃಶ್ಯ ರೂಪಕ್ಕೆ ತರುವಂತಹ ಯಶಸ್ವಿ ನಿರ್ದೇಶಕನಾಗಿಯೂ ಮೂಡಿ ಬಂದಿದ್ದಾರೆ ನಮ್ಮ ದುನಿಯಾ ವಿಜಯ್ ಅವರು. ಈಗ ಅವರದ್ದೇ ಚಿತ್ರದ ಗೀತೆಯನ್ನು ಕೇಳೋಣ. ಸಲಗ ಚಿತ್ರದ ಗೀತೆ, ಸಂಜಿತ್ ಹೆಗಡೆ ಹಾಗೆ ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ಹಾಗೆ ಚರಣ್ ರಾಜ್ ಅವರ ಸಂಗೀತವಿದೆ.

ಶೂನ್ಯದಿಂದ ಬಂದರೂ ಸ್ವಪ್ರಯತ್ನ ಶ್ರಮ ಮತ್ತು ಛಲದಿಂದ ಸ್ಯಾಂಡಲ್ವುಡ್ನ ಪ್ರಮುಖ ನಟರಾಗಿ ನಿಂತಿದ್ದಾರೆ ನಮ್ಮ ದುನಿಯಾ ವಿಜಯ್ ಅವರು. ಹೌದು, ತಮ್ಮ ಸಿನಿಮಾಗಳಲ್ಲಿ ಹೊಸ ನಟರು, ಸ್ಥಳೀಯ ಕಲಾವಿದರು ಮತ್ತು ತಂತ್ರಜ್ಞರಿಗೆ ಅವಕಾಶ ನೀಡಿ ಬೆಳೆಸುವಂತಹ ಅವರ ಗುಣ ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳಬೇಕು. ಆಕ್ಷನ್, ಎಮೋಷನ್ ಮತ್ತು ನಿರ್ದೇಶನದಲ್ಲಿ ಹೊಸ ದಾಖಲೆ ಬರೆಯುತ್ತಿರುವಂತಹ ದುನಿಯಾ ವಿಜಯ್ ಅವರಿಗೆ ನಮ್ಮ ವಿವಿಧ ಭಾರತಿ ಕಡೆಯಿಂದ ಹಾಗೆಯೇ ಅವರ ಅಭಿಮಾನಿಗಳಿಂದ ಹೃದಯಪೂರ್ವಕ ಅಭಿನಂದನೆಗಳು. ಅವರ ಕಲಾಪಯಣ ಹೀಗೆ ಮುಂದುವರಿಯಲಿ ಅಂತ ಆಶಿಸೋಣ. ಆತ್ಮೀಯ ಕೇಳುಗರೆ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ದುನಿಯಾ ವಿಜಯ್ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರು ಹೇಳ್ತಿದ್ದಾರೆ, ದುನಿಯಾ ವಿಜಯ್ ಅವರ ಚಿತ್ರಗಳನ್ನು ನಾವು ನೋಡಿದ್ದೀವಿ, ಅದರಲ್ಲೂ ವಿಶೇಷವಾಗಿ ಕರಿಯ ಐ ಲವ್ ಯು ಗೀತೆ ನಮಗೆ ತುಂಬ ಇಷ್ಟ ಅಂತ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಆತ್ಮೀಯ ಧನ್ಯವಾದಗಳು. ಈಗ ಪ್ರಸಾರವಾಗಲಿದೆ ಕಲಾಭಾರತಿಯ ಕೊನೆಯ ಗೀತೆ, ಭೀಮಾ ತೀರದಲ್ಲಿ ಚಿತ್ರದ ಗೀತೆ ಇದು. ಬದ್ರಿ ಪ್ರಸಾದ್ ಹಾಗೆ ಸುಪ್ರಿಯಾ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆಗೆ ಲೋಕೇಶ್ ಕೃಷ್ಣ ಅವರ ಸಾಹಿತ್ಯ ಹಾಗೆ ಅಭಿಮಾನ್ ರಾಯ್ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಇದುವರೆಗೂ ಕಲಾಭಾರತಿ ಕಾರ್ಯಕ್ರಮದಲ್ಲಿ ದುನಿಯಾ ವಿಜಯ್ ಅವರ ಜೀವನದ ಕುರಿತಾದ ಕೆಲವು ವಿಶೇಷ ಸಂಗತಿಗಳನ್ನು ಕೇಳಿದ್ರಿ. ಸಮಯ 11:59:30 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಹಾರ ಧಾನ್ಯಗಳ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಗುಣಮಟ್ಟ ಮತ್ತು ಸುರಕ್ಷತಾ ಮಾನದಂಡ ಪೂರೈಕೆ ಖಾತ್ರಿಪಡಿಸಲು ಕಚ್ಚಾ ವಸ್ತುಗಳು ಮತ್ತು ಸಿದ್ಧಪಡಿಸಿದ ಉತ್ಪನ್ನಗಳ ಮೌಲ್ಯಮಾಪನಕ್ಕಾಗಿ ರಾಷ್ಟ್ರೀಯ ಪರೀಕ್ಷಾ ಸದನವನ್ನು ಪುನಾರಚಿಸುವ ನಿಟ್ಟಿನಲ್ಲಿ ಕೇಂದ್ರ ಆಹಾರ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಹೊಸದಿಲ್ಲಿಯಲ್ಲಿ ಸಭೆ ನಡೆಸಿದರು. ಎಕ್ಸ್ ಮಾಧ್ಯಮದಲ್ಲಿ ಸಚಿವರು ಮಾಹಿತಿ ನೀಡಿ ಗ್ರಾಹಕ ವ್ಯವಹಾರಗಳ ಇಲಾಖೆ ಕಾರ್ಯದರ್ಶಿ ನಿಧಿ ಖರೆ ಅವರೊಂದಿಗೆ ತಾವು ಸಭೆ ನಡೆಸಿದ್ದು, ಗ್ರಾಹಕರ ರಕ್ಷಣೆಯನ್ನು ಬಲಪಡಿಸುವ ಪರೀಕ್ಷಾ ಮೂಲಸೌಕರ್ಯ ತಾಂತ್ರಿಕ ಸಾಮರ್ಥ್ಯವನ್ನು ಬಲಪಡಿಸುವ ಕುರಿತು ಚರ್ಚಿಸಿದ್ದಾಗಿ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯ ಅಲೆಬೂರು, ಕೆಂತೂರು ಹಾಗೂ ದುಗ್ಲಿ ಪದವಿನಲ್ಲಿ ಬಾಳೆ ದಾಸ್ತಾನು ಕೇಂದ್ರಗಳ ಮೇಲೆ ಸಹಾಯಕ ಆಯುಕ್ತರಾದ ಎಸ್ಆರ್ ರಶ್ಮಿ ನೇತೃತ್ವದಲ್ಲಿ ದಾಳಿ ನಡೆಸಿದ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳ ತಂಡ 10 ಕಿಲೋದಷ್ಟು ರಾಸಾಯನಿಕ ಮತ್ತು ರಾಸಾಯನಿಕ ಲೇಪಿತ ಬಾಳೆಹಣ್ಣುಗಳನ್ನು ನಾಶಪಡಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆಯೋಜಿಸಲಾಗಿದೆ. ಕೇಂದ್ರ ವಿಮಾನಯಾನ ಖಾತೆ ಸಚಿವ ಕಿಂಜರಾಪು ರಾಮಮೋಹನ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆರಂಭಗೊಂಡಿದೆ. ಸಮಗ್ರ ಶಿಕ್ಷಣ ಯೋಜನೆಯಡಿ 2025-26 ಸಾಲಿನಲ್ಲಿ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ 4 ಶಾಲೆಗಳಿಗೆ ಶೌಚಾಲಯ ನಿರ್ಮಾಣಕ್ಕೆ 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಧಾನಸಭೆಯ ಕಲಾಪದಲ್ಲಿ ತಿಳಿಸಿದ್ದಾರೆ. ಹಿರೇಕೆರೂರು ಕ್ಷೇತ್ರದ ಶಾಸಕ ಯುಬಿ ಬಣಕಾರ್ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಪ್ರಸ್ತಾವ ಸ್ವೀಕೃತಗೊಂಡು ಪರಿಶೀಲಿಸಿದ ಬಳಿಕ ನಿಯಮಾನುಸಾರ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ದೋರನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯನ್ನು ಪದವಿ ಪೂರ್ವ ಕಾಲೇಜನ್ನಾಗಿ ಉನ್ನತೀಕರಿಸಿ ಆದೇಶಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ರಾಜ್ಯ ನಾಟಕ ಅಕಾಡೆಮಿ ಜೀವಮಾನ ಸಾಧನೆ ಗೌರವ ಪ್ರಶಸ್ತಿಗೆ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಭಾಜನರಾಗಿದ್ದಾರೆ. ವಾರ್ಷಿಕ ಪ್ರಶಸ್ತಿಗಳಿಗೆ ಧಾರವಾಡದ ವಿಶ್ವೇಶ್ವರಿ ಬಸವಲಿಂಗಯ್ಯ ಹಿರೇಮಠ್ ಸೇರಿದಂತೆ ನಾಡಿನ ಹಲವು ಕಲಾವಿದರು ಆಯ್ಕೆಯಾಗಿದ್ದಾರೆ. ವಾರ್ಷಿಕ ಪ್ರಶಸ್ತಿಗೆ ಭಾಜನರಾದ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ಗದಿಗಯ್ಯ ವಿ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನ್ನ ರಂಗ ಪ್ರಯಾಣ ನನ್ನ 6ನೇ ವಯಸ್ಸಿನಿಂದ ಪ್ರಾರಂಭ. ಪ್ರತಿ ವರ್ಷ ಎರಡು ಮೂರು ನಾಟಕ ಮಾಡ್ತಾ ನಿರ್ದೇಶನ ಮಾಡುವಂತದ್ದು ಮತ್ತು ನಾಟಕಗಳನ್ನು ರಚನೆ ಮಾಡುವಂತಹ ಹವ್ಯಾಸ ಬೆಳೆಯಿತು. ಸುಮಾರು 40-50 ನಾಟಕಗಳಿಗೆ ನಿರ್ದೇಶನ ಮಾಡಿ 100 ನಾಟಕಗಳಲ್ಲಿ ನಾನು ಪಾತ್ರ ಮಾಡಿದ್ದೇನೆ. ಸಾಕ್ಷರತಾ ಆಂದೋಲನದಲ್ಲಂತೂ ನನ್ನ ನೇತಾಜಿ ತರುಣ ಸಂಘದಿಂದ 16 ಜನರ ಗುಂಪನ್ನು ಕಟ್ಕೊಂಡು ನಮ್ಮ ಗೆಳೆಯರ ಬಳಗದೊಂದಿಗೆ 3 ಮನೆ ಮಠ ಮರೆತು ನಾವು ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಜಾಗೃತ ಸಮಿತಿ ಕೆಲಸ ಮಾಡಿ ಕಲಾವಿದರಾದೀವಿ. ಧಾರವಾಡದಲ್ಲಿ ನಾನು ಎಜುಕೇಶನ್ ಮಾಡೋ ಟೈಮ್ನಾಗ ಕರ್ನಾಟಕ ವಿದ್ಯಾರ್ಥಿ ಸಂಘದಲ್ಲಿ ನಡೆಯುವಂತಹ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾನು ಸಾಕ್ಷಿಯಾಗಿರ್ತಿದ್ದೆ. ಇವತ್ತು ಅಕಾಡೆಮಿಯ ಪ್ರಶಸ್ತಿ ಬಂದದ್ದು ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗಿದೆ.
0: ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನು

ನಾಡಿನಾದ್ಯಂತ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಜಾಗೃತ ನೌಕರರ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಈ ತಿಂಗಳ 28ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ. 25,000 ನೌಕರರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ರಾಜ್ಯಾಧ್ಯಕ್ಷ ಡಿ ಶಿವಶಂಕರ್ ರಾಮನಗರದಲ್ಲಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಹಾರ ಸೇವಿಸಿ ಅಸ್ವಸ್ಥರಾಗಿದ್ದ ಮಕ್ಕಳ ಆರೋಗ್ಯ ಸುಧಾರಿಸಿದ್ದು ಸ್ಥಿರವಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಬನ್ನದೇಶ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಐಮಂಗಲ ಬಳಿ ರಾಷ್ಟೀಯ ಹೆದ್ದಾರಿಯಲ್ಲಿ ಖಾಸಗಿ ವಾಹನವೊಂದು ಪಲ್ಟಿಯಾಗಿ ಸಂಭವಿಸಿದ ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಮೃತರನ್ನು ಚಾಲಕ ಗುರುಪ್ರಸಾದ್ ಹಾಗೂ ಕ್ಲೀನರ್ ಶಂಕರ್ ಎಂದು ಗುರುತಿಸಲಾಗಿದೆ. ಬೆಂಗಳೂರು ಅರಿಕೆರೆಯಲ್ಲಿರುವ ಯೂನಿವರ್ಸಲ್ ನರ್ಸಿಂಗ್ ಕಾಲೇಜಿನ 53 ವಿದ್ಯಾರ್ಥಿಗಳು ಹಾಗೂ 4 ಸಿಬ್ಬಂದಿ ಗೋವಾ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಹಿಂತಿರುಗುತ್ತಿರುವಾಗ ಅಪಘಾತ ಸಂಭವಿಸಿದೆ. ತೀವ್ರ ಗಾಯಗೊಂಡ 26 ಹೆಚ್ಚು ವಿದ್ಯಾರ್ಥಿಗಳನ್ನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಐಮಂಗಲ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಚಿತ್ರಕಲಾಶಿಲ್ಪಿ ಶ್ರೀ ಡಿವಿ ಹಾಲಭಾವಿ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಧಾರವಾಡದ ಸರ್ಕಾರಿ ಕಲಾ ಮಹಾವಿದ್ಯಾಲಯದಲ್ಲಿ ಹೆಸರಾಂತ ಚಿತ್ರಕಲಾವಿದ ಬೆಂಗಳೂರಿನ ಪ್ರೊಫೆಸರ್ ಬಾಬು ಜತಕರ್ ಅವರ ಪರಿಸರ ಚಿತ್ರಕಲಾ ಪ್ರದರ್ಶನ, ಪ್ರಾತ್ಯಕ್ಷಿಕೆ ಹಾಗೂ ಸಂವಾದ ಕಾರ್ಯಕ್ರಮ 3 ದಿನಗಳ ಕಾಲ ಆಯೋಜಿಸಿದೆ. ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ ರಂಜಾನ್ ದರ್ಗಾ ಉದ್ಘಾಟಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಸಮಯ 12:05:50. ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀರಂಗ ವಿಠಲ ಭಜನಾ ಮಂಡಳಿಯವರು ಪ್ರಸ್ತುತಪಡಿಸುವ ಸಂಗೀತ ವೈವಿಧ್ಯ ವರಮಹಾಲಕ್ಷ್ಮಿ. ಕೇಳೋಣ ಶ್ರೀರಂಗ ವಿಠಲ ಭಜನಾ ಮಂಡಳಿಯವರು ಪ್ರಸ್ತುತಪಡಿಸುವ ಸಂಗೀತ ವೈವಿಧ್ಯ ವರಮಹಾಲಕ್ಷ್ಮಿ. ಕೇಳುಗರೇ, ಶ್ರಾವಣ ಮಾಸ ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಒಂದು. ಈ ಮಾಸಗಳಲ್ಲಿ ಶುಕ್ರವಾರಗಳಿಗೆ ವಿಶೇಷ ಮಹತ್ವವಿದ್ದು, ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತೇವೆ. ವರಮಹಾಲಕ್ಷ್ಮಿ ದೇವಿಯನ್ನು ಸಂಪತ್ತು, ಸಮೃದ್ಧಿ, ಸೌಭಾಗ್ಯ, ಆರೋಗ್ಯ ಮತ್ತು ಕುಟುಂಬದ ಕ್ಷೇಮವನ್ನು ನೀಡುವ ದೇವಿಯಾಗಿ ಆರಾಧಿಸುತ್ತೇವೆ. ಈ ವರಮಹಾಲಕ್ಷ್ಮಿ ವ್ರತದ ವಿಶೇಷತೆ ಅಂದರೆ, ಲಕ್ಷ್ಮೀ ದೇವಿಯ ಆರಾಧನೆಯ ಮೂಲಕ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಆದಿಲಕ್ಷ್ಮಿ ಮತ್ತು ಗಜಲಕ್ಷ್ಮಿ ಸೇರಿದಂತೆ ಅಷ್ಟಲಕ್ಷ್ಮಿಯ ಅನುಗ್ರಹವನ್ನು ಪಡೆಯುತ್ತೇವೆ ಎಂಬ ನಂಬಿಕೆ.
1: ಹರೇ ಶ್ರೀನಿವಾಸ, ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ರಂಗವಿಠಲ ಭಜನಾ ಮಂಡಳಿ, ದೇಶ್ಮುಖ್ ವಾಡ, ಬ್ರಹ್ಮಪುರ್, ಕಲಬುರಗಿ. ನಾವು ಇಂದು ಶ್ರಾವಣ ಮಾಸದಲ್ಲಿ ಬರುವ ಅಷ್ಟೈಶ್ವರ್ಯ ದಯಪಾಲಿಸುವ, ಬೇಡಿದ ವರಗಳನ್ನು ಕೊಡುವ, ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರೀ ವರಮಹಾಲಕ್ಷ್ಮಿಯ ಹಾಡುಗಳನ್ನು ಪ್ರಸ್ತುತಪಡಿಸಲಿದ್ದೇವೆ. ಮೊದಲಿಗೆ ಗಣಪತಿ ಹಾಡು, ಕೃತಿ ಮಧ್ವೇಶ ವಿಠಲದಾಸರದು.

0: ವರಮಹಾಲಕ್ಷ್ಮಿ ಹಬ್ಬ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಸೇರಿ ಭಕ್ತಿ ಮತ್ತು ಸಂತೋಷದಿಂದ ಆಚರಿಸುವ ಸುಂದರ ಸಂಪ್ರದಾಯ. ಶ್ರಾವಣದ ಹಸಿರು ವಾತಾವರಣ, ದೇವರ ಪೂಜೆ, ಹೂವಿನ ಅಲಂಕಾರ ಮತ್ತು ಭಕ್ತಿಗೀತೆಗಳು ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಕೇಳುಗರೆ, ನಿಮ್ಮೆಲ್ಲರ ಮನೆಗಳಲ್ಲಿ ಸಂಪತ್ತು ಮಾತ್ರವಲ್ಲ, ಪ್ರೀತಿ, ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿ ಸದಾ ನೆಲೆಸಿರಲಿ ಅನ್ನೋದು ನಮ್ಮೆಲ್ಲರ ಆಶಯ.
1: ಶ್ರೀ ರಂಗವಿಠಲ ಭಜನಾ ಮಂಡಳಿಯ ಸದಸ್ಯರಿಂದ ವರಮಹಾಲಕ್ಷ್ಮಿಯ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ರೇಖಾ ಜೋಶಿ ನಾಗಣಸೂರ್, ಶ್ರೀಮತಿ ಕರುಣಾ ಜೋಶಿ ಬೆಡಜೆಯವರಿಗೆ, ಶ್ರೀಮತಿ ಅರುಂಧತಿ ಕುಲಕರ್ಣಿ ಜೇವರ್ಗಿ, ಶ್ರೀಮತಿ ಪಂಕಜಾ ಜೋಶಿ ನಾಗಣಸೂರ್, ಶ್ರೀಮತಿ ಲಕ್ಷ್ಮೀ ತೇಂಗ್ಳಿ, ಶ್ರೀಮತಿ ಸವಿತಾ ತೇಂಗ್ಳಿ.
0: ರಾಜ್ಯವ್ಯಾಪಿ ಪ್ರಸಾರವಾದ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 12:30
1: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1-800-420-2233.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
8: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
9: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
8: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು?
1: ಕಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು.
2: ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು

0: ನೀರು ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃ ಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾಪೂರ್ವಕವಾಗಿಯೇ.
1: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸೋಣ.
2: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
3: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
2: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ, ಭಯ ಆಗ್ತಾ ಇದೆ ಕಣೆ.
3: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
4: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಆತ್ಮೀಯ ಕೇಳುಗರೆಲ್ಲರಿಗೂ ನಮಸ್ಕಾರ. ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಹುಣ್ಣು ಅಥವಾ ವಿಟಿಲಿಗೋ, ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

0: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಚರ್ಮರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಶ್ರೇಯಾ ಆರ್. ಮೇಡಮ್ ನಮಸ್ಕಾರ.
1: ನಮಸ್ತೆ.
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್.
0: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಮದ ಮೇಲೆ ಬಿಳಿ ಮಚ್ಚೆಗಳಾಗುತ್ತಲ್ಲ ಸಾಮಾನ್ಯವಾಗಿ ಅದನ್ನ ನಿಮ್ಮ ಮೆಡಿಕಲ್ ಟರ್ಮಿನಾಲಜಿನಲ್ಲಿ ವಿಟಿಲುಗು ಅಂತ ಹೇಳ್ತಾ ತೊನ್ನು ಅಂತ ಆಡು ಭಾಷೆನಲ್ಲಿ ಹೇಳ್ತೀವಿ, ಅದ್ರ ಕುರಿತಂಗೆ ಮಾಹಿತಿಯನ್ನು ಮಾಡ್ಕೊಳ್ಳೋಣ ಇವತ್ತು.
1: ಓಕೆ.
0: ತೊನ್ನು ಅಂದರೆ ಏನು?
1: ತೊನ್ನು ಅಂದರೆ ಮೆಡಿಕಲ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ಅದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ ನಾವು. ನೋಡೋಕ್ಕೆ ಏನಿರುತ್ತೆ, ಬಿಳಿ ಮಚ್ಚೆಗಳು, ಆಲ್ಮೋಸ್ಟ್ ಹಾಲಿನ ಬಣ್ಣ ಥರ ಇರೋ ಬಿಳಿ ಮಚ್ಚೆಗಳು ಕಾಣಿಸುತ್ತೆ. ಅದು ಒಂದೇ ಇರ್ಬೋದು, ಎರಡೇ ಇರ್ಬೋದು, ಹಾಗೇ ಇರ್ಬೋದು, ಇಲ್ಲ ತುಂಬ ಬೆಳೆದು ಮೈಯೆಲ್ಲ ತಗೊಳ್ಳೋ ಥರನೂ ಆಗ್ಬೋದು. ಹೆಂಗಾಗುತ್ತೆ, ಏನಕ್ಕಾಗುತ್ತೆ ಅಂದರೆ, ಈಗ ನಮ್ಮ ಚರ್ಮದಲ್ಲಿ ಮೆಲನೋಸೈಟ್ಸ್ ಅಂತ ಕೋಶಗಳಿರುತ್ತೆ. ಅದು ಮೆಲನಿನ್ ಅಂತ ಒಂದು ಕೆಮಿಕಲ್ ಅಥವಾ ದ್ರವನ ಉತ್ಪಾದನೆ ಮಾಡುತ್ತೆ. ಈ ಮೆಲನಿನ್ನಿಂದ ನಮ್ಮ ಚರ್ಮಕ್ಕೆ ಬಣ್ಣ ಬರುತ್ತೆ. ಒಬ್ಬೊಬ್ಬರು ಬಣ್ಣ ಒಂದೊಂದು
0: ಥರ ಇರುತ್ತೆ. ಕೆಲವ್ರಿಗೆ ಕಪ್ಪು, ಕೆಲವ್ರಿಗೆ ಗೋಧಿ ಬಣ್ಣ, ಕೆಲವ್ರಿಗೆ ಕೆಂಪು. ಹಾಗೆ
1: ಸೊ ಈ ಮೆಲನಿನ್ ದ್ರವ್ಯದಲ್ಲೂ ಸುಮಾರು ರೀತಿ ಇರುತ್ತೆ. ಏನ್ ಇಂಪಾರ್ಟೆಂಟ್ ನಮ್ಗೆ ಈ ಕಾಯಿಲೆಯಲ್ಲಿ ಅಂದ್ರೆ, ಈ ಮೆಲನೋಸೈಟ್ಸ್ ಅನ್ನೋ ಕೋಶಗಳು ಈ ಮೆಲನಿನ್ ದ್ರವ್ಯನ ಉತ್ಪಾದನೆ ಮಾಡುತ್ತೆ. ಟಿಲಿಗೋ ಅಲ್ಲಿ ಏನಾಗುತ್ತೆ, ನಾನಾ ಕಾರಣದಿಂದಾಗಿ ಈ ಮೆಲನೋಸೈಟ್ಸ್ ಕೆಲಸ ಕಮ್ಮಿ ಆಗುತ್ತೆ. ಇಲ್ಲ ಮೆಲನೋಸೈಟ್ಸ್ ನಾಶ ಆಗ್ಬೋದು, ಇಲ್ಲ ಮೆಲನಿನ್ ಉತ್ಪನ್ನ ಮಾಡೋ ಶಕ್ತಿ ಅತ್ಕೊಳ್ಬೋದು. ಅದರಿಂದಾಗಿ ಬಿಳಿ ಮಚ್ಚೆಗಳು ಕಾಣಕ್ಕೆ ಶುರು ಆಗುತ್ತೆ. ಸೊ ಇದಕ್ಕೆ ನಾನಾ ಕಾರಣಗಳು ಇರ್ಬೋದು, ಮನಸ್ಸಿನ ಒತ್ತಡ, ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಅಂತೀವಿ ಅಂದ್ರೆ ಕೌಟುಂಬಿಕ ಇತಿಹಾಸ ಇರುತ್ತೆ ಕೆಲವು ಪೇಷಂಟ್ಸ್ ಅಲ್ಲಿ, ಇಲ್ಲ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕೆಲವು ಸತಿ, ಇಲ್ಲ ಕೆಲವು ಬೇರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂದ್ರೆ ಥೈರಾಯ್ಡ್ ಇಂದಾಗಿರ್ಬೋದು, ಇಲ್ಲ ಟೈಪ್ 1 ಡಯಾಬಿಟೀಸ್ ಅಂತೀವಿ, ಟೈಪ್ 2 ಅಲ್ಲ ಟೈಪ್ 1 ಡಯಾಬಿಟೀಸ್ ಅಂತ ಆಟೋ ಇಮ್ಯೂನ್ ಡಿಸೀಸ್. ಅಂತವ್ರಿಗೆಲ್ಲ ಇದಿರ್ಬೇಕು ಅಂತಿಲ್ಲ,
0: ಇಲ್ಲ
1: ಅಥವಾ ಇದ್ದವ್ರಿಗೆಲ್ಲ ಅದು
0: ಆಟೋ ಇಮ್ಯೂನ್
1: ಡಿಸೀಸ್ ಇಲ್ಲ, ಬಟ್ ಇದನ್ನು ಒಂದು ಕಾರಣ ಇರುತ್ತೆ.
0: ಬೇರೆ ಕಾರಣಗಳು,
1: ಬೇರೆ ಕಾರಣ
0: ಅಲ್ಲ. ಕೆಲವರು ಹೇಳ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಏನೋ ಒಂದು ವಿರುದ್ಧ ಆಹಾರಗಳನ್ನ ಸೇವಿಸಿರ್ತಾರೆ ಅದಕ್ಕಾಗತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ನಿಜನಾ?
1: ಕಾಮನ್ ಆಗಿ ಏನ್ ಹೇಳ್ತಾರೆ ಅಂದ್ರೆ, ಹಾಲು ಮತ್ತೆ ಮೀನು ಒಟ್ಟಿಗೆ ಸೇವಿಸಿದ್ರೆ ಈ ತರ ಆಗುತ್ತೆ ಅಂತ ಅಂತಾರೆ. ಬಟ್ ನಮ್ಮ ಮೆಡಿಕಲ್ ಇದರಲ್ಲಿ ಅದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಈಗ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕರೆಕ್ಟ್ ಮಾಡ್ತೀವಿ ನಾವು. ಈಗ ಏನು ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಅಂತೀವಿ. ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ, ಈಗ ನಮ್ಮ ಬಾಡಿಲಿ ಯಾವುದೋ ಒಂದು ಇದರಿಂದ ನಮ್ಮ ಅಂಶಗಳಿಗೆ

0: ಡ್ಯಾಮೇಜ್ ಆಗೋದು ಆಗುತ್ತೆ, ಅದು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಅಂತೀವಿ. ಸೊ ಅದು ಕಮ್ಮಿ ಮಾಡೋಕ್ಕೆ ಒಳ್ಳೆ ಆಹಾರ ತಗೋಬೇಕು ಅನ್ನೋದು ನಮ್ಗಿದ್ದೇ ಇರುತ್ತೆ ಟ್ರೀಟ್ಮೆಂಟ್ ಪ್ಲಾನಲ್ಲಿ. ಫ್ರೆಶ್ ಫ್ರೂಟ್ಸ್, ತರಕಾರಿ, ಹಣ್ಣುಗಳು ತಗೋಬೇಕು ಅಂತ ಅಡ್ವೈಸಲ್ಲಿ ಇರುತ್ತೆ. ಬಟ್ ಬೇರೆ ಒಂದು ತಗೊಂಡು ಇದರಿಂದನೇ ತನ್ನು ಶುರು ಆಗುತ್ತೆ, ವಿಟಿಲಿಗೋ ಶುರು ಆಗುತ್ತೆ ಅನ್ನೋದು ನಮ್ದು ಅದೇ ಎವಿಡೆನ್ಸ್ ಇಲ್ಲ. ಸೊ ಅದು ಮೂಢನಂಬಿಕೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್.
1: ಈಗ ಇದೇನು ಬಹಳ ಸಹಜವಾಗಿ ಕಾಣಿಸ್ಕೊಳ್ಳುವಂಥದ್ದಲ್ಲ, ಎಲ್ಲೋ ಒಂದು ಅಪರೂಪಕ್ಕೆ ನೋಡ್ತೀವಿ ಅಲ್ವಾ.
0: ವಿಶ್ವದಲ್ಲಿ ಆಲ್ಮೋಸ್ಟ್ 2% ಇದೆ ಅಂತ ಸ್ಟಡೀಸ್ ಇದೆ, 1-2%. ನಮ್ಮ ಇಂಡಿಯಾದಲ್ಲೂ ಆಲ್ಮೋಸ್ಟ್ ಸೇಮ್ ಸ್ಟಾಟಿಸ್ಟಿಕ್ ಬರುತ್ತೆ. ಅಂದ್ರೆ ಟೋಟಲ್ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ 1.5-2% ಜನಕ್ಕೆ ಇದಿರುತ್ತೆ ಅಂತ.
1: ಯಾವ ಭಾಗದಲ್ಲಿ ಹೆಚ್ಚಾಗಿ ನೋಡಬಹುದು ಅದನ್ನ?
0: ಆ ಥರ
1: ಅಂದರೆ ನಾನು ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂತಂದರೆ, ಏನಾದರೂ ನಮ್ಮ ಅಂದರೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಕೂಡ ಅದಕ್ಕೆ ಕಾರಣ ಆಗುತ್ತಾ? ಪ್ರದೂಷಣ ಇರ್ಬೋದು ಅಥವಾ ಈ ವೆದರ್ ಅಂತ ಏನು ಹೇಳ್ತೀವಿ ಅದಿರ್ಬೋದಾ?
0: ಆ ಥರ ಯಾವ ಭಾಗದಲ್ಲಿ ಜಾಸ್ತಿ ಅಂತ ಇಲ್ಲ,
1: ವಾತಾವರಣದಿಂದ ಇದಕ್ಕೆಲ್ಲ ಏನು ತೊಂದರೆ ಇಲ್ಲ.
0: ಅದನ್ನ ಈಗ ನಾನು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಏನು ಹೇಳಿದೆ ಅದಕ್ಕೆ ಈಗ ಪೊಲ್ಯೂಷನ್, ನಾವು ನಮ್ಮ ಲೈಫ್ ಸ್ಟೈಲ್, ಮನಸ್ಸಿನ ಒತ್ತಡ ಇರ್ಬೋದು, ಅದೆಲ್ಲ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಮಾಡ್ಬೋದು. ಅಂದ್ರೆ ನಮ್ಮ ಬಾಡಿಲೇ ಇನ್ಫ್ಲಮೇಷನ್ ಜಾಸ್ತಿ ಮಾಡ್ಬೋದು, ಅದರಿಂದಾಗಿ ಈ ವಿಟಿಲಿಗೋ ಅನ್ನೋ ಕಾಯಿಲೆ ಸ್ಟಾರ್ಟ್ ಆಗ್ಬೋದು. ಬಟ್ ಖಂಡಿತವಾಗಿ ಇದೇ ರೀಜನ್ ಅಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇದೆ ಅಥವಾ ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಿಗಿಂತ ಜಾಸ್ತಿ ಇದೆ ಆ ತರ ಯಾವುದೂ ಇಲ್ಲ. ಮತ್ತೆ ಅದೇ ಏಜ್ ಅಲ್ಲೂ ಆಗ್ಬೋದು ಇದು. 50% ಜನದಲ್ಲಿ ಲೆಸ್ ದನ್ 20 ಇಯರ್ಸ್, 20 ವರ್ಷದಿಂದ ಕಮ್ಮಿ ವಯಸ್ಸಿನಲ್ಲೇ ನೋಡ್ಬೋದು ನಾವು. ಸೊ ಇದು ಬರೀ ದೊಡ್ಡವ್ರದಗೆ ಆಗೋದು ಅಥವಾ ಈ ಜಾಗದಲ್ಲೇ ಆಗೋದು, ಇದೇ ಹೆಣ್ಮಕ್ಳಿಗೆ ಜಾಸ್ತಿ ಆಗೋದು ಆ ಥರ ಎಂತ ಇಲ್ಲ ಇದು.
1: ಈಗ ಚರ್ಮ ಬಿಳಿ ಆದಾಗ ಮಾತ್ರ ಗೊತ್ತಾಗುತ್ತೆ ಏನೋ ವ್ಯತ್ಯಾಸ ಆಗಿದೆ ಅಂತ. ಅದನ್ನ ಬಿಟ್ಟರೆ ಬೇರೆ ಏನು ಲಕ್ಷಣಗಳು ಕಾಣಿಸ್ಕೊಳುತ್ತೆ ಅಂದ್ರೆ ಸಿಂಪ್ಟಮ್ಸ್ ಬೇರೆ ಬೇರೆ ಏನಿರುತ್ತೆ ಇದಕ್ಕೆ? ಅದಾಗುವಾಗ ಚರ್ಮಕ್ಕೆ ಏನಾದ್ರು ವ್ಯತ್ಯಾಸ ಆಗುವಾಗ ಮಾನಸಿಕವಾಗಿ ದೈಹಿಕವಾಗಿ ಬೇರೆ ಬೇರೆ ಏನಾದ್ರು ಸಮಸ್ಯೆಗಳು ಕಾಣಿಸ್ಕೊಳುತ್ತಾ ಹೇಗೆ?
0: ಇದು ಮುಖ್ಯವಾಗಿ ಚರ್ಮದ ಕಾಯಿಲೆ ಅಷ್ಟೇ. ಇದರಿಂದ ಬೇರೆ ಯಾವುದೇ ಬಾಡಿ ಸಿಸ್ಟಮ್ಸ್ ಏನಂತೀವಿ ಬೇರೆ ಯಾವ ಆರ್ಗನ್ಸ್ಗೂ ಎಫೆಕ್ಟ್ ಆಗಲ್ಲ ಇದು. ಈಗ ಆಟೋಇಮ್ಯೂನ್ ಡಿಸೀಸ್ ಇದ್ರೆ ಮುಂಚೆನೆ, ಈಗ ಥೈರಾಯ್ಡ್ ಇತ್ತು ಅದು ಆಟೋಇಮ್ಯೂನ್ ಥೈರಾಯ್ಡ್ ಡಿಸೀಸ್, ಥೈರಾಯ್ಡ್ ಟೈಪ್ 1 ಡಯಾಬಿಟೀಸ್ ಅಥವಾ ಇನ್ನೊಂದು ಹಾರ್ಮೋನ್ ಆಡಿಸಿನ್ಸ್ ಡಿಸೀಸ್ ಅಂಥವೆಲ್ಲ ಇತ್ತು ಅಂದರೆ ಅವರು ಬಿಳಿ ಮಚ್ಚಿ ನೋಡ್ಕೊಂಡ ತಕ್ಷಣ ಡಾಕ್ಟರಿಗೆ ಬಂದು ತೋರಿಸಿ ಅಂತ ಅವ್ರಿಗೆ ಅವೇರ್ನೆಸ್ ಇರಬೇಕು. ಇಲ್ಲ ಯಾರಿಗಾದರೂ ಅದು ಅವೇರ್ನೆಸ್ ಇರಬೇಕು, ಬಿಳಿ ಮಚ್ಚೆ ಈ ಥರ ಬಂತು ಅಂದರೆ ಒಂದ್ಸತಿ ಡಾಕ್ಟರ್ಗೆ ಹೋಗಿ ತೋರಿಸಿ. ಬಟ್ ಅದಲ್ಲೇ ಈಗ ಬೇರೆ ಸಿಂಪ್ಟಮ್ಸ್ ಅಂತ ಬರುತ್ತೆ, ಬೇರೆ ಲಕ್ಷಣಗಳು ಕಾಣುತ್ತೆ, ಆ ಥರದ್ದು ಏನೂ ಇರಲ್ಲ. ಏನೂ ಇರಲ್ಲ, ಬಿಳಿ ಮಚ್ಚೆ ನೋಡ್ಕೊಂಡಾಗ್ಲೇ ಪೇಷಂಟ್ಗೂ ಗೊತ್ತಾಗೋದು ಡಾಕ್ಟರ್ಗೂ ಗೊತ್ತಾಗೋದು. ಅದಕ್ಕೆ
1: ಈಗ ಆರಂಭಿಕ ಹಂತದಲ್ಲಿ ದೇಹದ ಯಾವುದೋ ಒಂದು ಭಾಗದಲ್ಲಿ ಬಿಳಿ ಮಚ್ಚೆ ಕಾಣಿಸ್ಕೊಳ್ಬಹುದು ಅಥವಾ ಇದಕ್ಕಿದ್ದಂಗೆ ಅಂದ್ರೆ ರಾತ್ರಿಯಾಗಿ ಬೆಳಗಾಗೋ ಹೊತ್ತಿಗೆ ಇಡೀ ಚರ್ಮ ಏನು ಬದಲಾವಣೆ ಆಗಿರಲ್ಲ, ಇದು ತುಂಬಾ ನಿಧಾನವಾಗಿ ಆಗುವಂತ ಬದಲಾವಣೆ. ಒಂದು ಕಡೆಗೆ ಅವ್ರಿಗೆಲ್ಲಾರು ಮಚ್ಚೆ ಕಾಣಿಸ್ಕೊಳ್ತು ಅಂದ್ರೆ ತಕ್ಷಣ ಏನ್ ಮಾಡ್ಬೇಕು ಅವ್ರು?
0: ಈಗ ನೀವ್ ಹೇಳ್ದಂಗೆ ಒಂದ್ಸತಿಗೆ ಓವರ್ ನೈಟ್ ಏನು ಒಂದು ದೊಡ್ಡ ಮಚ್ಚೆ ಕಾಣಲ್ಲ, ಸಣ್ಣದಾಗಿ ಒಂದು ಸ್ಮಾಲ್ ಸ್ಪಾಟ್ ಇರ್ಬೋದು, ಒಂದ್ ರಾಗಿ ಕಾಳಷ್ಟು ಇರ್ಬೋದು ಅಥವಾ ಲೈಟ್ ಆಗಿರೋದು, ಆಮೇಲೆ ಸ್ವಲ್ಪ ಲೈಟ್ ಸ್ಕಿನ್ ತರ ಇರೋದು, ಬರ್ತಾ ಬರ್ತಾ ಪೂರ್ತಿ ಹಾಲಿನ ಬಣ್ಣದ ಬಿಳಿ ಆಗ್ಬೋದು. ಆ ತರ ಪೇಷಂಟ್ ನೋಡ್ಕೋಬೇಕು, ತಾವೇ ಹೆಂಗ ಆಗ್ತಾ ಇದೆ ಅಂತ ನೋಡ್ಕೋಬೇಕು. ಕೆಲವ್ರಿಗೆ ಕೆಲವು ಸಲ ಏನಾಗುತ್ತೆ, ಅದೊಂದು ಸಣ್ಣ ಮಚ್ಚೆ ಇರೋದು ಬೇಗ ಅಂದ್ರೆ ಒಂದ್ ವಾರದ ಸಮಯದಲ್ಲೇನೆ ಅದು ತುಂಬಾ ದೊಡ್ಡದಾಗ ಪೇಷಂಟ್ಸ್ನು ನಾವ್ ನೋಡಿದೀವಿ, ಅಥವಾ ಒಂದ್ ವಾರದ ಸಮಯದಲ್ಲೇ ಇನ್ನ ಜಾಸ್ತಿ ಭಾಗ ಕರಡೋ ಪೇಷಂಟ್ ನೋಡಿದೀವಿ. ಸೊ ಆ ತರ ಇದ್ದಾಗ ಇಮಿಡಿಯೇಟ್ ಬಂದು ತೋರಿಸ್ಕೋಬೇಕು. ಅಥವಾ ಕೀಬ್ನರ್ಸ್ ಫಿನಾಮಿನ ಅಂತ ಅಂತೀವಿ, ಅಂದ್ರೆ ಎಲ್ಲಾದ್ರೂ ನಾವ್ ಗಾಯ ಆದ್ರೆ ವಾಸಿ ಆಗ್ಬೇಕಾದ್ರೆ ನಮ್ಗೆ ಸ್ವಲ್ಪ ಕಪ್ಪಾಗಿ ವಾಸಿ ಆಗುತ್ತೆ, ಆಮೇಲೆ ನಾರ್ಮಲ್ಸ್ ಬಣ್ಣಕ್ಕೆ ಬರುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಅದು ಬಿಳಿಯಾಗಿ ವಾಸಿ ಆಗುತ್ತೆ, ಅಂಥವ್ರು ಬಂದು ಒಂದ್ಸತಿ ತೋರಿಸ್ಕೊಳ್ಳೋದು ಒಳ್ಳೇದು. ಅಥವಾ ಬಿಳಿ ಕೂದಲು ಕಾಣಿಸ್ಕೊಳ್ಳೋದು ಮೈ ಮೇಲೆ, ಈ ತರ ಸಣ್ಣ ಬಿಳಿ ಮಚ್ಚೆ ಇದ್ದಾಗ ಅದ್ರ ಜೊತೆ ಬಿಳಿ ಕೂದಲು ಕಾಣಿಸ್ಕೊಳ್ಳೋದು, ಆ ತರ ಇದ್ರು ಒಂದ್ಸತಿ ಬಂದು ಡರ್ಮಟಾಲಜಿಸ್ಟ್ ನ ಭೇಟಿ ಮಾಡೋದು ಒಳ್ಳೇದು.
1: ಒಂದ್ಸರ್ತಿ ಹಾಗಾಯ್ತು ಅಂದ್ರೆ ನೀವು ಅದಕ್ಕೆ ಏನ್ ಕಾರಣಗಳು ಅಂತ ಪತ್ತೆ ಮಾಡಿಬಿಟ್ಟು ಔಷಧಿಗಳನ್ನ ಕೊಡ್ತೀರಾ ಅಲ್ವಾ? ಹೇಗೆ ಅದು ಅಂದ್ರೆ ಜೀವನ ಪೂರ್ತಿ ತಗೋಬೇಕಾ ಅಥವಾ ಅದಕ್ಕೇನಾದ್ರೂ ಕ್ಯೂರ್ ಇದೆಯಾ, ಮತ್ತೆ ಚರ್ಮದ ಬಣ್ಣ ಸಹಜ ಸ್ಥಿತಿಗೆ ತರಬಹುದಾ, ಹೀಗೆ
0: ಬಹಳ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಈಗ ಡರ್ಮಟಾಲಜಿಲಿ. ಮತ್ತೆ ಡರ್ಮಟೋ ಸರ್ಜರಿನೂ ಬಂದಿದೆ, ತುಂಬಾ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಬಟ್ ಏನೇ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದ್ರು ತಾಳ್ಮೆ ಇರಬೇಕು ಇದಕ್ಕೆ, ಯಾಕೆಂದ್ರೆ ಬಣ್ಣ ಇಮಿಡಿಯೇಟ್ ಬರ್ಸಕ್ಕಾಗಲ್ಲ. ಯಾವುದೇ ಈಗ ಬಂಗು ಅಂತಾನು ಬರ್ತಾರೆ, ಅದಕ್ಕೂ ತುಂಬಾ ಪೇಷಂಟ್ಸ್, ಅದನ್ನ ಕಮ್ಮಿ ಮಾಡಕ್ಕೂ ತುಂಬಾ. ಸೊ ಇದು ಬಣ್ಣದ್ದು ಚರ್ಮದ ಬಂದಾಗ ತುಂಬಾ ಪೇಷಂಟ್ಸ್ ಬೇಕೇ ಬೇಕು ಯಾವುದೇ ಇದ್ರು. ವಿಟಿಲಿಗೋ ಅಲ್ಲಿ ಈಗ ನೀವು ಟ್ರೀಟ್ಮೆಂಟ್ ಆಪ್ಷನ್ಸ್ ಕೇಳಿದ್ರಿ, ತುಂಬಾ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಈಗ

0: ಈ ಕೆಲವರಿಗೆ ಒಂದೇ ಎರಡೇ ಮಚ್ಚೆ ಇರುತ್ತೆ, ಅದು ಆಲ್ಮೋಸ್ಟ್ ತಾನಾಗೆ ಬಣ್ಣ ಬರೋದು, ತಾನಾಗೆ ಬಣ್ಣ ಹೋಗೋದು ಅವ್ರಿಗೇನೆ ಅವ್ರು ನೋಡ್ಕೊಂಡಿರ್ತಾರೆ ಪೇಷಂಟ್ಸ್ ಕೆಲವರು. ಕೆಲವು ಸತಿ ಇಲ್ಲ ಹೋಗಿತ್ತು ಮತ್ತೆ ಬಂತು, ಅದೇ ಹೋಗಿತ್ತು ಅಂತಲೂ ಅಂತಾರೆ. ಕೆಲವು ಸತಿ ಅದೇ ತಾನಾಗೆ ಬಣ್ಣ ಬರೋ ಚಾನ್ಸಸ್ಸು ಇದ್ದೇ ಇರುತ್ತೆ. ಈ ಥರ ಆದಾಗ ಏನು ಮಾಡ್ತೀವಿ ನಾವು, ಈ ಥರ ಪೇಷಂಟ್ಸ್ ಇದ್ದರೆ ಬರೀ ಹಚ್ಚ ಕ್ರೀಮ್ಗಳು ಕೊಡ್ತೀವಿ, ಟ್ರೋಲಿಮಸ್ ಅಂತ ಇರುತ್ತೆ ಅಥವಾ ಮಾಡ್ರೇಟ್ ಸ್ಟೀರಾಯ್ಡ್ಸ್ ಅಂತ ಬರುತ್ತೆ, ಆ ಥರ ಬರೀ ಹಚ್ಚ ಕ್ರೀಮ್ಗಳಲ್ಲೇ ಸುಮಾರು ಜನಕ್ಕೆ ವಾಸಿ ಆಗುತ್ತೆ. ಇಲ್ಲ ತುಂಬ ಬೇಗ ಹರಡ್ತಾ ಇದೆ, ಪೇಷಂಟ್ ನೋಟಿಸ್ ಮಾಡಿದ್ರೆ ಒಂದು ಎರಡು ಮೂರು ತಿಂಗಳಲ್ಲಿ ಸುಮಾರು ಮಚ್ಚೆಗಳಾಗಿದ್ದಾವೆ, ಆ ಥರ ಇದ್ದಾಗ ಮಾತ್ರೆಗಳು ಕೊಡ್ತೀವಿ. ಪಲ್ಸ್ ಥೆರಪಿ ಇರುತ್ತೆ, ಹೊಸದು ಜಾಕ್ ಇನ್ಹಿಬಿಟರ್ಸ್ ಅಂತ ಬಂದಿದೆ ಈಗ, ಅದ್ರದ್ದು ಎವಿಡೆನ್ಸ್ ಇದೆ. ಆ ಥರ ಟ್ರೀಟ್ಮೆಂಟ್ ಆಪ್ಷನ್ಸ್ ತುಂಬ ಇದೆ. ಇನ್ನೊಂದೇನು, ಈಗ ಸ್ಟೇಬಲ್ ವಿಟಿಲಿಗೊ ಅಂತೀವಿ, ಅಂದ್ರೆ ಸ್ಥಿರವಾಗಿರೋ ವಿಟಿಲಿಗೊ, ಅಂದ್ರೆ ಈಗ ಲಾಸ್ಟ್ 1 ಇಯರ್ ಅಲ್ಲಿ ಏನ್ ಮಚ್ಚೆ ಇತ್ತು ಅಷ್ಟೇ ಇದೆ, ಪೂರ್ತಿ ಹೋಗಿಲ್ದೆ ಹೋದ್ರು ಸುಮಾರು ವಾಸಿ ಆಗಿದ್ರು ಜಾಸ್ತಿ ಆಗಿಲ್ಲ, ಹೊಸ ಮಚ್ಚೆ ಅದು ಬಂದಿಲ್ಲ, ಹಳೆ ಮಚ್ಚೆ ಏನೋ ದೊಡ್ಡದಾಗಿಲ್ಲ, ಗಾಯ ಆಗಿದ ಕಡೆ ಬಿಳಿ ಆಗಲ್ಲ, ಆ ತರ ಎಲ್ಲ ಇದ್ದಾಗ ಅದು 1 ವರ್ಷ ಡ್ಯೂರೇಷನ್ ಅದೇ ತರ ಇತ್ತು ಅಂದ್ರೆ ಅದನ್ನ ಸ್ಟೇಬಲ್ ವಿಟಿಲಿಗೊ ಅಂತ. ಅವರಿಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇನ್ನೂ ಜಾಸ್ತಿ ಇರುತ್ತೆ. ಈಗ ಬೇರೆದೆಲ್ಲ ರೆಸ್ಪಾಂಡ್ ಆಗಿದೆ, ಯಾವುದು ಒಂದು ಮರೆ ಹೋಗ್ತಾ ಇಲ್ಲ, ಈಗ ಯೂಶ್ವಲಿ ಮೊಣಕೈ ಮೊಣಕಾಲಲ್ಲಿರೋದು ಬೇಗ ಹೋಗಲ್ಲ, ಕೈಯಲ್ಲಿರೋದೆಲ್ಲ ಬೇಗ ಹೋಗಲ್ಲ, ಯಾಕೆಂದ್ರೆ ಅದು ಯಾವಾಗಲೂ ಫ್ರಿಕ್ಷನ್ ಇದ್ದೇ ಇರುತ್ತೆ, ಏನಾದರೂ ಕೆಲಸ ಮಾಡ್ತಾನೆ ಇರ್ತೀವಿ, ಏನಾದರೂ ಊರ್ತಾ ಇರ್ತೀವಿ, ಆ ಜಾಗದಲ್ಲೆಲ್ಲ ಸ್ವಲ್ಪ ಕಲರ್ ಬರೋದು ಲೇಟು. ಅಲ್ಲಿಗೆಲ್ಲ ಸ್ಟೇಬಲ್ ವಿಟಿಲಿಗೋ ಇದ್ರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂದರೆ ಸರ್ಜಿಕಲ್ ಆಪ್ಷನ್ಸ್ ಇರುತ್ತೆ, ಗ್ರಾಫ್ಟಿಂಗ್ ಮಾಡ್ಬೋದು, ಸ್ಕಿನ್ ಗ್ರಾಫ್ಟಿಂಗ್, ಸ್ಕಿನ್ ಗ್ರಾಫ್ಟಿಂಗಲ್ಲೇ ನಾನಾ ಥರ ಆಪ್ಷನ್ಸ್ ಇದೆ, ಡರ್ಮಬ್ರೇಷನ್ ಅಂತ ಇದೆ, ಅದಲ್ದಲೆ ಮೆಲನೋಸೈಟ್ ಟ್ರಾನ್ಸ್ಫರ್ ಅಂತ ಇದೆ. ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಹಳ ಇದೆ, ಬಟ್ ಪೇಷಂಟ್ಗೆ ಮತ್ತೆ ಡಾಕ್ಟರ್ಗೆ ಏನ್ ಬೇಕು ಇಬ್ರಿಗೂ ಸ್ವಲ್ಪ ತಾಳ್ಬೇಕು,
1: ತಾಳ್ಮೆ ಇರಬೇಕು. ಈಗ ಮಾತ್ರೆ ಮತ್ತೆ ಔಷಧಿ ಎಲ್ಲ ತಗೊಂಡಾಗ ಕಡಿಮೆ ಆಗಿ ಮತ್ತೆ ಬರೋ ಸಂದರ್ಭಗಳು ಇರುತ್ತಾ?
0: ಇರುತ್ತೆ, ಇದು ಒಂದ್ಸತಿ ಹೋಗಿ ಮತ್ತೆ ಬರಕ್ಕಾಗರೇ ಇಲ್ಲ ಅಂತ ಹೇಳಕ್ ಬರಲ್ಲ. ಈಗ ನಾವು ಅದೇನ್ ನಾನಾ ಕಾರಣಗಳು ಅಂತ ಅಂದ್ವಿ, ಆ ನಾನಾ ಕಾರಣಗಳನ್ನ ಎಲ್ಲವನ್ನು ಕಂಡುಹಿಡಿಯಕ್ಕೂ ನಮಗ್ ಕಷ್ಟ,
1: ಆಮೇಲೆ ಎಲ್ಲದಕ್ಕೂ ಒಂದೇ ಸರ್ತಿನೂ ಚಿಕಿತ್ಸೆ
0: ಕೊಡೋದು ಕಷ್ಟ ಆಗುತ್ತೆ. ಸೊ ಈಗ ಮತ್ತೆ ಅದು ಒಂದು ಮಾನಸಿಕ ಒತ್ತಡ ಪೇಷಂಟ್, ಮತ್ತೆ ಥೈರಾಯ್ಡ್ ವ್ಯತ್ಯಾಸ ಆಯ್ತು, ಅಥವಾ ಆಲ್ಮೋಸ್ಟ್ 50% ಟೈಮ್ ಇಡಿಯೋಪತಿಕ್ ಅಂತೀವಿ, ಅಂದ್ರೆ ಅದ ಕಾರಣ ನಮಗೆ ಕಂಡುಹಿಡಿಯಕ್ ಆಗಲ್ಲ. ಸೊ ಆ ತರ ಇದ್ದಾಗ ನಮ್ಗೆ ಅದು ಮತ್ತೆ ಬರದ್ದೇ ಇಲ್ಲ ಅಂತ ಪೇಷಂಟ್ಗೆ ವಿಶ್ವಾಸ ಕೊಡಕ್ ಆಗಲ್ಲ. ಬಟ್ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು, ಡಯಟ್ ಓವರ್ ಆಲ್ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಸುಮಾರು ಪೇಷಂಟ್ಸ್ ನಾವು ನೋಡಿದೀವಿ ಪೂರ್ಣ ವಾಸಿಯಾಗಿ ಮತ್ತೆ ಏನು ಕಂಪ್ಲೇಂಟ್ಸ್ ಇಲ್ಲದಲೇ ಇದಾರೆ. ಆ ಥರನೂ ಇದೆ.
1: ಆದರೆ ವೈದ್ಯರು ಹೇಳಿರೋ ರೀತಿ ನಡ್ಕೊಳ್ಳೋದು ಅಲ್ಲದೆ ಅವರನ್ನು ಮತ್ತೇನಾದ್ರು ವ್ಯತ್ಯಾಸಗಳಾದಾಗ
0: ಇಮಿಡಿಯೇಟ್ ಬಂದು
1: ಕಾಣಬೇಕು. ಈಗ ಚರ್ಮದ ಮೇಲೆ ಮತ್ತೆ ಬದಲಾವಣೆಗಳು ಕಾಣಿಸ್ಕೊಳ್ಳೋದು ಅಂತಂದರೆ, ಒಂದು ಬಿಳಿ ಮಚ್ಚೆಗಳು, ಅದನ್ನು ಬಿಟ್ಟು ಕೆಂಪು ಮಚ್ಚೆಗಳು ಸಹ ಆಗುತ್ತಲ್ಲ, ಅದೇನು ಕೆಂಪು ಮಚ್ಚೆಗಳು ಇರುತ್ತಲ್ಲ, ಸಣ್ಣ ಸಣ್ಣ ಗುಳ್ಳೆಗಳ ತರ ಆಗುತ್ತೆ, ಎಲ್ಲೋ ಇರುತ್ತೆ ಬಟ್ಟೆ ಭಾಗದಲ್ಲೋ ಕೈ ಭಾಗದಲ್ಲೋ ಕಂಕುಳದಲ್ಲೋ.
0: ಅದು ಈಗ ನೀವ್ ಹೇಳ್ತಾ ಇರೋದು ಹೆಮಾಂಜಿಯೋಮಾ ಅಂತ ಅಂತೀವಿ, ಅದು ರಕ್ತನಾಳದ್ದು ಮ್ಯಾಲ್ಫಾರ್ಮೇನ್ ಅಂತ ಅಂತೀವಿ, ಅದರಿಂದ ಆತರ ಗುಳ್ಳೆ ಆಗುತ್ತೆ. ಅದು ಏನು ಸಮಸ್ಯೆ ಇಲ್ಲ, ಬಟ್ ಕಾಸ್ಮೆಟಿಕಲಿ ಅಂದ್ರೆ ನೋಡಕ್ಕೆ ಅದು ಪೇಷಂಟ್ ನೋಡ್ಕೊಳ್ಳಕ್ಕೆ ಅದು ಅವ್ರಿಗೆ ಸಮಸ್ಯೆ ಮಾಡ್ತಾ ಇದೆ ಅಂದ್ರೆ ಅದನ್ನ ತೆಗಿಬಹುದು. ಇಲ್ಲ ನಾವು RF ಅಂತ ಮಾಡ್ತೀವಿ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ, ಅದರಲ್ಲಿ ತೆಗಿಬಹುದು, ಇಲ್ಲ ಸರ್ಜಿಕಲ್ ಆಗೂ ತೆಗಿಬಹುದು. ಬಟ್ ಅದು ಪೇಷಂಟ್ಗೆ ಯಾವುದೇ ತರ ಸಮಸ್ಯೆ ಮಾಡಲ್ಲ. ಅದು ಇಲ್ಲ ನಾರುಳ್ಳಿ ಅಂತ ಅಂತೀವಿ, ಸ್ಕಿನ್ ಟ್ಯಾಗ್ಸ್ ಅಂತ ಅಂತೀವಿ, ಸ್ಕಿನ್ ಟ್ಯಾಗ್ಸ್ ತುಂಬಾ ಕಾಮನ್.
1: ಬಟ್ ಯಾಕೆ ಬರುತ್ತೆ ಅದು? ಚಿಕ್ಕ ಮಕ್ಕಳಿಗೂ ಬರುತ್ತೆ, ದೊಡ್ಡವ್ರಿಗೂ ಬರುತ್ತೆ.
0: ಯೂಶ್ವಲಿ ಸಹ ಮಿಡ್ಲ್ ಏಜ್ ಅಲ್ಲೇ ಜಾಸ್ತಿ ಆಗುತ್ತೆ, ಇದರಲ್ಲೂ ಸಹ ಏನಂತೀವಿ ಕೌಟುಂಬಿಕ ಇತಿಹಾಸ, ಅದು ಈಗ ಅಪ್ಪ ಅಮ್ಮಂದ್ರಲ್ಲಿ
1: ವಂಶವಾಹಿನಲ್ಲಿ
0: ಅದು ಸ್ವಲ್ಪ ಜೆನೆಟಿಕ್ ಕಾಂಪೊನೆಂಟ್ ಇರುತ್ತೆ ಅದಕ್ಕೆ. ಅದಲ್ದಲ್ಲೇ ಸ್ವಲ್ಪ ತೂಕ ಜಾಸ್ತಿ ಆಗಿರೋದು, ಇಲ್ಲ ಬೇರೆ ಅಂಡರ್ಲೈಯಿಂಗ್ ಹಾರ್ಮೋನ್ ಡಿಸೀಸಸ್ ಅಥವಾ ಮೆಟಬಾಲಿಕ್ ಡಿಸೀಸ್. ಮೆಟಬಾಲಿಕ್ ಡಿಸೀಸ್ ಅಂದ್ರೆ ಅದೇ ಮತ್ತೆ ತೂಕ ಜಾಸ್ತಿ ಆಗೋದು, ಇಲ್ಲ ಡಯಾಬಿಟೀಸ್ ಇರೋದು, ಇಲ್ಲ ಬೇರೆ ಥೈರಾಯ್ಡ್ ಡಿಸೀಸ್ ಇರೋದು, ಆ ತರದಿದ್ರೆ ಇದು ಇನ್ನ ಬೇಗ ಕಾಣಿಸ್ಕೊಳ್ಳುತ್ತೆ.
1: ಅದನ್ನ ಹೇಗೆ ತೆಗಿಸ್ಬೋದಾ? ಅಥವಾ ಒಳಗಡೆ ಸಿಸ್ಟಮ್ ಅಂದ್ರೆ ನೀವ್ ಹೇಳಿ ಡಯಾಬಿಟೀಸ್ ಥೈರಾಯ್ಡ್ ಈ ತರದ ಏನಾದ್ರು ಇದ್ದಾಗ ಅದ್ ಸರಿ ಹೋದಾಗ ಅದ್ ಸರಿ ಹೋಗುತ್ತಾ ಹೇಗೆ?
0: ಇಲ್ಲ ಅದು ಒಂದ್ಸತಿ ಬಂದ ಮೇಲೆ ಅದನ್ನ ತೆಗಿಲೇಬೇಕು, ಯಾಕಂದ್ರೆ ಒಳಗಡೆ ಅಂತೂ ಮತ್ತೆ ಅದು ತಾನಾಗೆ ಹೋಗಲ್ಲ. ಬಟ್ ನಾವು ಪೇಷಂಟ್ ಬಂದಾಗ ತೆಕ್ಕೊಡ್ತೀವಿ, ಅವ್ರ ಪೇಷಂಟ್ಗೂ ಅದಿದ್ದೇ ಇರುತ್ತೆ ಮತ್ತೆ ಬರುತ್ತಾ ಅಂತ ಕೇಳ್ತಾರೆ. ಸೊ ಮತ್ತೆ ಬರೋ ಚಾನ್ಸಸ್ ಇದ್ದೇ ಇರುತ್ತೆ, ಅವಾಗ ನಾವು ಹೇಳೋದು ಅದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಡಯಟ್ ಚೇಂಜ್ ಮಾಡ್ಕೊಳ್ಳಿ.
1: ಡಯಟ್ ಮತ್ತೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಸರಿ ಹೋಗುತ್ತಾ?
0: ಡಯಟ್ ಮತ್ತೆ ಲೈಫ್ ಅಂದ್ರೆ ಈಗ ತೂಕ ಕಡಿಮೆ ಆಗಿರೋ ಪೇಷಂಟ್ಸ್ ಇದ್ರೆ ತೂಕ ಕಮ್ಮಿ ಆಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರೆ ಸುಮಾರು ಈಗ ಮತ್ತೆ ರಿಕರೆನ್ಸ್ ಅಂತ ಏನೇನು ಮತ್ತೆ ಪುನಃ ಬರೋದು ಬಂದೇ ಬರಲ್ಲ ಅಂತ ಹೇಳಕ್ ಬರಲ್ಲ, 5 ಆಗೋದು 1 ಆಗ್ಬೋದು. ದೊಪ್ಪ ದಪ್ಪ ಬೆಳೆಯೋದು, ಸ್ವಲ್ಪ ಚಿಕ್ಕದಾಗಿ ಬೆಳಿಬೋದು.

0: ಆತರ ಈ ಕೊನೆಗೆ ಎಲ್ಲಿ ನೋಡೋದು ನಾವು ಜಾಸ್ತಿ ಫ್ರಿಕ್ಷನ್ ಎಲ್ಲಿರುತ್ತೆ, ಜಾಸ್ತಿ ಉಜ್ಜಾಡಟ ಎಲ್ಲಿರುತ್ತೆ ಅಲ್ಲೇ ನೋಡೋದು ನಾವು. ಈಗ ಕುತ್ಕೆ ನೆಕ್ ಫೋಲ್ಡ್ಸ್ ಅಂತ, ಕುತ್ಕೆ ಫೋಲ್ಡ್ ಅಲ್ಲಿ ಬಗ್ಲಲ್ಲಿ ಅಂತ ಕಡೆ ಫ್ರಿಕ್ಷನ್ ಎಲ್ಲಿರುತ್ತೆ ಅಲ್ಲೇ ಬರೋದು. ಸೊ ಆ ಜಾಗಕ್ಕೆ ಒತ್ತಡ ಕಮ್ಮಿ ಆಗ್ತಿದ್ದಂಗೆ ಅದು ಸ್ಕಿನ್ ರಿಯಾಕ್ಷನ್ ಅಲ್ಲಿ ಕಮ್ಮಿ ಆಗುತ್ತೆ. ವೇಟ್ ಲಾಸ್ ತುಂಬ ಹೆಲ್ಪ್ ಮಾಡುತ್ತೆ. ಶುಗರ್ ಏನಾದರೂ ಇದ್ರೆ ಅದನ್ನು ಕಂಟ್ರೋಲ್ ತಗೊಳ್ಳೋದು ತುಂಬ ಹೆಲ್ಪ್ ಆಗೆ. ಬಟ್ ಒಂದ್ಸತಿ ಬಂದಮೇಲೆ ಅದನ್ನ ತೆಗಿಸ್ಲೇಬೇಕು.
1: ತೆಗಿಸ್ಬೇಕು, ತೆಗೆಸಿದ ಮೇಲೆ ಮತ್ತೆ ಬರಬಹುದು,
0: ಬರೋ ಚಾನ್ಸಸ್ ಇರುತ್ತೆ. ಬಟ್ ತೆಗ್ಸೋದು ತುಂಬಾ ಸಿಂಪಲ್ ಪ್ರೊಸೀಜರ್. ಏನು ನಂಬಿಂಗ್ ಕ್ರೀಮ್ ಅಂತ ಅಂತೀವಿ, ಮರಗಟ್ಟ ಕ್ರೀಮ್ ಹಚ್ಚಿ ಒಂದು ಮುಕ್ಕಾಲು ಗಂಟೆ ಒಂದ್ ಗಂಟೆ ಕೂರಿಸಿ ಇಮಿಡಿಯೇಟ್ ಕಾಟ್ರಿ ಅಂತ ಮಾಡ್ತೀವಿ. ಏನು ನೋವಾಗ್ದಲೆ ಒಂದ್ ಸಣ್ಣ ಸಣ್ಣ ಕಲ್ಲಿ ಎಲ್ಲಾನು ತೆಗಿಬಹುದು. ಅದು ಪೇಷಂಟ್ಗೆ ಒಂದು ಒಂದು ಕಾಲು ಗಂಟೆ ಟೈಮ್ ತಗೊಳಲ್ಲ, ಬಟ್ ಅವರಿಗೆ ಡಿಫ್ರೆನ್ಸ್ ಬಹಳ ಅನ್ಸುತ್ತೆ ಪೇಷಂಟ್ಸ್ಗೆ. ಸ್ಕಿನ್ ಟ್ಯಾಗ್ಸ್ ಮುಖದ ಮೇಲೂ ಆಗುತ್ತೆ, ಕಣ್ಣು ಸುತ್ತ ಕೆನ್ನೆ ಮೇಲೆಲ್ಲ ಸಣ್ಣ ಸಣ್ಣದಾಗತ್ತೆ. ಸೊ ಅದು ಕಮ್ಮಿ ಇದ್ದವ್ರಿಗೆ ಏನು ಅನ್ಸಲ್ಲ, ಜಾಸ್ತಿ ಇದ್ದವ್ರಿಗೆ ತುಂಬಾ ಮುಖ ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. ಅದು
1: ಅದೊಂದ್ ಸೋಷ ಅಲ್ವಾ, ಕಾನ್ಫಿಡೆನ್ಸ್. ಮುಖ ಯಾರಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾರಿಗ ಆಸೆ ಇರಲ್ಲ, ಎಲ್ಲರಿಗೂ ಆಸೆ ಇರುತ್ತೆ. ಚೆನ್ನಾಗಿ ಕಂಡಾಗ ಸಂತೋಷ ಆಗುತ್ತೆ ಸಹಜವಾಗಿ. ಮತ್ತೆ ಈ ಕಪ್ಪು ಮಚ್ಚೆಗಳು ಬರಲ್ಲ, ಕಪ್ ಕಪ್ ಮಚ್ಚೆಗಳಾಗುತ್ತೆ ಕೆಲವು ಸರ್ತಿ, ಅದು ಫೇಡ್ ಆಗುತ್ತೆ. ಇನ್ ಯಾವ್ದೋ ಟೈಮಲ್ಲಿ ಜಾಸ್ತಿ ಆಗುತ್ತೆ, ಮಕ್ಕಳಿಗೂ ಆಗುತ್ತೆ. ಅದು
0: ಏನು ಮಚ್ಚೆಗಳನ್ನು ಸುಮಾರು ವಿಧಗಳಿದೆ. ಕೆಲವು ಹುಟ್ಟಿನಿಂದನೇ ಬರುತ್ತೆ, ಕೆಲವು ಬೆಳೀತಾ ಬೆಳೀತಾ ಬರ್ತವೆ, ಕೆಲವು ಫುಲ್ ಫ್ಲಾಟ್ ಇರುತ್ತೆ, ಕೆಲವು ಸ್ವಲ್ಪ ಗುಳ್ಳೆ ತರ ಇರುತ್ತೆ, ಕೆಲವ್ರಲ್ಲಿ ಕೂದಲಿರುತ್ತೆ, ಕೆಲವ್ದು ಬಿಳಿ ಮಚ್ಚೆ ಇರುತ್ತೆ. ಮಚ್ಚೆಗಳಲ್ಲೂ ನಾನಾ ರೀತಿ ಇದೆ. ಬಟ್ ಮಚ್ಚೆಗಳಿಗೆ ಕ್ರೀಮ್ ಅಲ್ಲಿ ಯಾವುದೇ ತರದ ಟ್ರೀಟ್ಮೆಂಟ್ ಇಲ್ಲ ಮಚ್ಚೆಗಳಿಗೆ, ಯಾಕೂ ಅದು ಡೀಪರ್ ಕಾಂಪೌಂಡ್ ಇರುತ್ತೆ, ಅದಕ್ಕೆ ಸ್ವಲ್ಪ ಆಳದಲ್ಲೇನೆ ಅದು ಕಲರ್ ಚೇಂಜಸ್ ಎಲ್ಲ ಇರುತ್ತೆ. ಬರೀ ಮಚ್ಚೆಗಳು ಕೆಲವುದು ರಕ್ತನಾಳದ ಮಚ್ಚೆಗಳೂ ಇರ್ಬೋದು. ಸೊ ಈ ತರ ಇದ್ದಾಗ ಅದು ಯಾವ ತರ ಮಚ್ಚೆ ಅಂತ ನೋಡಿ ಅದ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಈಗ ನೀವ್ ಹೇಳ್ತಾ ಇರೋದು ನಾರ್ಮಲ್ ಕಪ್ ಮಚ್ಚೆಗಳು ಅಥವಾ ಸ್ವಲ್ಪ ಕೂದಲಿರೋ ಗುಳ್ಳೆ ಮಚ್ಚೆಗಳು ಆ ತರದೆಲ್ಲ ಆದ್ರೆ ಸರ್ಜಿಕಲಿ ರಿಮೂವ್ ಮಾಡ್ಕೊಡ್ದು. ಅದನ್ನು ತುಂಬಾ ಸಿಂಪಲ್ ಪ್ರೊಸೀಜರ್, ಓಪಿಡಿಗೆ ಬಂದು ಹಿಂಗೆ ಒಂದ್ ಗಂಟೆಲಿ ಮಾಡಿಸ್ಕೊಂಡು ಹೋಗ್ಬೋದು ಆ ತರ ಪ್ರೊಸೀಜರ್ಗಳು.
1: ಅಂದ್ರೆ ಇದಕ್ಕೆಲ್ಲ ಬಹಳ ಸಹಜವಾಗಿ ತುಂಬಾ ಸರಳ ಚಿಕಿತ್ಸೆ ಇದೆ.
0: ಹೌದು.
1: ಇನ್ನು ಮನೆ ಮದ್ದುಗಳು ಮಾಡ್ಕೊಂಡಿವೆಲ್ಲ ಕಡಿಮೆ ಮಾಡ್ಕೋಬಹುದಾ ಅಂದ್ರೆ, ವೈದ್ಯರಾಗಿ ಏನ್ ಹೇಳ್ತೀರಾ? ತುಂಬಾ ಜನ ಹೇಳ್ತಾರೆ ಅರಿಶಿನ ಹಚ್ಕೊಳ್ಳಿ, ಇನ್ನೇನೋ ಬೆಳ್ಳುಳ್ಳಿ ಉಜ್ಜಿ ಅದು ಹೋಗ್ಬಿಡುತ್ತೆ, ಆಮೇಲೆ ಈಗೆಲ್ಲ ಪೇಸ್ಟ್ ಹಾಕಿ ಏನೇನೋ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು, ಆಮೇಲೆ ವಿಳ್ಯದೆಲೆ ಹಾಕ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಏನೇನೋ ಇದೆ
0: ನೋಡಿದೀವಿ ನಾವು. ನನ್ಗೇನು ಇದು ಆಕ್ಚುಲಿ ಐಡಿಯಾ ಇರ್ಲಿಲ್ಲ ಮುಂಚೆ. ಬಟ್ ಇಲ್ಲಿ ಡರ್ಮಟಾಲಜಿಸ್ಟ್ ಆಗಿ ಕೆಲಸ ಮಾಡಕ್ಕೆ ನನ್ನ ಪೋಸ್ಟ್ ಗ್ರಾಜುಯೇಷನ್ ಇಲ್ಲಿ ಕೆಲಸ ಮಾಡಿದ್ಮೇಲೆ ನಮ್ಗು ಈ ತರ ಬೇರೆ ಬೇರೆ ಮನೆ ಮದ್ದುಗಳು ಗೊತ್ತಾಯ್ತು. ಮನೆ ಮದ್ದು ಮಾಡಿದ್ರು ಮಾಡದೆ ಹೋದ್ರು ನಮ್ಮ ಹತ್ರನೇ ಬರ್ತಾರೆ ಕೊನೆಗೆ. ಮನೆ ಮದ್ದು ಮಾಡದೆ ಹೋದ್ರೆ ಡೈರೆಕ್ಟ್ ಆಗಿ ತೆಗೆಸ್ಕೊಳಕ್ ಬರ್ತಾರೆ, ಮಾಡಿದ್ರೆ ಇನ್ನ ಗಾಯ ಮಾಡ್ಕೊಂಡು ಇನ್ನೊಂದು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಮಾಡ್ಕೊಂಡು. ಬೆಳ್ಳುಳ್ಳಿ ಎಸ್ಪೆಷಲಿ ನೋಡಿದಿವಲ್ಲ, ಬೆಳ್ಳುಳ್ಳಿ ಮೆಣಸಿನ್ಕಾಯಿ ವಿಳ್ಯದೆಲೆ ಎಲ್ಲ ರುಬ್ಬಿಯನ್ನು ಹಚ್ಚಿ ಅದು ಆ ಜಾಗಕ್ಕಾಗ್ದಲೆ ಸುತ್ತ ಜಾಗಕ್ಕೆಲ್ಲ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಆಗುತ್ತೆ, ಫುಲ್ ಬೊಬ್ಬೆ ಬಂದು ಕೆಂಪಾಗಿ ಇಡೀ ಚರ್ಮನೇ ಹಾಳಾಗೋಗುತ್ತೆ. ಸೊ ಇನ್ನೊಂದು ಇದು ನಾರುಳ್ಳಿ ಇರುತ್ತಲ್ಲ, ನಾರುಳ್ಳಿಗೆ ದಾರ ಕಟ್ಬಿಡ್ತಾರೆ.
1: ಕರೆಕ್ಟ್.
0: ಆ ದಾರ ಕಟ್ಟಿ ಆ ಸುತ್ತ ಜಾಗ ಎಲ್ಲ ಹಸಿರುಗಟ್ಟಿ ಅದನ್ನೇ ಹೇಳಿದ್ದು. ಈಗ ಮನೆ ಮದ್ದು ಮಾಡ್ಕೊಂಡ್ರು ಕೊನೆಗೆ ನಮ್ಮ ಹತ್ರನೇ ಬರ್ತಾರೆ, ಅವಾಗ ಟ್ರೀಟ್ಮೆಂಟ್ ಇನ್ನ ಕಾಂಪ್ಲಿಕೇಟೆಡ್ ಆಗುತ್ತೆ. ಅಷ್ಟೇನೆ
1: ಕೂದ್ಲು ಕಟ್ತಾರೆ, ದಾರ
0: ಕೂದ್ಲು ಕಟ್ತಾರೆ. ಹೌದು.
1: ಆಮೇಲೆ ಕುದುರೆ ಕೂದ್ಲು,
0: ಕುದುರೆ ಬಾಲದ ಕೂದ್ಲು ಅಂತ
1: ಅಂದ್ರೆ ಅದು ತುಂಬಾ ಶಾರ್ಪ್ ಇರುತ್ತೆ ಅನ್ನೋ ಕಾರಣಕ್ಕೆ ಅದೆಲ್ಲ ಕಟ್ಬಿಟ್ಟು ಬೀಳಿಸ್ತಾರೆ.
0: ಇದು ಬಹಳ
1: ಕುಚ್ಕೊಳ್ಳೋದು ಕೆರ್ಕೊಳ್ಳೋದು ಆ ತರದೆಲ್ಲ ಮಾಡಿ ಮದ್ವೆ ಸಮಸ್ಯೆನೇ ಜಾಸ್ತಿ ಆಗುತ್ತೆ. ಈಗ ಒಟ್ಟು ಚರ್ಮದ ಆರೋಗ್ಯವನ್ನು ಈಗ ನಾವು ಮೂರು ವಿಷಯ ಕುರಿತಂಗೆ ಮಾತಾಡಿದ್ವಿ. ಒಂದು ನರಳಿ ಬರೋದು ಇರ್ಬೋದು ಅಥವಾ ಮಚ್ಚೆಗಳಿರ್ಬೋದು, ಇದು ಯಾವುದು ಹೊರಗಡೆ ಚರ್ಮಕ್ಕಾಗಿರೋ ಹಾನಿಯಿಂದನೋ ಪರಿಣಾಮದಿಂದನೋ ಆಗಿದ್ದಲ್ಲ, ಅದು ನಮ್ಮ ದೇಹದ ಒಳಗಿಂದ ದೇಹದಲ್ಲಿ ಆಗುವಂತಹ ಬದಲಾವಣೆಗಳಿಂದ ಆಗುವಂಥದ್ದು, ಅದಕ್ಕೆ ಟ್ರೀಟ್ಮೆಂಟ್ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರಿ. ಅದನ್ನ ಬಿಟ್ಟು ಚರ್ಮನ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು?
0: ಈಗ ಚರ್ಮ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ
1: ಏನು, ಬೆಳ್ಳಗಾಗಲ್ಲ ನಾನು ಹೇಳೋದು, ಬೆಳ್ಳಗಿರೋ ಚರ್ಮ ಎಲ್ಲ ಆರೋಗ್ಯ ಅಂತ ಅಲ್ಲ.
0: ಹೌದು.
1: ಇರೋ ಚರ್ಮನ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು?
0: ಈಗ ಚರ್ಮ ಏನು ನಮ್ಗೆ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್, ಈಗ ಹೊರ ಎನ್ವೈರನ್ಮೆಂಟ್ ಇಂದ ನಮ್ ಒಳಗಡೆ ಎನ್ವೈರನ್ಮೆಂಟ್ ಇರೋ ಮೇನ್ ಪ್ರೊಟೆಕ್ಟಿವ್ ಮೆಕ್ಯಾನಿಸಮೇ ಚರ್ಮ. ಅದು ತಾನಾಗೆ ರಿನ್ಯೂಯಿಂಗ್ ಆರ್ಗನ್, ಅದು ತಾನಾಗೆ ಚರ್ಮ ಹೋಗುತ್ತೆ ಹೊಸ ಚರ್ಮ ಬರುತ್ತೆ. ಸೊ ನಾವು ಏನೂ ಮಾಡಂಗಿಲ್ಲ, ಸಪೋರ್ಟ್ ಮಾಡ್ಬೇಕು ಅದಕ್ಕಷ್ಟೇ, ಯಾಕಂದ್ರೆ ಅದೇ ನಮಗೆ ಸಪೋರ್ಟ್ ಮಾಡ್ತಾರದು.
1: ಕ್ರೀಮ್ಗಳ ಬಳಕೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ?
0: ಕ್ರೀಮ್ ಈಗ ಸನ್ಸ್ಕ್ರೀನ್ ಏನಿದೆ ಉಪಯೋಗಿಸ್ಬೇಕು, ಯಾಕೆಂದ್ರೆ ನಮ್ದು ಇಂಡಿಯನ್ ಸ್ಕಿನ್ ಟೋನು ಪ್ರೋನ್ ಫಾರ್ ಟ್ಯಾನಿಂಗ್ ಅಂತ.

ಈಗ ಕಪ್ಪಾಗ ಲಕ್ಷಣಗಳು ನಮ್ಮ ಸ್ಕಿನ್ ಟೋನಲ್ಲಿ ಇದೆ, ಫಿಟ್ಸ್ ಪ್ಯಾಟ್ರಿಕ್ 3-4-5 ಮೇಲೆ ಬರ್ತೀವಿ ನಾವೆಲ್ಲರೂ. ಸೊ ಟ್ಯಾನಿಂಗ್ ಬೇಗ ಆಗ್ತೀವಿ, ಬೆಳ್ಳಗಾಗಬೇಕು ಕಪ್ಪಗಿರ್ಬೇಕು ಅಂತ ಇದಲ್ಲ, ಬಟ್ ಬಿಸಿಲಿನಿಂದ ಬೇರೆ ಸಮಸ್ಯೆಗಳು ಆಗುತ್ತೆ, ಬರೀ ಬಿಳಿ ಕಪ್ಪು ಅಲ್ಲ, ಬೇಗ ರಿಂಕಲ್ಸ್ ಕಾಣಿಸ್ಕೊಳ್ಳೋದು, ಬಿಸಿಲಿನಿಂದ ಮಚ್ಚೆ ಆಗೋದು, ಬಿಸಿಲಿಂದ ಅಲರ್ಜಿ ಆಗೋದು. ಈಗ ರೈತರಲ್ಲಿ ಈಗ ಇದು ತುಂಬ ಕಾಮನ್ ಆಗಿಬಿಟ್ಟಿದೆ, ಬಿಸಿಲಿಗೂ ಹೋಗ್ತಾರೆ, ಕೆಮಿಕಲ್ ಫರ್ಟಿಲೈಸರ್ ಜೊತೆನೂ ಕೆಲಸ ಮಾಡ್ತಾರೆ, ಕಳೆ ಕೀಳ್ತಾರೆ, ಅದೆಲ್ಲ ಕಂಬೈನ್ ಆಗಿ ಫೋಟೋಲಾಜಿಕ್ ಡರ್ಮಟೈಟಿಸ್ ಅಂತ ಅಂತೀವಿ. ಬಿಸಿಲುದು ಕೆಮಿಕಲ್ದು ಸೇರಿಸಿ ಅದು ಅವರಿಗೆ ತುಂಬ ಹಿಂಸೆ ಮಾಡುತ್ತೆ, ಅಂದರೆ ಕೆಲಸಕ್ಕೂ ಕಷ್ಟ, ತುಂಬ ಕಡ್ತ, ತುಂಬ ಉರಿ, ತುಂಬ ನೋವು, ರಸ್ಗಿಡೋದು, ಆ ಥರ ಎಲ್ಲ ಆಗುತ್ತೆ. ಸೊ ಬರೀ ಬಿಸಿಲಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಬರೀ ಕಪ್ಪು ಬಿಳಿ ವಿಷಯ ಅಲ್ವೇ ಅಲ್ಲ ಈಗ, ಎಸ್ಪೆಷಲಿ ನಮ್ಮ ಸ್ಕಿನ್ ಟೋನ್ಗೆ. ಸೊ ಸನ್ಸ್ಕ್ರೀನ್ ಒಂದು ರೆಗ್ಯುಲರ್ ಉಪಯೋಗಿಸೋಕ್ಕೆ ಅಡ್ವೈಸ್ ಮಾಡೇ ಮಾಡ್ತೀವಿ. ಇನ್ನೊಂದು ಮಾಯಿಶ್ಚರೈಸಿಂಗ್ ಕ್ರೀಮ್, ಯಾಕೆಂದರೆ ಚರ್ಮದ್ದು ಸ್ವಲ್ಪ ಸಾಫ್ಟ್ ಇದ್ದರೆ ಅಥವಾ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದರೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಮಾಯಿಶ್ಚರೈಸೇಷನ್ ಹೊರಗಡೆಯಿಂದನೂ ಆಗಬೇಕು, ಮತ್ತು ಒಳಗಡೆ ನಾವು ತಗೊಳ್ಳೋ ಫುಡ್ಸಿಂದನೂ ಮಾಯಿಶ್ಚರೈಸೇಷನ್ ಆಗಬೇಕು ಅದಕ್ಕೆ. ಅಂದರೆ ಈಗ ತರಕಾರಿ ಹಣ್ಣುಗಳು, ಗುಡ್

0: ಸನ್ಸ್ಕ್ರೀನ್ ಒಂದು ರೆಗ್ಯುಲರ್ ಉಪಯೋಗಿಸೋಕ್ಕೆ ಅಡ್ವೈಸ್ ಮಾಡೇ ಮಾಡ್ತೀವಿ. ಇನ್ನೊಂದು ಮಾಯಿಶ್ಚರೈಸಿಂಗ್ ಕ್ರೀಮ್, ಯಾಕೆಂದರೆ ಚರ್ಮದ್ದು ಸ್ವಲ್ಪ ಸಾಫ್ಟ್ ಇದ್ದರೆ ಅಥವಾ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದರೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಮಾಯಿಶ್ಚರೈಸೇಷನ್ ಹೊರಗಡೆಯಿಂದನೂ ಆಗಬೇಕು, ಮತ್ತು ಒಳಗಡೆ ನಾವು ತಗೊಳ್ಳೋ ಫುಡ್ಸಿಂದನೂ ಮಾಯಿಶ್ಚರೈಸೇಷನ್ ಆಗಬೇಕು. ಅದಕ್ಕೆ ಅಂದರೆ ಈಗ ತರಕಾರಿ ಹಣ್ಣುಗಳು ಗುಡ್ ಫ್ಯಾಟ್ಸ್ ಏನಂತಂತೀವಿ ಅಂದರೆ ಘೀ, ಅವಕಾಡೊ, ಒಮೆಗಾ 6 ಫ್ಯಾಟಿ ಆಸಿಡ್ಸ್, ಅವು ಅದೆಲ್ಲ ನಮಗೆ ಫುಡಲ್ಲಿ ಬರೋ ಥರ ಇರಬೇಕು. ಆವಾಗ ನಮ್ಮ ಸ್ಕಿನ್ನು ಅದೇನು ಕೆಲಸ ಮಾಡೋಕ್ಕಿದೆ ಅದು ಚೆನ್ನಾಗಿ ಕೆಲಸ ಮಾಡ್ಬೋದು, ನಮಗೆ ರಕ್ಷಣೆ ಕೊಡೋಂಥ ಕೆಲಸ.
1: ಇದುವರೆಗೆ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ, ಮತ್ತು ವೈದ್ಯರನ್ನು ಯಾವಾಗ ಕಾಣಬೇಕು, ಯಾವ ಸಂದರ್ಭದಲ್ಲಿ ಕಾಣಬೇಕು, ಚಿಕಿತ್ಸೆಯನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ
0: ನೀವು ವಿಟಿಲಿಗೋ ಬಗ್ಗೆ ಮಾತಾಡಿದ್ರಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಹೇಳ್ತಿ ಎಲ್ಲದಕ್ಕಿಂತ, ಇದೆಲ್ಲ ಯಾವ ಡಾಕ್ಟರಿಗೆ ಕೇಳಿದ್ರು ಅಥವಾ ಇಂಟರ್ನೆಟಲ್ಲಿ ಹೊಡೆದ್ರೂ ಬರುತ್ತೆ ಇದೆಲ್ಲ, ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಏನು ಹೇಳಕ್ ಬರ್ತೀನಿ ಅಂದರೆ ಇದು ಸಾಂಕ್ರಾಮಿಕ ಕಾಯಿಲೆ ಅಲ್ಲ, ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ, ಒಟ್ಟಿಗೆ ಊಟ ಮಾಡೋದ್ರಿಂದ ಹರಡಲ್ಲ, ಮುಟ್ಟೋದ್ರಿಂದ
1: ಮುಟ್ಟೋದ್ರಿಂದನೂ ಬರೋದಿಲ್ಲ,
0: ಯಾವುದೇ ಥರ ರೀತಿ ಹರಡೋ ಥರ ಕಾಯಿಲೆ ಅಲ್ವೇ ಅಲ್ಲ. ಸೊ
1: ಹಾಗಾಗಿ ಆ ಥರ ಯಾರಾದರೂ ಮನೆಯಲ್ಲಾಗಿದ್ರೆ ಅವರನ್ನು ಒಂಥರ ನೋಡೋದು, ಅವ್ರನ್ನ ಮುಟ್ಟಿಸ್ಕೊಳ್ದೆ ಇರೋದು ಆ ಥರದನ್ನೆಲ್ಲ ಮಾಡಬಾರ್ದು.
0: ತಪ್ಪು, ಏನಾಗಿದೆ ಅವರಿಗೆ ಆತ್ಮವಿಶ್ವಾಸ ಬೆಳೆಸೋ ತರ ನಾವು ಹುಡ್ಕೋಬೇಕೆ ಹೊರತು ಯಾವತ್ತೂ ಡಿಸ್ಕ್ರಿಮಿನೇಷನ್ ಅಥವಾ ಭೇದ ಭಾವ ಮಾಡೋದು ಮಾಡಬಾರದು ಅಂತ ಹೇಳಿ.
1: ತುಂಬಾ ಧನ್ಯವಾದಗಳು, ಇದುವರೆಗೆ ಬಹಳ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮಸ್ಕಾರ.
0: ಥ್ಯಾಂಕ್ ಯು.
2: ಇದುವರೆಗೂ ತೊನ್ನು ಅಥವಾ ವಿಟಿಲಿಗೋ ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

0: आकाशवाणी।
1: दाने दाने पे लिखा है खाने वाले का नाम, लेने वाले करोड़ देने वाला एक राम।
2: अन्ना जीव रक्षक वस्तु, ಪ್ರತಿಯೊಂದು ಅಗುಳಿಗೂ ಜೀವ ನೀಡುವ ಶಕ್ತಿ ಇದೆ. ಬೆವರಿಳಿಸಿ ಬೆಳೆದ ಬೆಳೆಗೆ ಬೆಲೆ ಕಟ್ಟಲು ಅಸಾಧ್ಯ. ಸಂತೃಪ್ತ ಸಮೃದ್ಧ ಭೋಜನ ಸವಿಯದೆ ನಿಕೃಷ್ಟವಾಗಿ ಬಿಸಾಡಿದರೆ ಒಂದೊಮ್ಮೆ ಪ್ರತಿ ಅಗುಳಿಗೂ ಪರಿತಪಿಸಬೇಕಾಗಬಹುದು.
1: ಕೋಯಿ ಕಿತ್ನಾ ಅಮೀರ್ ಹೋಯಾ ಕಿತ್ನಾ ಗರೀಬ್, ಖಾಯೆ ಉತ್ನಾ ಹೀ ಜಿತ್ನಾ ಹೈ ಉಸ್ಕಾ ನಸೀಬ್.
2: ತಿನ್ನುವ ಆಹಾರವನ್ನು ಗೌರವಿಸೋಣ, ಅದು ನಮ್ಮನ್ನು ಉಳಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಬಡಿಸಿಕೊಂಡು ಚೆಲ್ಲದಿರಿ. ತಿನ್ನುವ ಹಕ್ಕು ನಮಗಿದೆ, ಬೀಸಾಡುವ ಹಕ್ಕಿಲ್ಲ.

0: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
1: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
0: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
1: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
0: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
1: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.
2: ಜೀವನದ ಯಶಸ್ಸಿನ ಗುಟ್ಟುಗಳಲ್ಲಿ ನಾವು ತಿನ್ನುವ ಆಹಾರವೂ ಒಂದು. ಊಟ ಬಲ್ಲವನಿಗೆ ರೋಗವಿಲ್ಲ ಎಂದಿದ್ದಾರೆ ಹಿರಿಯರು.
3: ಅಸುರಕ್ಷಿತ ಆಹಾರ ಮತ್ತು ಅಶುದ್ಧ ನೀರಿನ ಸೇವನೆ ಅಪಾಯಕಾರಿ. ಹೆಚ್ಚು ಹೆಚ್ಚು ತರಕಾರಿ ಹಣ್ಣು ಹಂಪಲುಗಳನ್ನು ಬಳಸಿ ಸಾಕಷ್ಟು ನೀರು

0: ಇನ್ನೂ ಕುಡಿಯಿರಿ. ಆಹಾರ ಪದಾರ್ಥಗಳನ್ನು ವ್ಯರ್ಥ ಪೋಲು ಮಾಡದೆ ಪುನರ್ಬಳಕೆಯ ವಿಧಾನಗಳನ್ನು ತಿಳಿದುಕೊಳ್ಳಿ.
1: ಆಹಾರ ಪದಾರ್ಥಗಳನ್ನು ಗೌರವಿಸಿ, ಅದು ನಿಮ್ಮ ಗೌರವ ಉಳಿಸುತ್ತದೆ. ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸಿ ರೋಗಗಳಿಂದ ದೂರವಿರೋಣ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡಲಿರುವವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಪ್ರದೀಪ್ ಡಿಎಂ ಹಾವಂಜೆ.
5: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ, ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
6: ನಮಸ್ಕಾರ
5: ಮೇಡಮ್. ಮೊದಲನೇದಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರಿ, ಏನು ಅಂತೇಳಿ?
6: ಕೇಳುಗರಿಗೆ ನಮಸ್ಕಾರ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರೆ, ಇದು ಕೇಂದ್ರ ಸರ್ಕಾರ 2020 ಸಾಲಿನಲ್ಲಿ ಘೋಷಿಸಿದಂತಹ ಮೀನುಗಾರಿಕಾ ಇಲಾಖೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಘೋಷಿಸಿದಂತಹ ಒಂದು ಯೋಜನೆ. ಇದು 5 ಕಾಲ, ಅಂದರೆ 2020-21 ಸಾಲಿನಿಂದ 2025-26 ಸಾಲಿನ ತನಕ ಘೋಷಿಸಿದಂತಹ ಯೋಜನೆಯಾಗಿದ್ದು, ಇದು 1 ಮುಂದುವರಿಸಿರುತ್ತಾರೆ. 2026-27 ಸಾಲಿನ ಸೆಪ್ಟೆಂಬರ್ ತಿಂಗಳವರೆಗೂ ಇದನ್ನು ಮುಂದುವರಿಸಲಾಗಿರುತ್ತದೆ.
5: ಮೇಡಮ್, ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಈ ಒಂದು ಯೋಜನೆಯ ಪ್ರಮುಖವಾದಂತಹ ಉದ್ದೇಶಗಳು ಏನು ಅಂತೇಳಿ?
6: ನಮ್ಮದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಮೀನುಗಾರಿಕೆ ಸಾಮರ್ಥ್ಯವನ್ನು ಸುಸ್ಥಿರ, ಜವಾಬ್ದಾರಿಯುತವಾಗಿ ಹಾಗೂ ನ್ಯಾಯಸಮ್ಮತ ರೀತಿಯಲ್ಲಿ ಬಳಸಿಕೊಳ್ಳುವುದು, ನೆಲ ಜಲದ ಸಮಗ್ರ ಬಳಕೆಯ ಮೂಲಕ ಮೀನು ಉತ್ಪಾದನೆ ಮತ್ತು ಮೀನು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಮೌಲ್ಯ ಸರಪಳಿಯನ್ನು ಆಧುನೀಕರಿಸುವುದು ಮತ್ತು ಬಲಪಡಿಸುವುದು, ಹಿಡುವಳಿ ನಂತರದ ನಿರ್ವಹಣೆಗೆ ಮತ್ತು ಗುಣಮಟ್ಟದ ಸುಧಾರಣೆಗೆ ಒತ್ತು ನೀಡುವುದು, ಮೀನುಗಾರರ ಹಾಗೂ ಮೀನು ಕೃಷಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕಲ್ಪಿಸುವುದು ಹಾಗೂ ಕೃಷಿ GDPಗೆ ಹಾಗೂ ರಫ್ತಿಗೆ ಮೀನುಗಾರಿಕೆಯ ಕೊಡುಗೆಯನ್ನು ಹೆಚ್ಚಿಸುವುದು.
5: ಮೇಡಮ್, ಈಗ PMMSY ಈ ಯೋಜನೆ, ಈ ಒಂದು ನಿಗದಿಪಡಿಸಲಾದಂತಹ ಮೀನು ಉತ್ಪಾದನಾ ಗುರಿಗಳು ಎಷ್ಟು ಅಂತೇಳಿ?
6: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನು ಉತ್ಪಾದನೆ ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನುಷ್ಠಾನ ಆಗುವ ಮೊದಲು 150,000 ಮೆಟ್ರಿಕ್ ಟನ್ ಇತ್ತು. ಈವಾಗ ಪ್ರಸ್ತುತ ಅದು 200,000 ಮೆಟ್ರಿಕ್ ಟನ್ ತಲುಪಿದೆ.
5: ಪ್ರಮುಖವಾಗಿ ನಮ್ಮ ಕರಾವಳಿ ಪ್ರದೇಶಗಳು, ಅದರಲ್ಲೂ ಕೂಡ ಈ ಮಂಗಳೂರು ಭಾಗದಲ್ಲಿ ಮೀನುಗಾರಿಕೆಗೆ ಹೆಚ್ಚು ಒತ್ತುಗಳನ್ನು ಕೊಡುವಂಥದ್ದು. ಈ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈ ಒಂದು ಧನ ಸಹಾಯದ ಹಂಚಿಕೆಗಳು ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಹೇಗಿರ್ತದೆ ಅಂತೇಳಿ?
6: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ 2 ಯೋಜನೆಗಳಿವೆ. ಒಂದು ಕೇಂದ್ರ ವಲಯ ಯೋಜನೆ, ಇನ್ನೊಂದು ಕೇಂದ್ರ ಪುರಸ್ಕೃತ ಯೋಜನೆ. ಕೇಂದ್ರ ವಲಯ ಯೋಜನೆ ಅಂತ ಹೇಳಿದ್ರೆ, ಅಂದ್ರೆ 100% ಕೇಂದ್ರ ಸರ್ಕಾರದ ಸಹಾಯಧನ ಇರುತ್ತದೆ. ಇದನ್ನ ಮುಖ್ಯವಾಗಿ ನಾವು ಬಂದರುಗಳ ಅಭಿವೃದ್ಧಿಗೆಲ್ಲ ಯೋಜನೆ, ಇದರಲ್ಲಿ ನಾವು ನಮ್ಮ ರಾಜ್ಯಗಳಿಗೆ ಅನುಮೋದನೆ ಆಗ್ತದೆ. ಇದನ್ನು ಹೊರತುಪಡಿಸಿ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳು ಮತ್ತು ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳು, 2 ಯೋಜನೆ ಇರುತ್ತದೆ. ಫಲಾನುಭವಿ ಆಧಾರಿತ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಫಲಾನುಭವಿಗೆ ನೀಡುವ ಸಹಾಯಧನದಲ್ಲಿ 60% ಕೇಂದ್ರ ಸರ್ಕಾರ ನೀಡುತ್ತದೆ, 40% ರಾಜ್ಯ ಸರ್ಕಾರ ನೀಡುತ್ತದೆ, ಮತ್ತೆ ಉಳಿದ ಮೊತ್ತವನ್ನು ಫಲಾನುಭವಿಯು ಪಾವತಿಸಬೇಕಾಗಿರುತ್ತದೆ. ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳಲ್ಲಿ ಸಹ ಅದೇ ರೀತಿ 60% ಕೇಂದ್ರ ಸರ್ಕಾರ ನೀಡುತ್ತದೆ ಮತ್ತು 40% ರಾಜ್ಯ ಸರ್ಕಾರವನ್ನು ನೀಡುತ್ತದೆ.
5: ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಈ ಯೋಜನೆ ಹೇಗೆ ಸಹಾಯ ಮಾಡ್ತದೆ ಅಂತೇಳಿ?
6: ಈಗ ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸುವುದು ಅಂತ ಹೇಳಿದ್ರೆ, ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳ ಅಡಿಯಲ್ಲಿ

0: ಆರ್ಥಿಕ ಸಹಾಯಧನವನ್ನು ಪಡೆದು ತುಂಬ ಘಟಕಗಳನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಒಂದು ಮುಖ್ಯ ಘಟಕ ಇದರಲ್ಲಿ ಅನುಷ್ಠಾನವಾಗಿರುವುದು. ಇದರಿಂದಾಗಿ ನಮ್ಮ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆಯ ಸಂಪತ್ತನ್ನು, ಈಗ ಏನು ಮಾಮೂಲಿ ನಾವು ಪರ್ಸಿನ್ ಬೋಟು ಅಥವಾ ಟ್ರಾಲ್ ಬೋಟಲ್ಲಿ ಮೀನು ಹಿಡಿತಾ ಇದ್ದೇವೆ, ಅದನ್ನು ಹೊರತುಪಡಿಸಿ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆ ಸಂಪತ್ತನ್ನು ಸಹ ಹಿಡಿದು ತಂದು ಇದರಿಂದಾಗಿ ರಫ್ತು ಮಾಡಿ ಇದರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೊಂಡಿದ್ದಾರೆ ಮೀನುಗಾರರು.
1: ಮೇಡಮ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರಮುಖವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಯೋಜನೆಯನ್ನು ಅಳವಡಿಸಿಕೊಂಡ ನಂತರ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಇದುವರೆಗಿನ ಸಾಧನೆಗಳೇನು, ಜೊತೆಗೆ ಯಾವೆಲ್ಲ ಮೀನುಗಾರರ ಕುಟುಂಬಗಳಿರ್ಬೋದು ಅಥವಾ ಮೀನುಗಾರಿಕೆಯನ್ನೇ ಮುಖ್ಯ ಉದ್ಯೋಗವಾಗಿ ಇಟ್ಕೊಂಡಂಥವರಿಗೆ ಇದರಿಂದ ಏನೆಲ್ಲ ಸಹಾಯವಾಗಿದೆ ಮತ್ತು ಮೀನುಗಾರಿಕೆಗಳಿಗೆ ಬೇಕಾದಂಥ ಸಾಧನಗಳಿರ್ಬೋದು ಇದನ್ನು ನೀಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಥವಾ ಅವರಿಗೆ ಏನಾದರೂ ಪ್ರೋತ್ಸಾಹಧನಗಳಿರ್ಬೋದು ಅಥವಾ ಕಿಟ್ಗಳನ್ನು ಕೊಡುವಂಥದ್ದು ಈ ಥರ ಏನಾದರೂ ಆಗಿದೆ ಅಂತೇಳಿ.
0: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಅದರ ಆಧುನೀಕರಣ ಇದು ಒಂದು ಮುಖ್ಯ ಘಟಕ. ನಮ್ಮ ಕರಾವಳಿ ಜಿಲ್ಲೆಗೆ ಇದು ತುಂಬ ಹೆಚ್ಚು ಸೂಕ್ತವಾಗಿದೆ. ಇದರಿಂದಾಗಿ ನಾವು ಮೀನನ್ನು ಸಂರಕ್ಷಣೆ ಅಥವಾ ಜೋಪಾನ ಮಾಡಲಿಕ್ಕೆ ಬೇಕಾದ್ದು, ಯಾಕಂತ ಹೇಳಿದರೆ ಮೀನು ತುಂಬ ಬೇಗ ಕೆಡುವಂಥ ಆಹಾರ, ಇದನ್ನು ಬೋಟ್ಗಳಲ್ಲಿ ಹಿಡಿದು ತಂದ ತಕ್ಷಣ ಅದನ್ನು ಜೋಪಾಸನೆ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾವು ಐಸ್ ಯೂಸ್ ಮಾಡ್ತೇವೆ, ಉಪಯೋಗ ಮಾಡ್ತೇವೆ. ಈ ಐಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಥವಾ ಉತ್ಪಾದನೆ ಮಾಡಲಿಕ್ಕೋಸ್ಕರ ಐಸ್ ಅಥವಾ ಮಂಜುಗಡ್ಡೆ ಘಟಕ ನಿರ್ಮಾಣಕ್ಕೆ ಸಹಾಯಧನವನ್ನು ನೀಡಿದ್ದೇವೆ. ಮತ್ತು ಮೀನನ್ನು ಹಿಡಿದು ತಂದ ರಫ್ತು ಮಾಡಬಹುದಾದಂಥ ಮೀನುಗಳನ್ನು ಎಲ್ಲ ಶೇಖರಣೆ ಮಾಡಲಿಕ್ಕೋಸ್ಕರ ನಾವು ಕೋಲ್ಡ್ ಸ್ಟೋರೇಜನ್ನು ಸಹ ಈ ಯೋಜನೆ ಅಡಿಯಲ್ಲಿ ನೀಡಿದ್ದೇವೆ. ಅಂದರೆ ಆ ಘಟಕಗಳಿಗೆ ಸಹಾಯಧನವನ್ನು ನೀಡಿರುತ್ತೇವೆ. ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನು ನೀಡಿರುತ್ತೇವೆ. ಇದುವರೆಗೂ ಸುಮಾರು 35-40 ದೋಣಿಗಳನ್ನು, ಅಂದರೆ ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನು ನೀಡಿರುತ್ತೇವೆ. ನಮ್ಮ ಸಾಂಪ್ರದಾಯಿಕ ಮೀನುಗಾರರಿಗೆ ನಾವು ಹಳೆಯ ಅವರ ಬೋಟನ್ನು ಬದಲಿಗೆ, ಅಂದರೆ ಮರದ ಬೋಟ್ ಇರ್ತದೆ ಅಥವಾ ಚಿಕ್ಕ ಚಿಕ್ಕ ಬೋಟ್ ಇರ್ತದೆ, ಅದರ ಬದಲಿಗೆ FRP ಬೋಟ್ ಅಥವಾ ನಾವು ಯೂಶುವಲಿ ಸಾಂಪ್ರದಾಯಿಕ MO ಬೋಟ್ ಅಂತೀವಿ, ಅದನ್ನು ಖರೀದಿ ಮಾಡಲಿಕ್ಕೆ ಹಾಗೂ ಬಲೆ ಖರೀದಿ ಮಾಡಲಿಕ್ಕೆ ಸುಮಾರು 150 ದೋಣಿಗಳಿಗೆ ಸಹಾಯಧನ ನೀಡಿದ್ದೇವೆ. ವಾಹನಗಳ ಮೂಲಕ ಅಥವಾ ಶೈತ್ಯೀಕರಿಸಿದ ವಾಹನಗಳ ಮೂಲಕ ಸಾಗಾಟ ಮಾಡಬೇಕಾಗ್ತದೆ. ಇದಕ್ಕೂ ಸಹ ಇನ್ಸುಲೇಟೆಡ್ ವೆಹಿಕಲ್ ಆ್ಯಂಡ್ ರೆಫ್ರಿಜರೇಟೆಡ್ ಎರಡೂ ವಾಹನಗಳಿಗೂ ನಾವು ಸಹಾಯಧನವನ್ನು ನೀಡ್ತೇವೆ. ಮಾರುಕಟ್ಟೆ ಮಾಡಲು ಚಿಕ್ಕ ಚಿಕ್ಕ ಶಾಪ್ಗಳನ್ನಾಗಿ ಮಾಡಲಿಕ್ಕೆ ಅಥವಾ ನಾವು ಏನು ರೀಟೇಲ್ ಔಟ್ಲೆಟ್ ಅಂತೀವಿ ಅದಕ್ಕೂ ಸಹಾಯಧನವನ್ನು ನೀಡಿದ್ದೇವೆ.
1: ಮೇಡಮ್, ಮೀನುಗಾರರ ಕುಟುಂಬಗಳಿಗೆ ಈ ಯೋಜನೆಯಡಿ ಮಹಿಳೆಯರ ಸಬಲೀಕರಣ ಅಂತ ಬರ್ತದೆ, ವಿಶೇಷವಾಗಿ ಮೀನು ಮಾರಾಟಗಾರರು ಮತ್ತು ಕರಾವಳಿ ಮಹಿಳೆಯರು, ಇವರಿಗೆ ಯಾವ ರೀತಿಯಾಗಿ ಇದು ಉತ್ತೇಜನವನ್ನು ನೀಡಿದೆ ಅಂತೇಳಿ.
0: ಮಹಿಳೆಯರಿಗೆ ಎಲ್ಲರಿಗೂ ಅದರ ಹೆಚ್ಚಿನ ಲಾಭ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದು ಮಹಿಳೆಯರು ಉಳಿತಾಯ ಮತ್ತು ಪರಿಹಾರ ಅಂತ ಯೋಜನೆ ಇದೆ. ನಾವು ಜೂನ್ ಮತ್ತು ಜುಲೈ ತಿಂಗಳನ್ನು ಮೀನುಗಾರಿಕೆ ನಿಷೇಧಿತ ಅವಧಿ ಎಂದು ಘೋಷಿಸಿರುತ್ತೇವೆ. ಈ ಸಮಯದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೋಸ್ಕರ ಉಳಿತಾಯ ಮತ್ತು ಪರಿಹಾರ ಅಂತ ಹೇಳುವ ಯೋಜನೆಯನ್ನು ಜಾರಿಗೆ ತಂದಿರುತ್ತಾರೆ. ಈ ಯೋಜನೆಯಲ್ಲಿ ಅವರು ಸೆಪ್ಟೆಂಬರಿನಿಂದ ಮೇ ತನಕ ಮೀನುಗಾರಿಕಾ ಋತುವಿನಲ್ಲಿ 1500 ರೂಪಾಯಿಯನ್ನು ಅವರು ಉಳಿತಾಯ ಮಾಡಿ ಇಲಾಖೆಗೆ ಜಮೆ ಮಾಡಬೇಕು. ಇದಕ್ಕೆ ಈ ನಿಷೇಧಿತ ಅವಧಿ ಸಮಯದಲ್ಲಿ ಇಲಾಖೆಯು ಕೇಂದ್ರ ಸರ್ಕಾರದಿಂದ 1500 ಮತ್ತು ರಾಜ್ಯ ಸರ್ಕಾರದಿಂದ 1500, ಒಟ್ಟು 3000 ಸಹಾಯಧನವನ್ನು ಮಹಿಳೆಯರಿಗೆ ನೀಡ್ತಾ ಇದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಮೀನುಗಾರರ ಸುರಕ್ಷತೆಗಾಗಿ, ಸಮುದ್ರದಲ್ಲಿರುವ ಮೀನುಗಾರರ ಹಾಗೂ ಮೀನುಗಾರಿಕಾ ದೋಣಿಗಳ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರವು ಇಸ್ರೋ ಸಂಸ್ಥೆಯ ಸ್ಯಾಟ್ಲೈಟ್ ಆಧಾರಿತ ಟ್ರಾನ್ಸ್ಪೋಂಡರನ್ನು ಪರಿಚಯಿಸಿರುತ್ತದೆ. ಇದು ಎಲ್ಲ ದೋಣಿಗಳಿಗೂ ಅಳವಡಿಸುವುದು ಕಡ್ಡಾಯವಾಗಿರುತ್ತದೆ. ಇದನ್ನು ಇಲಾಖೆಯು ಸಂಪೂರ್ಣ ಉಚಿತವಾಗಿ ಮೀನುಗಾರರಿಗೆ ನೀಡುತ್ತಾ ಇರುತ್ತದೆ. ಇದನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ 1380 ದೋಣಿಗಳಿಗೆ ಅಳವಡಿಸಲಾಗಿರುತ್ತದೆ. ಇದರಿಂದಾಗಿ ಮೀನುಗಾರರು ಸಮುದ್ರದಲ್ಲಿ ಇರುವಾಗ ಏನೇ ಅವಘಡ ಸಂಭವಿಸಿದರೆ ಅಥವಾ ತುರ್ತು ಸಂದರ್ಭದಲ್ಲಿ ಅವರು ಇಲಾಖೆಯು ಮೀನುಗಾರರೊಂದಿಗೆ ಸಂವಹನವನ್ನು ಮಾಡಬಹುದಾಗಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸಾಮೂಹಿಕ ಅಪಘಾತ ವಿಮೆ, ಮೀನುಗಾರಿಕೆ ನಡೆಸುವ ಸಂದರ್ಭದಲ್ಲಿ ಏನೇ ಅಪಘಾತ ಸಂಭವಿಸಿದರೆ ಅವರಿಗೆ ಅವರ ಕುಟುಂಬಗಳಿಗೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ.
2: ಇದುವರೆಗೆ

0: ಶಕ್ತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಸಂದರ್ಶನ ನಡೆಸಿಕೊಟ್ಟವರು ಪ್ರದೀಪ್ ಡಿಎಂ ಹಾವಂಜಯ್. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಸಮಯ 1:09:47. 1:10 ಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಜೈಪುರದಲ್ಲಿ ಬ್ರಿಕ್ಸ್ ಪ್ರವಾಸೋದ್ಯಮ ಹಾಗೂ ಪುಣೆಯಲ್ಲಿ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಪ್ರಾರಂಭ. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆರಂಭ. ಇರಾನ್ನ ಜಲಮಾರ್ಗಗಳ ಮೇಲೆ ಶೀಘ್ರದಲ್ಲೇ ಅಮೆರಿಕ ನಿಯಂತ್ರಣ, ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಹೋರಾಟ. ವಾರ್ತೆಗಳ ವಿವರ: ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರ ಸಭೆಯು ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಜೈಪುರದಲ್ಲಿ ಆರಂಭವಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಕೇಂದ್ರೀಕರಣಗೊಂಡಿರುವ ಎರಡು ದಿನಗಳ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರವಾಸೋದ್ಯಮ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಚರ್ಚೆಯ ಪ್ರಮುಖ ಕ್ಷೇತ್ರಗಳು ಸುಸ್ಥಿರ ಮತ್ತು ಜವಾಬ್ದಾರಿಯುತ ಪ್ರವಾಸೋದ್ಯಮ ಎಂಬುದಾಗಿದೆ. ಕೌಶಲ್ಯಾಭಿವೃದ್ಧಿ, ತಡೆರಹಿತ ಪ್ರಯಾಣ ಮತ್ತು ಪ್ರವಾಸೋದ್ಯಮದಲ್ಲಿ ತಂತ್ರಜ್ಞಾನ ಹಾಗೂ ಕೃತಕ ಬುದ್ಧಿಮತ್ತೆಯ ಬಳಕೆ ಮತ್ತಿತರೆ ವಿಷಯಗಳು ಸೇರಿವೆ. 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯನ್ನು ಭಾರತ ಆಯೋಜಿಸಿದ್ದು, ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಅಧ್ಯಕ್ಷತೆಯಲ್ಲಿಂದು ಪುಣೆಯಲ್ಲಿ ಸಭೆ ಆರಂಭವಾಗಿದೆ. ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸಭೆಯನ್ನು ಉದ್ಘಾಟಿಸಿದರು. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ಪ್ರಮುಖ ಕಾರ್ಯಸೂಚಿಯಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತದೆ. ಪಶ್ಚಿಮ ಬಂಗಾಳಕ್ಕೆ ಮೂರು ದಿನಗಳ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ಸಂಜೆ ಬಾಗ್ಡೋಗ್ರಾಕ್ಕೆ ಆಗಮಿಸಿದರು. ಅವರನ್ನು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಡಾರ್ಜಿಲಿಂಗ್ ಸಂಸದ ರಾಜು ಬಿಸ್ತಾ ಮತ್ತು ಪ್ರವಾಸೋದ್ಯಮ ಸಚಿವ ಶಂಕರ್ ಘೋಷ್ ಇತರರು ಬಾಗ್ಡೋಗ್ರಾ ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಕೇಂದ್ರ ಗೃಹ ಸಚಿವರು ಇಂದು ಸಿಲಿಗುರಿಯಲ್ಲಿ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಅವರು ಸಶಸ್ತ್ರ ಸೀಮಾಬಲ್ ಅಥವಾ ಎಸ್ಎಸ್ಬಿಯ ಪ್ರಧಾನ ಕಚೇರಿಯಲ್ಲಿ ಹಲವಾರು ಯೋಜನೆಗಳಿಗೆ ಅಡಿಪಾಯ ಹಾಕಲಿದ್ದಾರೆ. ಸಿಲಿಗುರಿ ಕಾರಿಡಾರ್ ಕುರಿತ ಎರಡು ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ಕೇಂದ್ರ ಗೃಹ ಸಚಿವರು ಕವಾಖಾಲಿ ಮೈದಾನದಲ್ಲಿ ಭಾರತೀಯ ನ್ಯಾಯ ಸಂಹಿತಾ ಅಥವಾ ಬಿಎನ್ಎಸ್ ಕುರಿತು ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿರುವ ಸಂಸದೀಯ ಸಲಹಾ ಸಮಿತಿಯ ಸಭೆ ಕೇಂದ್ರ ವಿಮಾನಯಾನ ಸಚಿವ ಕೆಂಜರಪು ರಾಮಮೋಹನ್ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು, ಸಭೆಯಲ್ಲಿ ಸಂಸತ್ ಸದಸ್ಯರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಸಿಂಗಾಪುರ ಮತ್ತು ಏಷ್ಯಾದಾದ್ಯಂತ ಆರ್ಥಿಕ ಪಾಲುದಾರಿಕೆಯನ್ನು ಗಾಢವಾಗಿಸುವ ನಿಟ್ಟಿನಲ್ಲಿ ಭಾರತ ಬದ್ಧತೆ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಒತ್ತಿ ಹೇಳಿದ್ದಾರೆ. ಸಿಂಗಾಪುರದಲ್ಲಿ ಭಾರತೀಯ ಉದ್ದಿಮೆದಾರರನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಏಷ್ಯಾದಾದ್ಯಂತ ಭಾರತ ಉತ್ತಮ ಪಾಲುದಾರಿಕೆ ಹೊಂದಲು ಆಸಕ್ತವಾಗಿದೆ ಎಂದರು. ಗೋಯಲ್ ಅವರು ಸಿಂಗಾಪುರದ ವಿದೇಶಾಂಗ ವ್ಯವಹಾರಗಳು, ವ್ಯಾಪಾರ ಮತ್ತು ಕೈಗಾರಿಕೆಗಳ ರಾಜ್ಯ ಸಚಿವ ಗಾನ್ ಸಿಯೋ ಹುವಾಂಗ್ ಹಾಗೂ ಇತರ ಗಣ್ಯರನ್ನು ಈ ಸಂದರ್ಭದಲ್ಲಿ ಭೇಟಿ ಮಾಡಿದರು. ಇರಾನ್ನೊಂದಿಗೆ ಸಂಪರ್ಕ ಹೊಂದಿರುವ ಕಾರ್ಯತಂತ್ರದ ಜಲಮಾರ್ಗಗಳನ್ನು ಅಮೆರಿಕ ಮೂಲಭೂತವಾಗಿ ನಿಯಂತ್ರಿಸುತ್ತಿದೆ ಮತ್ತು ಶೀಘ್ರದಲ್ಲೇ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಟೆಹ್ರಾನ್ಗೆ ಪರಮಾಣು ಶಸ್ತ್ರಾಸ್ತ್ರವನ್ನು ಪಡೆಯಲು ಎಂದಿಗೂ ಅವಕಾಶ ನೀಡುವುದಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ. ಖಾಸಗಿ ರೇಡಿಯೋ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಟ್ರಂಪ್ ಇರಾನ್ ವಿರುದ್ಧದ ಅಮೆರಿಕದ ಮಿಲಿಟರಿ ಕ್ರಮವನ್ನು ಸಮರ್ಥಿಸಿದ್ದಾರೆ.

0: ಹೆಚ್ಚಿಕೊಂಡರು ಮತ್ತು ಸಂಘರ್ಷದ ಪರಿಣಾಮವಾಗಿ ಅಮೆರಿಕನ್ನರು ಹೆಚ್ಚಿನ ಪೆಟ್ರೋಲ್ ಹಾಗೂ ಇಂಧನ ವೆಚ್ಚಗಳನ್ನು ಎದುರಿಸಬಹುದು ಎಂಬುದನ್ನು ಒಪ್ಪಿಕೊಂಡಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನು ಅಭಿವೃದ್ಧಿಪಡಿಸಲು ಎಂದಿಗೂ ಅವಕಾಶ ನೀಡುವುದಿಲ್ಲ. ಇರಾನ್ನ ಮಿಲಿಟರಿ ಶಕ್ತಿ ನಾಶವಾಗಿದೆ ಮತ್ತು ಕ್ಷಿಪಣಿಗಳು ಹಾಗೂ ಡ್ರೋನ್ಗಳನ್ನು ಉತ್ಪಾದಿಸುವ ಹೆಚ್ಚಿನ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಯ ಪ್ರಯೋಜನಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರು ಸೇರಿದಂತೆ ಎಲ್ಲ ರೈತರಿಗೆ ತಲುಪುವಂತೆ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಪ್ರಧಾನಮಂತ್ರಿ ಅನ್ನದಾತ ಸಂರಕ್ಷಣ್ ಅಭಿಯಾನ, ಪಿಎಂ ಆಶಾ, ಗ್ರಾಹಕರಿಗೆ ಬೆಲೆ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದರೊಂದಿಗೆ ರೈತರಿಗೆ ಲಾಭದಾಯಕ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಯೋಜನೆಯನ್ನು 2018 ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಬಜೆಟ್ ಹಂಚಿಕೆಯು ವರ್ಷಗಳಲ್ಲಿ ಸ್ಥಿರವಾಗಿ ಹೆಚ್ಚಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2024-25 ಯೋಜನೆಯಡಿಯಲ್ಲಿ ವಾಸ್ತವಿಕ ವೆಚ್ಚವು ಸುಮಾರು 5,400 ಕೋಟಿ ರೂಪಾಯಿಗಳಾಗಿದ್ದು ಇದನ್ನು 2026-27 7,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಇದು ರೈತರಿಗೆ ಆದಾಯ ಬೆಂಬಲವನ್ನು ಖಚಿತಪಡಿಸಿಕೊಳ್ಳುವ ಮತ್ತು ಬೆಲೆ ಭರವಸೆ ಕಾರ್ಯವಿಧಾನಗಳನ್ನು ಬಲಪಡಿಸುವ ಸರ್ಕಾರದ ಗಮನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ದೆಹಲಿ ಸೈಬರ್ ಘಟಕದ ಪೊಲೀಸರು ಅಂತಾರಾಜ್ಯ ಡಿಜಿಟಲ್ ಸೈಬರ್ ವಂಚನಾ ಜಾಲವನ್ನು ಭೇದಿಸಿದ್ದು ಪಂಜಾಬ್ ಮತ್ತು ರಾಜಸ್ಥಾನದ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ನಿವೃತ್ತ ಭಾರತೀಯ ಸೇನಾ ಕರ್ನಲ್ ಒಬ್ಬರಿಗೆ 15 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವರನ್ನು ಬಂಧಿಸಲಾಗಿದೆ. ಕೋಟ್ಯಾಂತರ ಮೌಲ್ಯದ ವಹಿವಾಟುಗಳನ್ನು ಒಳಗೊಂಡ ಬಹುರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 17 ಸಂಬಂಧಿಸಿದಂತೆ ಆರೋಪಿಗಳ ವಿಚಾರಣೆ ನಡೆಯುತ್ತಿದೆ. ಅಪರಾಧದಲ್ಲಿ ಬಳಸಲಾಗಿದೆ ಎನ್ನಲಾದ 4 ಸ್ಮಾರ್ಟ್ಫೋನ್ಗಳು ಮತ್ತು 6 ಸಿಮ್ ಕಾರ್ಡ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಶಾಸಕರ ಭವನದ ವಾಲ್ಮೀಕಿ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದ ನಾಯಕರು ನಂತರ ವಿಧಾನಸೌಧ ಪ್ರವೇಶಿಸಲು ಯತ್ನಿಸಿದಾಗ ಪೊಲೀಸರು ಪ್ರವೇಶ ದ್ವಾರದಲ್ಲಿ ತಡೆದರು. ಕಪ್ಪು ಬಟ್ಟೆ ಧರಿಸಿ ಸದನಕ್ಕೆ ಆಗಮಿಸಬಾರದು ಎಂದು ಮನವಿ ಮಾಡಿದರು. ಬಳಿಕ ವಿಧಾನಸೌಧ ಹಾಗೂ ವಿಧಾನಸಭೆಯನ್ನು ಪ್ರವೇಶಿಸಿ ಸರ್ಕಾರದ ವಿರುದ್ದ ಘೋಷಣೆಯನ್ನು ಕೂಗಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಬಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದರು. ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ವಾಲ್ಮೀಕಿ ನಿಗಮದ ಹಗರಣದಿಂದ ದಲಿತ ಸಮುದಾಯಕ್ಕೆ ಭಾರಿ ಅನ್ಯಾಯವಾಗಿದೆ. ಮನಸೋ ಇಚ್ಛೆ ಸರ್ಕಾರದ ಹಣವನ್ನು ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಆರೋಪಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ BWF ವಿಶ್ವ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನ್ 2026 ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಆಟಗಾರರು ಇಂದು ಕಣಕ್ಕಿಳಿಯಲಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಚೀನಾದ 3 ಶ್ರೇಯಾಂಕದ ಲಿಯಾಂಗ್ ವೇ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:50 ಪ್ರಾರಂಭವಾಗಲಿದೆ. ಆಮ್ಸ್ಟೆಲ್ವೀನ್ನಲ್ಲಿ ನಡೆಯುತ್ತಿರುವ FIH ವಿಶ್ವಕಪ್ ಹಾಕಿ ಟೂರ್ನಿಯ ಪೂಲ್ ಬಿ ಗುಂಪಿನ ಮೊದಲ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ನೆದರ್ಲ್ಯಾಂಡ್ಸ್ ವಿರುದ್ದ ಸೆಣಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಪೂಲ್ ಡಿ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತ 2 ಸುತ್ತಿಗೆ ಮುನ್ನಡೆದಿದೆ. ಎರಡೂ ತಂಡಗಳು ಅವಕಾಶಗಳನ್ನು ಸೃಷ್ಟಿಸಿಕೊಂಡವು, ಆದರೆ ಗೋಲುಗಳಿಸುವಲ್ಲಿ ವಿಫಲವಾದವು. ಇಂದು ಕೇರಳದ ಕರಾವಳಿ ಪ್ರದೇಶಗಳಲ್ಲಿ ಸಮುದ್ರದ ಅಲೆಗಳು ಹೆಚ್ಚಾಗಿದ್ದು ಅವು ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ತಿರುವನಂತಪುರಂ, ಕೊಲ್ಲಂ, ಆಲಪ್ಪುಳ, ಎರ್ನಾಕುಲಂ, ಮಲಪ್ಪುರಂ, ಕೋಯಿಕ್ಕೋಡ್, ಕಣ್ಣೂರು ಮತ್ತು ಕಾಸರಗೋಡು ಕರಾವಳಿಯಲ್ಲಿ 1-1.5 ಮೀಟರ್ ಎತ್ತರದ ಅಲೆಗಳು ಇಂದು ಏಳಬಹುದು ಎಂದು ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ ಎಚ್ಚರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
4: ಜೈಪುರದಲ್ಲಿ

ಬ್ರಿಕ್ಸ್ ಪ್ರವಾಸೋದ್ಯಮ ಹಾಗೂ ಪುಣೆಯಲ್ಲಿ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಪ್ರಾರಂಭ. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆರಂಭ. ಇರಾನ್ನ ಜಲಮಾರ್ಗಗಳ ಮೇಲೆ ಶೀಘ್ರದಲ್ಲೇ ಅಮೆರಿಕ ನಿಯಂತ್ರಣ, ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಹೋರಾಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30 ಕ್ಕೆ.

ಆಕಾಶವಾಣಿ ಬೆಂಗಳೂರು, ಸಮಯ 1:20.06. ಚಿತ್ರಗೀತೆಗಳು. ಪಿವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ ಧನಲಕ್ಷ್ಮಿ ಚಿತ್ರದ ಒಂದು ಗೀತೆ. ಚಿ ಉದಯಶಂಕರ್ ಅವರ ಗೀತರಚನೆಗೆ ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಚೆ ಉದಯಶಂಕರ್ ಅವರ ಗೀತ ರಚನೆಗೆ ಸಂಗೀತಂ ಶ್ರೀನಿವಾಸ ರಾವ್ ಸಂಗೀತ ನೀಡಿದ್ದಾರೆ.

0: ಚಿತ್ರಗೀತೆಗಳನ್ನು ಕೇಳಿದ್ರಿ. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 32ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ಶ್ರೀಧರ್.
5: ಕೃಷ್ಣ ಹೇಳಿದ ಮಾತನ್ನ ಕೇಳಿಬಿಟ್ಟು ಅರ್ಜುನ ಹೋಗಿ ಆ ಚಂದ್ರಹಾಸನನ್ನ ಆಲಿಂಗನವನ್ನ ಮಾಡಿಕೊಂಡು ನಮಸ್ಕಾರವನ್ನು ಕೂಡ ಮಾಡ್ತಾ ಇದ್ದಾನೆ. ಅರ್ಜುನನ ಎತ್ತಬಿಟ್ಟು ಚಂದ್ರಹಾಸ ಹೇಳ್ತಾ ಇದ್ದಾನೆ, ಅಪ್ಪ ಅರ್ಜುನ, ಆ ಯಜ್ಞಾಶ್ವವನ್ನ ನನ್ನ ಮಕ್ಕಳು ಕಟ್ಟಿದ್ರು, ಅವರಿಗೆ ನಾನು ಹೇಳಿದ್ದೇನೆ ಯುದ್ಧವನ್ನ ಮಾಡಿದ್ರೆ ಈ ಧರ್ಮಕ್ಕೆ ನಾವು ಅಪರಾಧವನ್ನ ಮಾಡದಂತೆ ಆಗುತ್ತೆ. ಧರ್ಮರಾಜನ ಯಜ್ಞವನ್ನ ನಾವು ನಿಧಾನ ಮಾಡತಕ್ಕಂಥದ್ದು, ತಡೆಯತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಾನು ಹೇಳಿಬಿಟ್ಟು ನನ್ನ ಮಕ್ಕಳನ್ನು ಕಳಿಸ್ಕೊಟ್ಟಿದ್ದೇನೆ. ಯಜ್ಞಾಶ್ವವನ್ನು ತೆಗೆದುಕೊಂಡು ಹೋಗಿ ಧರ್ಮರಾಜನಿಗೆ ಒಪ್ಪಿಸಿ ಅಂತೇಳಿ ಹೇಳಿ ಕಳಿಸಿದ್ದೇನೆ. ಕುದುರೆಯನ್ನು ರಕ್ಷಿಸಲು ನನ್ನ ಮಕ್ಕಳು ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಚಂದ್ರಹಾಸ.

ಅರ್ಜುನ, ಹೆಚ್ಚಿನ ಮಾತುಗಳು ಯಾತಕ್ಕೋಸ್ಕರ ಆಡಬೇಕು? ಕೃಷ್ಣನ ದೃಷ್ಟಿಯಲ್ಲಿ ನಾವಿಬ್ಬರು ಕೂಡ ಸಮಾನರು. ಕೃಷ್ಣ ನಮಗೂ ಕೂಡ ಆಶ್ರಯವನ್ನು ನೀಡ್ತಕ್ಕಂಥವನು, ನಿಮಗೂ ಕೂಡ ಆಶ್ರಯವನ್ನು ನೀಡಿರ್ತಕ್ಕಂಥವನು. ಕೃಷ್ಣ ಇದ್ದ ಜಾಗದಲ್ಲಿ ಧರ್ಮ ಇದ್ದೇ ಇರುತ್ತೆ. ಆದ್ದರಿಂದ ಈ ಧರ್ಮ ಅಧರ್ಮಗಳ ವಿಷಯ ಇದು ಮಾತು ಈಗ ಬೇಕಾಗಿಲ್ಲ ಅಂತ ಹೇಳಿ ಮತ್ತೆ ಹೇಳ್ತಾ ಇದ್ದಾನೆ ಅರ್ಜುನ. ನನ್ನ ಮಕ್ಕಳನ್ನು ಕರೆಸ್ತೇನೆ, ಅವರು ಯಜ್ಞಾಶ್ವವನ್ನು ಕರೆದುಕೊಂಡು ಹೋಗಿದ್ದಾರೆ, ಅವರು ತಂದು ನಿಮಗೆ ಒಪ್ಪಿಸ್ತಾರೆ ಅಂತ ಹೇಳಿ ಹೇಳ್ತಾ ಅವರನ್ನು ಕಳಿಸ್ಕೊಟ್ಟಿದ್ದಾನಂತೆ. ಚರರನ್ನು ಹೋಗಿ ಅವರು ಮಕ್ಕಳನ್ನು ಕರೆದುಬಿಟ್ಟು ಯಜ್ಞಾಶ್ವವನ್ನು ಕೂಡ ತೆಗೆದುಕೊಂಡು ಬಿಟ್ಟು ಅರ್ಜುನನಿಗೆ ಅಶ್ವವನ್ನು ಒಪ್ಪಿಸಿದ್ದಾರೆ. ಆಮೇಲೆ ಅವರನ್ನು ನಗರಕ್ಕೆ ಕರೆದುಕೊಂಡು ಹೊರಟಿದ್ದಾರೆ.

ಸ್ನೇಹ ಉಂಟಾಯಿತು. ಅವರೆಲ್ಲರನ್ನೂ ಕರೆದುಕೊಂಡು ನಗರಕ್ಕೆ ಬರ್ತಾ ಇದ್ದಾನೆ ಚಂದ್ರಹಾಸ. ಅವರನ್ನು ಆಧರಿಸ್ತಾ ಇದ್ದಾನೆ, ಅವರಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾನೆ. ಕೃಷ್ಣನನ್ನು ಅತಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾನಂತೆ, ಸ್ತೋತ್ರಗಳನ್ನು ಮಾಡ್ತಾ ಇದ್ದಾನಂತೆ. ಮತ್ತು ಎಲ್ಲ ಕುಂತಳದ ಜನರು ಕೂಡ ಈ ಒಂದು ಕೃಷ್ಣನ ದರ್ಶನವನ್ನು ಪಡೆದು ಭಾಗ್ಯಶಾಲಿಗಳಾಗಿದ್ದಾರೆ. ಜೊತೆಗೆ ಕುಂತಳ ನಗರ ಒಳ್ಳೆಯ ತೋರಣಗಳಿಂದ ಗುಡಿಗೋಪುರಗಳಿಗೆ ಸುಣ್ಣವನ್ನು ಬಳಿದುಬಿಟ್ಟು ಅಲಂಕಾರವನ್ನು ಮಾಡಿಸಿದ್ದಾನಂತೆ. ತುಂಬ ಸಂತೋಷದಿಂದ ಕೃಷ್ಣನನ್ನು ಕರೆದುಕೊಂಡ್ಬಿಟ್ಟು ಪೂಜೆಯನ್ನು ಮಾಡಿದ್ದಾನೆ. ಅಪಾರವಾಗಿರ್ತಕ್ಕಂತಹ ವೈಭವ, ಅವನ ಶಕ್ತಿ ಸಾಮರ್ಥ್ಯಗಳು ಹೇಗಿದೆ ಅಂತ ಹೇಳಿದರೆ ದೇವೇಂದ್ರನಿಗೆ ಸಮಾನವಾಗಿರ್ತಕ್ಕಂತಹ, ಇದೇನು ದೇವಲೋಕ ಇಲ್ಲಿ ಇಳಿದಿದೆಯೋ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆಯಂತೆ. ದೇವೇಂದ್ರನಂತೆ ಅವನು ಕಂಗೊಳಿಸ್ತಾ ಇದ್ದಾನೆ ಚಂದ್ರಹಾಸ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಂದು ಚಂದ್ರಹಾಸನ ಆಶ್ರಯದಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ.

ಚಂದ್ರಹಾಸನ ಆಶ್ರಯದಲ್ಲಿರ್ತಕ್ಕಂತಹ ಎಲ್ಲ ಪುರಜನರು ಕೃಷ್ಣನ ದರ್ಶನವನ್ನು ಮಾಡಿದ್ದಾರೆ. ಅವನ ಕಂದರ್ಪನ ತಾತ ಮನ್ಮಥನ ತಂದೆಯಾಗಿರ್ತಕ್ಕಂತಹ ಕೃಷ್ಣನ ದರ್ಶನದಿಂದ ಎಲ್ಲರೂ ಕೂಡ ಪುನೀತರಾಗಿದ್ದಾರೆ, ಕೃತಕೃತ್ಯರಾಗಿದ್ದಾರೆ. ಜೊತೆಗೆ ಆ ದುಷ್ಟಬುದ್ಧಿ ಏನು ಇವನಿಗೆ ತೊಂದರೆಯನ್ನು ಕೊಟ್ಟಿದ್ದ ಅವನು ಕೂಡ ಒಳ್ಳೆಯವನಾಗಿಬಿಟ್ಟಿದ್ದಾನೆ. ಕೃಷ್ಣನ ದರ್ಶನಕ್ಕೆ ತನ್ನ ಮಗನೊಡನೆ ಅವನನ್ನೂ ಕೂಡ ಕರೆದುಕೊಂಡ್ಬಿಟ್ಟು ಕೃಷ್ಣನ ದರ್ಶನವನ್ನು ಮಾಡಿದ್ದಾನಂತೆ. ಎಲ್ಲ ಪಾಪವೂ ಕೂಡ ತೊಳೆದು ಹೋಗ್ಬಿಟ್ಟಿದೆ. ದುಷ್ಟಬುದ್ಧಿಗೆ ಅವನು ಮಾಡಿರ್ತಕ್ಕಂತಹ ಪಾಪ ಎಲ್ಲವೂ ಕೂಡ ಈ ಕೃಷ್ಣನ ದರ್ಶನದಿಂದ ಹೊರಟು ಹೋಗಿದೆ. ಗಾಲವನನ್ನು ಕರೆಸಿದ್ದಾರೆ. ಅಸುರ ಮರ್ದನ ಕೃಷ್ಣನನ್ನು ಕರೆದಿದ್ದಾನೆ. ತಂದು ಒಳ್ಳೆಯ ಸಿಂಹಾಸನದ ಮೇಲೆ ಕೂರಿಸಿಬಿಟ್ಟು ಅವರ ಪಾದಾರವಿಂದಗಳನ್ನು ತೊಳೆದುಬಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾನೆ. ಭಕ್ತಿ ಭಾವದಿಂದ ತುಂಬ ಸಂತೋಷದಿಂದ ಚಂದ್ರಹಾಸ ಪೂಜೆಯನ್ನು ಕೃಷ್ಣನಿಗೆ ಮಾಡ್ತಾ ಇದ್ದಾನೆ.

ಆಗ ಚಂದ್ರಹಾಸ ಪ್ರೀತಿಯಿಂದ ಕೃಷ್ಣನನ್ನ ಕರೆಸಿಬಿಟ್ಟು ಪೂಜೆಯನ್ನ ಮಾಡಿಬಿಟ್ಟು ತನ್ನ ಸಮಸ್ತ ರಾಜ್ಯವನ್ನು ಕೂಡ ಕೃಷ್ಣನ ಪಾದಾರವಿಂದಗಳ ಮೇಲೆ ಅರ್ಪಿಸಿಬಿಟ್ಟಿದ್ದಾನೆ. ಎಲ್ಲವೂ ಕೂಡ ಈ ರಾಜ್ಯ ಪ್ರಾಪ್ತಿಯಾಗಿರ್ತಕ್ಕಂತಹದ್ದು ಕೂಡ ಕೃಷ್ಣನ ಭಕ್ತಿಯಿಂದಲೇ, ಇದೆಲ್ಲವೂ ಕೂಡ ಕೃಷ್ಣನಿಗೆ ಸೇರಿದ್ದು ಅನ್ನುವಂತಹ ಭಾವದಿಂದ ರಾಜ್ಯವನ್ನು ಕೊಟ್ಟಿದ್ದಾನೆ ಕೃಷ್ಣನಿಗೆ. ಅವನ ಪಾದಾರವಿಂದಗಳ ಮೇಲೆ ಸಮಸ್ತ ರಾಜ್ಯವನ್ನು ಸಂಪತ್ತನ್ನು ಎಲ್ಲವನ್ನೂ ಕೂಡ ಚಂದ್ರಹಾಸ ಕೊಟ್ಟುಬಿಟ್ಟ. ಆಗ ಕೃಷ್ಣ ಏನು ಮಾಡ್ದ, ಪಾರ್ಥನನ್ನು ಕರೆದುಬಿಟ್ಟು ಅವನೊಡನೆ ಸಮಾಲೋಚನೆಯನ್ನು ಮಾಡಿ ಈ ರಾಜ್ಯ ವಿಷಯಕುಮಾರ ವಿಷಯ ಮಗನಾಗಿರ್ತಕ್ಕಂತಹ ಅವನಿಗೆ ಈ ರಾಜ್ಯ ಸೇರ್ತಕ್ಕಂತಹದ್ದು ಅಂತ ಹೇಳಿ ರಾಜ್ಯವನ್ನು ವಿಷಯ ಮಗನಿಗೆ ಕೊಟ್ಟುಬಿಟ್ಟು, ಆಗ ಚಂದ್ರಹಾಸ ಖ್ಯಾತವಾಗಿರ್ತಕ್ಕಂತಹ ಅಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಎಲ್ಲ ಸುವಸ್ತುಗಳು ಒಳ್ಳೆಯ ವಸ್ತುಗಳು ಅದನ್ನು ಹಸ್ತಿನಾಪುರಕ್ಕೆ ಕಳಿಸಿಕೊಟ್ಟಿದ್ದಾನಂತೆ, ಧರ್ಮರಾಜನ ಯಜ್ಞಕ್ಕೆ ಅದನ್ನು ಕಳಿಸಿಕೊಟ್ಟಿದ್ದಾನೆ. ಹೀಗೆ ಅವರು ಸತ್ಕೃತನಾಗ್ಬಿಟ್ಟು ಅಲ್ಲಿ ಇದ್ದಾನೆ ಈ ಭೂಪತಿ. ಅವನ ರಾಜ್ಯದಲ್ಲಿ ಕೃಷ್ಣ ಅರ್ಜುನರು ಕೂಡ 3 ದಿವಸ ಇದ್ರಂತೆ, 3 ದಿವಸ ಅಲ್ಲಿ ಇದ್ದುಬಿಟ್ಟು ಅವನ ಆತಿಥ್ಯವನ್ನು ಸ್ವೀಕರಿಸಿಬಿಟ್ಟು ಅಲ್ಲಿಂದ ಹೊರಟಿದ್ದಾರೆ.

0: സുഖമിപ്പുതോ എന്തിരിതി നിജതനയരം ശരദിയണയപ്പ വാഹിനിയുടനെ പുറമട്ടനോ ആ ചന്ദ്രാസനർജുനന കൂടെ.
1: ಕೃಷ್ಣನ ದರ್ಶನದಿಂದ ಹರ್ಷಗೊಂಡಿರ್ತಕ್ಕಂತಹ ಚಂದ್ರಹಾಸ ತನ್ನ ಮಕ್ಕಳನ್ನು ಕರೆದಿದ್ದಾನೆ. ಬಳಿಗೆ ಕರೆದುಬಿಟ್ಟು ಹೇಳ್ತಾ ಇದ್ದಾನೆ, ಅಪ್ಪ ಮಕ್ಕಳಿರ, ನನಗೆ ವಯಸ್ಸಾಯಿತು, ಹೆಚ್ಚು ದಿವಸ ನಾನು ಇನ್ನು ಬದುಕೋದಿಲ್ಲ. ನನಗೆ ಈ ಕೃಷ್ಣನ ದರ್ಶನದಿಂದ ಮೋಕ್ಷ ಅನ್ನತಕ್ಕಂತಹದ್ದು ನಿಶ್ಚಯ. ಆದ್ದರಿಂದ ಈ ರಾಜ್ಯವನ್ನು ನೀವೇ ಪಾಲಿಸಬೇಕು, ಈ ಜನರನ್ನು ಈ ರಾಜ್ಯವನ್ನು ನೀವು ನೋಡಿಕೊಳ್ಬೇಕು, ಧರ್ಮದಿಂದ ರಾಜ್ಯಭಾರವನ್ನು ಮಾಡಿ. ನಾನು ಯಜ್ಞಕ್ಕೆ ಹೋಗ್ತೇನೆ, ಧರ್ಮರಾಜನ ಯಜ್ಞವನ್ನು ದರ್ಶನ ಮಾಡ್ತೇನೆ, ನಂತರ ನಾನು ಮತ್ತೆ ನಗರಕ್ಕೆ ಬರೋದಿಲ್ಲ. ನಾನು ಅರಣ್ಯಕ್ಕೆ ಹೋಗಿ ಆ ಭಗವಂತನ ಕೃಷ್ಣನ ಒಂದು ತಪಸ್ಸನ್ನು ನಾನು ಮಾಡ್ತೇನೆ, ನನಗೆ ನಿಶ್ಚಯ ಮೋಕ್ಷ ಅನ್ನತಕ್ಕಂಥದ್ದು, ಮತ್ತೆ ನಾನು ನಗರಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳ್ತಾ ಪಾರ್ಥನ ಸೈನ್ಯದೊಡನೆ ಚಂದ್ರಹಾಸ ಹೊರಟಿದ್ದಾನೆ.

ಆಗ ಕೃಷ್ಣ ಚಂದ್ರಹಾಸನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಈ ಚಂದ್ರಹಾಸನಿಗೆ ಕಥೆಯನ್ನು ಕೇಳಿದವರಿಗೆ ಪುತ್ರ ಸಂಪತ್ತು ಉಂಟಾಗುತ್ತೆ, ಮತ್ತೆ ಆಯುಸ್ಸು ಆರೋಗ್ಯ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ. ಆ ಭಗವಂತನ ದೃಢ ಭಕ್ತಿ ಉಂಟಾಗುತ್ತೆ. ಚಂದ್ರಹಾಸನ ಕಥೆಯನ್ನು ಯಾರು ಕೇಳ್ತಾರೆ ಅವರಿಗೆ ಭಗವಂತನಲ್ಲಿ ದೃಢವಾಗಿರ್ತಕ್ಕಂತಹ ಭಕ್ತಿ ಉಂಟಾಗಲಿ ಅಂಥೇಳಿ ಅವನಿಗೆ ವರವನ್ನು ಕೊಟ್ಟಿದ್ದಾನೆ ಆ ಕೃಷ್ಣ ಪರಮಾತ್ಮ. ಜೊತೆಗೆ ಅವನನ್ನು ಕೂಡ ಕರೆದುಕೊಂಡು ಮತ್ತೆ ಹೊರಟಿದ್ದಾರಂತೆ. ಬೇರೆ ಬೇರೆ ಆ ದೇಶಗಳನ್ನು ಸುತ್ತುತ್ತಾ ಇದ್ದಾರೆ. ಆ ಕುದುರೆಗಳನ್ನು ತಡೆಯುವಂತಹ ಧೈರ್ಯ ಯಾರಿಗೂ ಕೂಡ ಇಲ್ಲ. ಎಲ್ಲ ರಾಜ ಮಹಾರಾಜರು ಕೂಡ ಆ ಅರ್ಜುನನ ಸೈನ್ಯ ಬಂದಿದೆ ಅಂತ ಹೇಳಿದರೆ ಹೆದರ್ಕೊಂಡ್ಬಿಟ್ಟು ಅವರಲ್ಲಿರ್ತಕ್ಕಂತಹ ಒಳ್ಳೆಯ ಸಂಪತ್ತನ್ನು ಆ ಯಜ್ಞಕ್ಕೋಸ್ಕರ ನೀಡಿಬಿಟ್ಟು ಅವರೂ ಕೂಡ ಈ ಅರ್ಜುನನ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅರ್ಜುನನೊಡನೆ ಸೇರ್ತಾ ಇದ್ದಾರೆ. ಹೀಗೆ ಕುದುರೆ ಮುಂದೆ ಮುಂದಕ್ಕೆ ಹೋಗ್ತಾ ಇದೆ, ಸಮುದ್ರದ ತೀರಕ್ಕೆ ಬಂದಿದೆ.

0: ಆಗ ಹೇಳ್ತಾ ಇದ್ದಾರೆ ಜನ್ಮೇಜಯ, ಏನು ಆಶ್ಚರ್ಯ, ಎಲ್ಲ ರಾಜ್ಯಗಳನ್ನು ಕೂಡ ಗೆದ್ದುಬಿಟ್ಟು ಅರ್ಜುನ ಬರ್ತಾ ಇದ್ದಾನೆ. ಬರ್ತಾ ಬರ್ತಾ ಸಮುದ್ರದ ತೀರಕ್ಕೆ ಬಂದಿದ್ದಾರೆ, ಉತ್ತರದ ಸಮುದ್ರ. ಆ ಸಮುದ್ರದ ತೀರದಲ್ಲಿ ಕುದುರೆ ನಿಂತು ಬಿಟ್ಟಿದೆ. ಮುಂದಕ್ಕೆ ಏನು ಮಾಡಬೇಕು, ಹೇಗೆ ಹೋಗಬೇಕು ಅನ್ನತಕ್ಕಂಥ ಉಪಾಯ ಕಾಣ್ತಾ ಇಲ್ಲ. ಆಗ ಅರ್ಜುನ ಕೇಳ್ತಾ ಇದ್ದಾನೆ ಕೃಷ್ಣನನ್ನ, ಕೃಷ್ಣ ಮುಂದಕ್ಕೆ ಉಪಾಯ ಏನು? ಈ ಒಂದು ಸೇನೆಯನ್ನು ತೆಗೆದುಕೊಂಡು ನಾವು ಈ ಸಮುದ್ರವನ್ನು ದಾಟೋದು ಹೇಗೆ? ಯಾವ ರೀತಿ ಮುಂದಕ್ಕೆ ನಮ್ಮ ಪ್ರಯಾಣ ಆಗಬೇಕು? ಯಾವ ರಾಜ್ಯದ ಮೂಲಕ ನಾವು ಮುಂದಕ್ಕೆ ಹೋಗಬೇಕು? ಯಾವ ದೇಶವನ್ನು ನಾವು ಮುಂದಕ್ಕೆ ಹೋಗಬೇಕು ಅಂತ ಹೇಳಿ ಆಗ ಕೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ, ಏನು ಮಾಡೋದು ಅಂತೇಳಿ ದಿಕ್ಕು ತೋಚ್ತಾ ಇಲ್ಲ. ಆ ಕೃಷ್ಣನ ಮಾರ್ಗದರ್ಶನವೇ ನಮಗೆ ಬೇಕು ಈಗ ಅಂತ ಹೇಳಿ ಅವರೆಲ್ಲರೂ ಕೂಡ ಕೇಳ್ತಾ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೃಷ್ಣ ಮುಂದಕ್ಕೆ ಹೇಗೆ, ನಮಗೆ ಯಾವ ಗತಿ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅರ್ಜುನ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ ಏನು ಯೋಚನೆ ಮಾಡಬೇಡಿ.
1: ಶುಭ್ರವಾಹನ ಮಯೂರ ಧ್ವಜ ಪ್ರದ್ಯುಮ್ನ ಭವ್ರುವಾಹನ ಹಂಸಕೇತು ನೃಪರೂಪ ಇವರ

ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಏನು ಯೋಚನೆಯನ್ನು ಮಾಡಬೇಡಿ, ಇವರಿಗೆ ಆ ಸಮುದ್ರದ ಮೇಲೆ ನಡೆಯುವಂತಹ ದುರ್ಗತಿ ಬಂದಿಲ್ಲ. ಯಾಕೆ ಅಂತ ಹೇಳಿದರೆ ಈ ಅರ್ಜುನ, ಮಯೂರಧ್ವಜ, ಪ್ರದ್ಯುಮ್ನ, ಬಬ್ರುವಾಹನ, ಹಂಸಧ್ವಜ ಇದರಲ್ಲ, ಇವರ ರಥಗಳು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಸೂರ್ಯನಂತೆ ಸೂರ್ಯ ಎಲ್ಲಿ ಬೇಕಾದರೂ ಚಲಿಸ್ತಾನೆ, ಅದೇ ರೀತಿಯಾಗಿ ಇವರ ರಥಗಳಿಗೂ ಕೂಡ ಚಲಿಸುವಂತಹ ಶಕ್ತಿ ಬಂದಿದೆ. ಅಂತಹ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿಕೊಂಡಿದ್ದಾರೆ. ಆದ್ದರಿಂದ ನೀವೇನು ಯೋಚನೆಯನ್ನು ಮಾಡಬೇಡಿ, ಇದರ ಮೇಲೆ ಪ್ರಯಾಣವನ್ನು ಸಮುದ್ರದ ಮೇಲೆ ಮಾಡಬಹುದು. ಇವರ ರಥಗಳು ನೀರಿನ ಮೇಲೂ ಕೂಡ ಓಡತಕ್ಕಂತಹ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂತಹದ್ದು ಅಂತ ಹೇಳಿ ರುಕ್ಮಿಣಿ ಮುಖ ಪಂಕಜ ಭ್ರಮರನು, ರುಕ್ಮಿಣಿಯನ್ನು ಯಾವಾಗಲೂ ಕೂಡ ಪ್ರೇಮದಿಂದ ನೋಡತಕ್ಕಂತಹ ಆ ಒಂದು ಭ್ರಮರದಂತೆ, ದುಂಬಿಯಂತೆ ಈ ಕೃಷ್ಣ ಹೇಳ್ತಾ ಇದ್ದಾನೆ. ಏನು ಯೋಚನೆಯನ್ನು ಮಾಡಬೇಡಿ, ಇವರ ರಥಗಳು ನೀರಿನ ಮೇಲೆ ಹೋಗ್ತಕ್ಕಂತಹ ಶಕ್ತಿ ಪಡೆದಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಕೃಷ್ಣ.

ಸಮುದ್ರದ ನಡುವೆ ಒಂದು ದ್ವೀಪ. ಆ ದ್ವೀಪದಲ್ಲಿ ಅಲ್ಲಿ ಕುಳಿತುಕೊಂಡಿದ್ದಾನಂತೆ ಭಗದಾಲಭ್ಯ ಋಷಿ. ಅವನು ತಪಸ್ಸನ್ನ ಮಾಡ್ತಾ ಇದ್ದಾನೆ. ಆ ಕುದುರೆಗಳು ಎಲ್ಲವೂ ಕೂಡ ವೇಗದಿಂದ ರಥ ಹೋಗಿದೆ, ಅವನ ದರ್ಶನವನ್ನ ಮಾಡ್ತಾ ಇದ್ದಾರೆ. ಆ ಭಗದಾಲಭ್ಯ ಮುನಿ ಕಣ್ಣುಗಳನ್ನ ಮುಂಚಿಕೊಟ್ಟಿದ್ದಾನಂತೆ, ತಪಸ್ಸನ್ನ ಮಾಡ್ತಾ ಇದ್ದಾನೆ, ಯೋಗದಿಂದ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಇವನು ಅವನ ದೇಹ ಛಿದ್ರ ಛಿದ್ರವಾಗಿ ಹೋಗ್ಬಿಟ್ಟಿದೆಯಂತೆ. ಆ ರೀತಿಯಾಗಿ ಎಲ್ಲ ತೊಗಲು ಏನು ಚರ್ಮ ಇದೆ ಅದು ಒಣಗಿ ಒಣಗಿ ಕೊಳತು ಅದೇ ಮತ್ತೆ ಅಂಟ್ಕೊಳ್ತಾ ಇದೆಯಂತೆ. ಆ ರೀತಿಯಾಗಿ ಅವನ ದೇಹ ಇದೆ. ಅವನು ಆ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಜೊತೆಗೆ ಒಂದು ಆಲದ ಎಲೆಯನ್ನು ತನ್ನ ತಲೆಯನ್ನು ಮುಚ್ಚಿಕೊಂಡ್ಬಿಟ್ಟು ತನ್ನ ಮುಖವನ್ನು ಮುಚ್ಚಿಕೊಂಡು ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅಂತಹ ಆ ದೇಹವನ್ನು ಹೊಂದಿರತಕ್ಕಂತಹ ಅಶಾಶ್ವತವಾಗಿರ್ತಕ್ಕಂತಹ ದೇಹ ಇದು. ಇದಕ್ಕೆ ನಾವು ಯಾಕೆ ರಕ್ಷಣೆಯನ್ನು ಮಾಡಬೇಕು ಅಂಥೇಳಿ ಅವನು ಆ ರೀತಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅವನನ್ನು ನೋಡಿಬಿಟ್ಟು ಆ ಅರ್ಜುನಾದಿಗಳು ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಚಂದನವನ್ನು ಆ ರಥವನ್ನು ಎಳೆದುಬಿಟ್ಟು ಬಂದು ಮಾತನಾಡಿಸ್ತಾ ಇದ್ದಾರೆ ಭಗದಾಲಭ್ಯರನ್ನು.

ರಥವನ್ನು ಹಿಡಿದು ಬಂದಿದ್ದಾರೆ. ಎಲ್ಲರೂ ಕೂಡ ಬಂದು ಭಗದಾಲಭ್ಯ ಮುನಿಗಳನ್ನ ಮಾತನಾಡ್ತಾ ಇದ್ದಾರೆ. ವಿನಯದಿಂದ ಅವರನ್ನು ಎಬ್ಬಿಸ್ಬಿಟ್ಟು ಕಣ್ಣು ತೆರೆದು ನೋಡ್ತಾ ಇದ್ದಾರಂತೆ. ಭಗದಾಲಭ್ಯರು ನೋಡ್ತಾ ಇದ್ದಾರೆ, ಈ ಪುರುಷೋತ್ತಮ ಇವನು ಕ್ಷಣಕಾಲ ಜೀವನವನ್ನು ಮಾಡ್ತಕ್ಕಂಥವ್ರು, ಇವರ ಆಯುಷ್ಯ ತುಂಬ ಚಿಕ್ಕದೋ, ಅವರು ಇಲ್ಲಿಗೆ ಬಂದುಬಿಟ್ಟು ನನ್ನನ್ನು ಎಚ್ಚರಿಸ್ತಾ ಇದ್ದಾರಲ್ಲ ಈ ಮನುಷ್ಯರು ಅಂತ ಹೇಳಿ ನೋಡ್ತಾ ಇದ್ದಾನೆ. ಇನ್ನು ನನಗೆ ಇಲ್ಲಿಯೂ ಕೂಡ ಅವಕಾಶವಿಲ್ಲ, ಇಲ್ಲಿ ತಪಸ್ಸನ್ನು ಮಾಡೋದಕ್ಕೆ ಯಾರೂ ತೊಂದರೆಯನ್ನು ಮಾಡೋದಿಲ್ಲ ಅಂತ ಹೇಳಿ ನನ್ನ ಅಲ್ಪಾಯುಷ್ಯವನ್ನು ಇಲ್ಲಿ ಕಳೆದುಬಿಟ್ಟು ಆ ಭಗವಂತನ ಸಾನ್ನಿಧ್ಯವನ್ನು

ಕಟ್ಟುಕೋಬೇಕು ಅಂಥೇಳಿ ನಾನು ಇಲ್ಲಿ ಬಂದು ತಪಸ್ಸನ್ನು ಮಾಡ್ತಾ ಇದ್ದೆ. ಇಲ್ಲೂ ಕೂಡ ಈ ಮನುಷ್ಯರು ಬಂದುಬಿಟ್ಟು ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಈ ಅಲ್ಪವಾಗಿರ್ತಕ್ಕಂತಹ ಆಯುಷ್ಯದಲ್ಲಿ ನಾನು ಯಾವ ರೀತಿ ನಾನು ತಪಸ್ಸನ್ನು ಮಾಡಲಿ ಅಂಥೇಳಿ ಅವನು ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಈ ಅರ್ಜುನ ವಿಸ್ಮಯದಿಂದ ನೋಡ್ತಾ ಇದ್ದಾನೆ.

ಅರ್ಜುನ ಆಶ್ಚರ್ಯಚಕಿತನಾಗಿ ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ ಭಗದಲಭ್ಯ ಮುನಿಗಳನ್ನ. ಏನು ಈ ರೀತಿ ನಿಮ್ಮ ಮೊಣಕಾಲಿನ ಹತ್ತಿರ ಹುತ್ತುಗಳು ಬೆಳೆದಿದೆ, ದೊಡ್ಡದಾಗಿರ್ತಕ್ಕಂತಹ ಒಂದು ವೃಕ್ಷ ಬೆಳೆದಿದೆ, ಅದರ ಮೇಲೆ ಆ ಹಕ್ಕಿಗಳು ಗೂಡನ್ನು ಕಟ್ಕೊಂಡು ಚಿಲಿಪಿಲಿ ಗಾನವನ್ನು ಮಾಡ್ತಾ ಇದೆ, ಕಾಡು ಮೃಗಗಳು ಬಂದುಬಿಟ್ಟು ನಿಮ್ಮ ಮೈಯನ್ನು ತಿಕ್ತಾ ತಮ್ಮ ಒಂದು ತೀಡೆಯನ್ನು ತೀರಿಸ್ಕೊಳ್ತಾ ಇದೆ, ಈ ರೀತಿ ಮೈಯನ್ನು ಉಜ್ಜಿಕೊಳ್ತಾ ಇದೆಯಲ್ಲ, ಏನು ಇದು ಆಶ್ಚರ್ಯ? ಒಂದು ಮನೆಯನ್ನು ಒಂದು ಆಶ್ರಮವನ್ನು ಕಟ್ಟಿಕೊಳ್ಳದೆ ನೀವು ಈ ರೀತಿ ಇದ್ದೀರಲ್ಲ, ಹುತ್ತುಗಳು ಬೆಳೆದಿದೆ, ಜೊತೆಗೆ ಅಲ್ಲಿರ್ತಕ್ಕಂಥ ಹಾವುಗಳು ಎಲ್ಲವೂ ಕೂಡ ನಿಮ್ಮ ಮೈ ಮೇಲೆ ಹರಿದಾಡ್ತಾ ಇದೆ, ಪಕ್ಷಿಗಳು ಬಂದು ನಿಮ್ಮ ಮೇಲೆ ಕುಳಿತುಕೊಳ್ತಾ ಇದೆ, ಹೀಗೆ ಇದ್ದೀರಲ್ಲ, ಆಶ್ರಮವನ್ನು ಕಟ್ಕೊಂಡ್ಬಿಟ್ಟು ತಪಸ್ಸನ್ನು ಮಾಡದೆ ಕೈಯಲ್ಲಿ ಒಂದು ಎಲೆಯನ್ನು ಹಿಡಿದುಬಿಟ್ಟು ಈ ರೀತಿ ತಪಸ್ಸನ್ನು ಮಾಡ್ತಾ ಇದ್ದೀರಲ್ಲ ಅಂಥೇಳಿ ಅರ್ಜುನ ಆಶ್ಚರ್ಯದಿಂದ ಕೇಳ್ತಾ ಇದ್ದಾನೆ. ಆಗ ಭಗದಾಲಭ್ಯರು ಹೇಳ್ತಾ ಇದ್ದಾರೆ,

ಅರ್ಜುನನ ಮಾತನ್ನ ಕೇಳಿಬಿಟ್ಟು ಮಗದಾಲಭ್ಯ ಮುನಿಗಳು ಹೇಳ್ತಾ ಇದ್ದಾರೆ, ಅಪ್ಪ ಅರ್ಜುನ, ಈ ಸ್ತ್ರೀ ಪರಿಗ್ರಹ ಅನ್ನತಕ್ಕಂತಹದ್ದು, ಮನೆ ಮಡದಿ ಅನ್ನತಕ್ಕಂತಹದ್ದು ಎಲ್ಲರನ್ನು ಕೂಡ ದುಃಖಕ್ಕೆ ಈಡು ಮಾಡಿಬಿಡುತ್ತೆ. ದುಃಖದ ಒಂದು ಸಾಗರದಲ್ಲಿ ಅವರನ್ನು ಮುಳುಗಿಸಿಬಿಡುತ್ತೆ ಈ ಸಂಸಾರ ಅನ್ನತಕ್ಕಂಥದ್ದು. ಯಾಕೆ ಅಂತ ಹೇಳಿದರೆ, ಸಂಸಾರವನ್ನು ಕಟ್ಟಿಕೊಂಡವನು ತನ್ನ ಹೆಂಡತಿ ಮಕ್ಕಳನ್ನು ಪೋಷಿಸೋದಕ್ಕೋಸ್ಕರ ಕೃತ್ಯಾಕೃತ್ಯಗಳನ್ನು ಎಣಿಸೋದಿಲ್ಲ, ಪಾಪ ಪುಣ್ಯಗಳನ್ನು ಎಣಿಕೆ ಮಾಡೋದಿಲ್ಲ. ಅಧರ್ಮವಾಗಲಿ ಧರ್ಮವಾಗಲಿ ಯಾವ ರೀತಿ ಹಣವನ್ನು ಸಂಪಾದನೆ ಮಾಡಲಿ ಅಂತ ಹೇಳಿ ಅವನು ಯೋಚನೆಯನ್ನು ಮಾಡ್ತಾನೆ. ಆಗ ಅವನಿಗೆ ಮೋಕ್ಷ ಅನ್ನತಕ್ಕಂಥದ್ದು ಸಿಗೋದಿಲ್ಲ. ಕುಕೃತಿಗಳನ್ನು ಕೂಡ ಮಾಡಿಬಿಡ್ತಾನೆ. ತನ್ನ ಹೆಂಡತಿ ಮಕ್ಕಳನ್ನು ಸಾಕೋದಕ್ಕೋಸ್ಕರ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡತಕ್ಕಂತಹ ಸಂದರ್ಭ ಬಂದುಬಿಡುತ್ತೆ ಮನುಷ್ಯನಿಗೆ. ಅವನಿಗೆ ಮೋಕ್ಷ ಅನ್ನತಕ್ಕಂಥದ್ದು ಇರೋದಿಲ್ಲ. ಆದ್ದರಿಂದ ಈ ಕನಸಿನ ಸಾಮ್ರಾಜ್ಯವನ್ನು ಕೊಟ್ಟುಕೊಂಡು ಅಧೋಗತಿಗೆ ಬೀಳ್ತಾನೆ. ಜನನ ಮರಣಗಳ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಮತ್ತೆ ಜನ್ಮವನ್ನು ಪಡೆದುಬಿಟ್ಟು ಅನೇಕ ಪಾಪ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಉಂಟಾಗುತ್ತೆ. ಆದ್ದರಿಂದ ನಾನು ಈ ತಪಸ್ಸನ್ನು ಹೀಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿ, ಮೋಕ್ಷದ ದಾರಿಯನ್ನು ಯಾರು ಹುಡುಕ್ತಾರೆ ಅವರಿಗೆ ಸಂಸಾರ ಅನ್ನತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಭಗದಾಲಭ್ಯರು.

0: ಹೇಳ್ತಾ ಇದ್ದಾರೆ ಭಗದಾಲಭ್ಯ ಮುನಿಗಳು, ಅಪ್ಪ ಮಡದಿ ಮಕ್ಕಳು ಮೊಮ್ಮಕ್ಕಳು ಹೀಗೆ ಆಸೆ ಉಂಟಾಗುತ್ತೆ, ಅವರನ್ನ ಸಾಕೋದಕ್ಕೋಸ್ಕರ ಹೇಗೆ ಸಂಪಾದನೆ ಮಾಡಲಿ ಎನ್ನತಕ್ಕಂತಹ ವಿವೇಚನೆ. ಭೂಮಿ ಬೇಕು, ಬೆಳೆ, ಹಣ, ಗೋಶಾಲೆ ಎಲ್ಲವನ್ನೂ ಕೂಡ ನಿರ್ಮಾಣ ಮಾಡಿಕೊಂಡು ಅವನು ಇದನ್ನು ಹೇಗೆ ರಕ್ಷಿಸಲಿ, ಈ ಸಂಪತ್ತನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಕಾಲವನ್ನು ಕಳೀತಾನೆ. ವೇದ ಶಾಸ್ತ್ರ ಪಠಣ ಅನ್ನತಕ್ಕಂಥದ್ದು ಅವನಿಗೆ ಚಿಂತೆಯೇ ಬರೋದಿಲ್ಲ. ಆ ರೀತಿ ಅವನು ಯೋಚನೆಯನ್ನು ಕೂಡ ಮಾಡೋದಿಲ್ಲ, ಹೇಗೆ ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡಿಕೊಳ್ಳಿ, ಹೇಗೆ ಈ ನನ್ನ ಸಂಪತ್ತನ್ನು ರಕ್ಷಣೆ ಮಾಡಿಕೊಳ್ಳಿ ಎನ್ನತಕ್ಕಂತಹ ಅಧರ್ಮ ಮಾರ್ಗವನ್ನು ಹುಡುಕ್ತಾ ಹುಡುಕ್ತಾ ಚಿಂತಿಸಿ ಅಧರ್ಮ ಮಾರ್ಗದಲ್ಲೇ ಬಿದ್ದು ಹೋಗ್ಬಿಡ್ತಾನೆ. ಆದ್ದರಿಂದ ಈ ಆಸೆ ಎನ್ನತಕ್ಕಂಥದ್ದು ಅದಕ್ಕೆ ಬಿದ್ದರೆ ಸಂಸಾರದಲ್ಲಿ ಎಲ್ಲವೂ ಕೂಡ ಕೆಟ್ಟು ಹೋಗುತ್ತೆ, ಜಗತ್ತು ಕೆಡ್ತಾ ಇದೆ. ಇವತ್ತು ಆಸೆಯಿಂದಲೇ ಈ ಜಗತ್ತು ಕೆಟ್ಟು ಹೋಗ್ತಾ ಇದೆ ಅಂತ ಹೇಳಿ ಭಗದಾಲಭ್ಯರು ಅರ್ಜುನನಿಗೆ ಹೇಳ್ತಾ ಇದ್ದಾರೆ.
1: ಅಂತಾಗಿ

ಆದ್ದರಿಂದ ಈ ಆಸೆ ಎನ್ನತಕ್ಕಂಥದ್ದು ಅದಕ್ಕೆ ಬಿದ್ದರೆ ಸಂಸಾರದಲ್ಲಿ ಎಲ್ಲವೂ ಕೂಡ ಕೆಟ್ಟು ಹೋಗುತ್ತೆ, ಜಗತ್ತು ಕೆಡ್ತಾ ಇದೆ. ಇವತ್ತು ಆಸೆಯಿಂದಲೇ ಈ ಜಗತ್ತು ಕೆಟ್ಟು ಹೋಗ್ತಾ ಇದೆ ಅಂತ ಹೇಳಿ ಮಗಧಾಲಭ್ಯರು ಅರ್ಜುನನಿಗೆ ಹೇಳ್ತಾ ಇದ್ದಾರೆ.

ಮಗದಲ್ಲಿ ಬೇರೆ ಹೇಳ್ತಾ ಇದ್ದಾರೆ ಆ ಪ್ರಾರ್ಥನೆಗೆ ಮಡದಿ ಮಕ್ಕಳು ಅನ್ನತಕ್ಕಂತಹ ಒಂದು ಆಸೆಯಿಂದ ಎಲ್ಲವೂ ಕೂಡ ಕೆಟ್ಟು ಹೋಗ್ಬಿಡುತ್ತೆ, ಮೋಕ್ಷ ಅನ್ನತಕ್ಕಂತಹದ್ದು ಸಿಗೋದಿಲ್ಲ. ಆದ್ದರಿಂದ ನಾನು ಆಶ್ರಮವನ್ನೂ ಕೂಡ ಕಟ್ಕೊಳ್ಳಲಿಲ್ಲ, ಮನೆಯನ್ನು ಕಟ್ಟಲಿಲ್ಲ, ವಿವಾಹವನ್ನು ಮಾಡಿಕೊಳ್ಳಲಿಲ್ಲ. ಇದು ಅಳಿದು ಹೋಗುವಂತಹ ಶರೀರ, ಇವತ್ತು ಇರುತ್ತೆ ನಾಳೆ ಬಿದ್ದು ಹೋಗುತ್ತೆ. ಆದ್ದರಿಂದ ನಾನು ಈ ತರಗು ಎಲೆಯನ್ನು ಒಂದು ಎಲೆಯನ್ನು ಹಿಡಿದುಬಿಟ್ಟು ನಾನು ಹೊತ್ತನ್ನು ಕಳೀತಾ ಇದ್ದೇನೆ, ಅಲ್ಪಾಯುಷ್ಯ ನನಗೆ, ಆದ್ದರಿಂದ ನಾನು ಹೀಗೆ ಇದ್ದೇನೆ ಎಂದಾಗ ಆಶ್ಚರ್ಯದಿಂದ ಕೇಳ್ತಾ ಇದ್ದಾನಂತೆ ಅರ್ಜುನ. ಅಲ್ಲ, ನಿಮ್ಮಂತಹ ಮಹಾತ್ಮರು ನಿಮ್ಮಂತಹ ಮುನಿಗಳು ಅಲ್ಪಾಯುಷ್ಯ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, ನನಗೆ ಆಶ್ಚರ್ಯವಾಗ್ತಾ ಇದೆ. ಶಿವಶಿವ, ನಿಮ್ಮ ಆಯುಷ್ಯ ಎಷ್ಟಾಯಿತು, ಎಷ್ಟು ದಿನಗಳನ್ನು ಕಳೆದಿದ್ದೀರಿ ಅಂತ ಹೇಳಿ, ಈ ನಿಮ್ಮ ತಲೆಯ ಮೇಲೆ ಈ ಎಲೆ ಎಷ್ಟು ದಿನದಿಂದ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅರ್ಜುನ.

0: ಆಗ ಬಗದಾರೊಬ್ಬರು ಹೇಳ್ತಾ ಇದ್ದಾರೆ, ಮಾರ್ಕಂಡೇಯ ರೋಮಶ ಎಲ್ಲರೂ ಕೂಡ ಹೊರಟು ಹೋಗ್ಬಿಟ್ರು, ಇವರು ಚಿರಂಜೀವಿಗಳು, ಇವರ ಕಾಲವೂ ಕೂಡ ಮುಗಿದು ಹೋಗ್ಬಿಡ್ತು, ಪ್ರತ್ಯೇಕವಾಗಿ ಎಷ್ಟು ಜನ ಅಳಿದು ಹೋಗಿದಾರೋ ಎನ್ನುತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಸತ್ಯಲೋಕದ ಪದವಿಯನ್ನು ಪಡೆದಂತಹ 20 ಬ್ರಹ್ಮರ ಆಯುಷ್ಯ ನನ್ನ ಆಯುಷ್ಯದಲ್ಲಿ ಕಳೆದು ಹೋಗ್ಬಿಟ್ಟಿದೆಯಂತೆ, ಅಷ್ಟು ನನಗೆ ಆಗಿದೆ, ಅಷ್ಟು ದಿನಗಳು ಆಗಿದೆ, ಎಷ್ಟೋ ಲೋಕಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿಬಿಟ್ಟು ಪ್ರಳಯ ಉಂಟಾಗಿದೆ, ಈ ಚತುರ್ಮುಖರ ಬ್ರಹ್ಮರು ಕೂಡ ಹೊರಟು ಹೋಗಿದ್ದಾರೆ, ಎಲ್ಲ ಪದವಿಗಳನ್ನು ನೋಡಿಬಿಟ್ಟು, ಪದವಿಗಳು ಶಾಶ್ವತವಲ್ಲ, ಎಲ್ಲವೂ ಕೂಡ ಅನಿತ್ಯವಾಗಿರ್ತಕ್ಕಂಥದ್ದು ಅಂಥೇಳಿ ನಾನು ನಿರ್ಧಾರವನ್ನು ಮಾಡಿಬಿಟ್ಟು ನನ್ನ ಅಲ್ಪಾಯುಷ್ಯವನ್ನು 20 ಬ್ರಹ್ಮನನ್ನು ನೋಡಿದಂತಹ ಭಗದಾಲಭ್ಯರು ಇದು ಅಲ್ಪಾಯುಷ್ಯ ಅಂಥೇಳಿ ಹೇಳಿದ್ದಾರೆ, ತಪಸ್ಸಿಗೋಸ್ಕರ ಮೋಕ್ಷದ ದಾರಿಯನ್ನು ಹುಡುಕೋಡಕ್ಕೋಸ್ಕರ ಇದು ಅಲ್ಪಾಯುಷ್ಯ ಅಂತ ಹೇಳಿ ತಿಳಿದುಬಿಟ್ಟು ತಪಸ್ಸನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಭಗದಾಲಭ್ಯರು ಹೇಳ್ತಾ ಇದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 32ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಮೂರು ವಿಧೇಯಕಗಳಿಗೆ ವಿಧಾನಸಭೆಯಲ್ಲಿ ಅಂಗೀಕಾರ. ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಕೆ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ, ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು ಅಧ್ಯಕ್ಷತೆ. ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿಂದು ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026ನ್ನು ಇಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಭೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಬೆಂಗಳೂರು ಮಹಾನಗರ ದಿನೇ ದಿನೇ ಬೆಳೆಯುತ್ತಿದ್ದು ವಸತಿಗಾಗಿ ಅಪಾರ್ಟ್ಮೆಂಟ್ಗಳನ್ನು ಅವಲಂಬಿಸುವವರ ಸಂಖ್ಯೆ ಹೆಚ್ಚುತ್ತಿದೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಇದಲ್ಲದೆ ಅಪಾರ್ಟ್ಮೆಂಟ್ ಕಟ್ಟಡ ಹಳೆಯದಾಗಿ ಮರು ನಿರ್ಮಾಣ ಮಾಡಲು 75% ನಿವಾಸಿಗಳು ಒಪ್ಪಿಗೆ ನೀಡಿದರೆ ಸಾಕು. ಒಪ್ಪಿಗೆ ನೀಡದವರ ಮನೆಗಳಿಗೆ ಮೌಲ್ಯ ನಿಗದಿಪಡಿಸಿ ಅವುಗಳನ್ನು ಮಾರಾಟ ಮಾಡಲು ವಿಧೇಯಕ ಅವಕಾಶ ನೀಡುತ್ತದೆ ಎಂದು ಸಚಿವರು ಮಾಹಿತಿ ನೀಡಿದರು. ಬಳಿಕ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಭೈರೇಗೌಡ 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ರಾಜ್ಯಾದ್ಯಂತ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿದ್ದು, ಈ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ. ಭವಿಷ್ಯದಲ್ಲಿ ಈ ರೀತಿಯ ಅನಧಿಕೃತ ಬಡಾವಣೆಗಳು ತಲೆ ಎತ್ತದಂತೆ ಮಾಡುವುದು ಇದರ ಉದ್ದೇಶವಾಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ನ್ನು ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ಘೋಷಣೆಗಳನ್ನು ನಡೆಸುತ್ತಿದ್ದ ನಡುವೆಯೇ ವಿಧೇಯಕಗಳ ಅಂಗೀಕಾರ ನೀಡಲಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ವಿಧಾನ ಪರಿಷತ್ನಲ್ಲಿ ಇಂದು ಕೂಡ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರೆದಿದೆ. ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾದಾಗ ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಲಾಪ ಸೇರಿದಂತೆ ಇನ್ನಿತರೆ ಕಾರ್ಯಕಲಾಪಗಳು ನಡೆಯಲು ಅವಕಾಶ ನೀಡಬೇಕು ಎಂದು ಸಭಾಪತಿ ಸಲೀಂ ಅಹಮದ್ ಮನವಿ ಮಾಡಿದರು. ಕಳೆದ 5 ದಿನಗಳಿಂದ ಪ್ರತಿಭಟನೆಯಿಂದಾಗಿ ಸುಗಮ ಕಲಾಪಗಳು ನಡೆಸಲು ಸಾಧ್ಯವಾಗುತ್ತಿಲ್ಲ. ರಾಜ್ಯದಲ್ಲಿ ಬರ ಸೇರಿದಂತೆ ಹಲವು ಸಮಸ್ಯೆಗಳಿದ್ದು ಅವುಗಳ ಕುರಿತು ಚರ್ಚೆ ನಡೆಸುವ ಅಗತ್ಯವಿದೆ ಎಂದು ಸಭಾಪತಿಗಳು ತಿಳಿಸಿದರು. ಬಳಿಕವೂ ಪ್ರತಿಪಕ್ಷಗಳ ಪ್ರತಿಭಟನೆ ಮುಂದುವರಿಯಿತು. ಇದರ ನಡುವೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಮೈಸೂರಿನಲ್ಲಿಂದು ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ನಡೆಯುತ್ತಿದೆ. ಕೇಂದ್ರ ವಿಮಾನಯಾನ ಸಚಿವ ಕಿಂಜರಪು ರಾಮಮೋಹನ್ ನಾಯ್ಡು ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಇಂದಿನ ಸಭೆಯಲ್ಲಿ ವಿಮಾನಯಾನ ರಾಜ್ಯ ಖಾತೆ ಸಚಿವ ಮುರಳೀಧರ್ ಮೊಹೋಲ್, ದೇಶದ ವಿವಿಧ ರಾಜ್ಯಗಳ ಸಲಹಾ ಸಮಿತಿಯ ಸಂಸತ್ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಅನೂಪ್ ಸಂಜಯ್ ಧೋತ್ರೆ, ಚಾವ್ಡಾ ವಿನೋದ್ ಲಖನ್ಶಿ, ದುಷ್ಯಂತ್ ಸಿಂಗ್, ಗೋಪಾಲ್ಜಿ ಠಾಕೂರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15
1: ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಸಂವಾದ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಆರ್ಥಿಕ ಶಿಸ್ತು ಮತ್ತು ತೆರಿಗೆ ಕ್ಷೇತ್ರದಲ್ಲಿ ಸುಧಾರಣೆ ತರಲು ವಿಶ್ವಾಸಾರ್ಹತೆ ಅಗತ್ಯ. ಸಾರ್ವಜನಿಕರು ಹಾಗೂ ಸರ್ಕಾರದ ನಡುವೆ ಚಾರ್ಟರ್ಡ್ ಅಕೌಂಟೆಂಟ್ಗಳು ನಂಬಿಕೆಯ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದರು. ಹಣ ಮತ್ತು ಆರ್ಥಿಕ ಸಂಪನ್ಮೂಲಗಳು ಸಮಾಜದಲ್ಲಿ ಚಲಾವಣೆಯಲ್ಲಿದ್ದಾಗ ಮಾತ್ರ ದೇಶದ ಸಂಪತ್ತು ಹೆಚ್ಚಲು ಮತ್ತು ಜನರಿಗೆ ಅನುಕೂಲವಾಗಲು ಸಾಧ್ಯ ಎಂದರು. ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ 2026 ಕ್ರೀಡಾಕೂಟದಲ್ಲಿ ಮಹಿಳೆಯರ ಪ್ಯಾರಾ ಶಾಟ್ಪುಟ್ ವಿಭಾಗದಲ್ಲಿ ಕಂಚಿನ ಪದಕ ವಿಜೇತರಾದ ಕೆಎಸ್ ಶಿಲ್ಪಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ಶುಕ್ರವಾರ ಅಭಿನಂದನೆ ಸಲ್ಲಿಸಿ ಕೊಡುಗೆಯಾಗಿ 20 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಶಾಸಕ ರವಿಶಂಕರ್, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ, ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯದ ಹಲವೆಡೆ ವಿಶೇಷವಾಗಿ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರದಲ್ಲಿಂದು ವರಮಹಾಲಕ್ಷ್ಮಿ ವ್ರತವನ್ನು ಸಡಗರ ಸಂಭ್ರಮ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮುಖ್ಯಮಂತ್ರಿ, ಸ್ತ್ರೀ ಶಕ್ತಿಯನ್ನು ಮಹಾಲಕ್ಷ್ಮಿಯ ಸ್ವರೂಪವೆಂದು ಗೌರವಿಸುವುದು ನಮ್ಮ ನೆಲದ ಸಂಸ್ಕೃತಿಯಾಗಿದ್ದು ತಾಯಿ ವರ ಮಹಾಲಕ್ಷ್ಮಿ ಕೃಪೆಯಿಂದ ನಾಡಿನ ಜನತೆಗೆ ಸುಖ ಶಾಂತಿ ಹಾಗೂ ಸಮೃದ್ಧಿ ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ತಮ್ಮ ಸಂದೇಶದಲ್ಲಿ ಉಪಮುಖ್ಯಮಂತ್ರಿ, ಸರ್ವರಿಗೂ ಆಯುರ್ ಆರೋಗ್ಯ ಸಮೃದ್ಧಿಯನ್ನು ವರಮಹಾಲಕ್ಷ್ಮಿ ಕರುಣಿಸಲಿ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಆತಂಕ ಮೂಡಿಸಿರುವ ಸಂದರ್ಭದಲ್ಲಿ ಸಮಸ್ತ ಜನತೆಗೆ ಶಾಂತಿ ಮತ್ತು ನೆಮ್ಮದಿಯ ದಾರಿ ತೋರಲಿ ಎಂದು ಪ್ರಾರ್ಥಿಸಿದ್ದಾರೆ. ಕೋಲಾರದಲ್ಲೂ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು ಮನೆ ಹಾಗೂ ದೇವಾಲಯಗಳಲ್ಲಿ ಬೆಳಿಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ತಳಿರು ತೋರಣ, ಬಾಳೆಕಂಬ, ಹೂ ಹಣ್ಣುಗಳ ಅಲಂಕಾರಗಳಿಂದ ಸಿಂಗರಿಸಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಹೂವು ಹಣ್ಣು ಅಗತ್ಯ ವಸ್ತುಗಳ ದುಬಾರಿ ಬೆಲೆಗಳ ಏರಿಕೆ ನಡುವೆಯೂ ಹಬ್ಬದ ಸಂಭ್ರಮ ಕಾಣುತ್ತಿದೆ. ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ದಾವಣಗೆರೆ ಜಿಲ್ಲಾದ್ಯಂತವೂ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ವಿವಿಧ ಸಾಂಪ್ರದಾಯಿಕ ಆಭರಣಗಳಿಂದ ಶೃಂಗರಿಸಿ ವಿಶೇಷ ಪೂಜೆ ಹಾಗೂ ನೈವೇದ್ಯವನ್ನು ಅರ್ಪಿಸಲಾಯಿತು. ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಗ್ರಾಮ ದೇವತೆ ದುರ್ಗಮ್ಮ, ಲಿಂಗೇಶ್ವರ ದೇವಾಲಯ, ಹಳೇಪೇಟೆ ಕನ್ನಿಕಾ ಪರಮೇಶ್ವರಿ ಹಾಗೂ ತುಳಜಾ ಭವಾನಿ ದೇವಾಲಯಗಳು ಸೇರಿದಂತೆ ಪ್ರಮುಖ ದೇವಸ್ಥಾನಗಳಲ್ಲಿ ವಿಶೇಷ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಕಾವೇರಿ ವನ್ಯಜೀವಿ ಧಾಮ ವ್ಯಾಪ್ತಿಯ ಹೊಳೆ ಮುರಿದಟ್ಟಿ ಕಳ್ಳಬೇಟೆ ತಡೆ ಶಿಬಿರ ಮತ್ತು ವಸತಿ ಗೃಹದ ಮೇಲೆ ದುಷ್ಕರ್ಮಿಗಳು ಜಿಲೆಟಿನ್ ಬಳಸಿ ನಡೆಸಿದ್ದ ಸ್ಫೋಟದ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ. ಶೂಟೌಟ್ ನಡೆದ ದಿನದಿಂದ 19ರವರೆಗೆ ಒಟ್ಟು 8 ಕಳ್ಳಬೇಟೆ ತಡೆ ಶಿಬಿರದ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದು ಈ ಸಂಬಂಧ ಅರಣ್ಯ ಇಲಾಖೆ ಮತ್ತು ಸರ್ಕಾರಿ ಆಸ್ತಿಪಾಸ್ತಿಗೆ ಅಪಾರ ನಷ್ಟ ಸಂಭವಿಸಿರುವ ಬಗ್ಗೆ ಹಿರಿಯ ಅಧಿಕಾರಿಗಳು ಸೇರಿದಂತೆ 8 ಸಿಬ್ಬಂದಿ ತಂಡವು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿತು. ಇನ್ನೂ ಶೂಟೌಟ್ ನಡೆದ ಬಳಿಕ ಮೃತರಿಂದ ವಶಕ್ಕೆ ಪಡೆದಿದ್ದ 30 ಕೆಜಿಯಷ್ಟು ವನ್ಯಜೀವಿ ಮಾಂಸದಲ್ಲಿ ನಾಡ ಬಂದೂಕುಗಳಿಂದ ಗುಂಡು ಹಾರಿಸಿ ಕೊಂದಿರುವ ಕುರುಹು ಇದ್ದು ಅರಣ್ಯ ಇಲಾಖೆ ಈ ಎಲ್ಲ ಫೋಟೋಗಳನ್ನು ಬಿಡುಗಡೆ ಮಾಡಿದೆ. ಕಳ್ಳಬೇಟೆಗೆಂದೇ ನಾಲ್ವರು ಬಂದು ನಾಡಬಂದೂಕಿನಿಂದ ಕಳ್ಳಬೇಟೆಯಾಡಿರುವ ಆರೋಪಕ್ಕೆ ಅರಣ್ಯ ಇಲಾಖೆ ಸಾಕ್ಷಿ ನೀಡಿದೆ. ಪೊಲೀಸ್ ತನಿಖೆಯು ಚುರುಕುಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ 3 ವಿಧೇಯಕಗಳಿಗೆ ವಿಧಾನಸಭೆಯಲ್ಲಿ ಅಂಗೀಕಾರ. ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಕೆ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ, ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು ಅಧ್ಯಕ್ಷತೆ. ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

0: ಆಕಾಶವಾಣಿ ಕಾರ್ಯಕ್ರಮ ಗಾಂಧಿ ಸ್ಮೃತಿ. ಆರಂಭದಲ್ಲಿ ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಗಾಂಧೀಜಿಯವರ ಹಿರಿಯ ಅಣ್ಣ ಇವ್ರ ಮೇಲೆ ಆಸೆ ಗೋಪುರನೇ ಕಟ್ಕೊಂಡಿದ್ರು. ಅವ್ರು ಸ್ವಲ್ಪ ಆಸೆ, ಧನ, ಕೀರ್ತಿ, ಪದವಿ, ಇವುಗಳ ಆಸೆ ತುಂಬ ಜಾಸ್ತಿ ಇತ್ತು. ಆದರೆ ವಿಶಾಲ ಹೃದಯ, ತಮ್ಮನಿಗೆ ಒಳ್ಳೇದು ಮಾಡಬೇಕು ಅಂತ ಅಪೇಕ್ಷೆ ಎಲ್ಲವೂ ಇತ್ತು. ಆತ ಏನು ಅಂದ್ಕೊಂಡಿದ್ರು ಅಂದರೆ ಅವರ ಸ್ನೇಹಿತರ ಮೂಲಕ ಸಾಕಷ್ಟು ಮೊಕದ್ದಮೆಗಳು ಬರಬಹುದು, ಇವರಿಗೆ ವಕೀಲಿ ವೃತ್ತಿಯಿಂದ ಹೆಚ್ಚು ಸಂಪಾದನೆ ಮಾಡಬಹುದು ಅಂತೆಲ್ಲ ಮಾಡಿ, ಹೇಗೋ ತಮ್ಮ ಬ್ಯಾರಿಸ್ಟರ್ ಆಗಿ ಬಂದಿದ್ದಾನಲ್ಲ, ಇನ್ನೇನು ದುಡ್ಡಿಗೆ ಕೊರತೆ ಇಲ್ಲ ಅಂತ ಹೇಳಿ ಸಂಸಾರದ ವೆಚ್ಚ ಎಲ್ಲ ಹೆಚ್ಚು ಮಾಡಿಬಿಟ್ಟಿದ್ರಂತೆ. ಸಾಮಾನ್ಯವಾಗಿ ಆದಾಯ ಬಂದ ಮೇಲೆ ವೆಚ್ಚ ಹೆಚ್ಚಿಗೆ ಮಾಡಬೇಕು, ಆದಾಯ ಬರುತ್ತೆ ಅಂದ್ಕೊಂಡು ಇವ್ರು ಖರ್ಚು ಹೆಚ್ಚಿಗೆ ಮಾಡಿಬಿಟ್ಟಿದ್ರು. ಇನ್ನೊಂದು ಏನಾಗಿತ್ತು, ಇವ್ರು ಬರೋ ಹೊತ್ತಿಗೆ ಎರಡು ಗುಂಪಿತ್ತಲ್ಲ ಇವರಲ್ಲಿ, ಇವನು ಪರದೇಶಕ್ಕೆ ಹೋಗಿದ್ದಾನೆ ಅಂತ ಬಹಿಷ್ಕಾರ ಹಾಕಬೇಕು ಅಂತ ಒಂದು ಗುಂಪಿತ್ತು, ಪರವಾಗಿಲ್ಲ ಅನ್ನೋರೊಂದು ಗುಂಪಿತ್ತು. ಆದರೂ ಒಂದು ಪಂಗಡ ಗಟ್ಟಿಯಾಗಿ ಇವ್ರ ಮನೆ ಹೊರಗೆ ಇಡಬೇಕು ಅಂತ ಹೇಳಿದರು. ಅದಕ್ಕೆ ಪ್ರಾಯಶ್ಚಿತ್ತ ಅಂಥೇಳಿ ಪವಿತ್ರ ನದಿ ಸ್ನಾನ ಮಾಡಿಸಿದ್ರು. ರಾಜಕೋಟ್ ಒಳಗೆ ಇವ್ರ ಜಾತಿಯವ್ರಿಗೆ ಎಲ್ಲರನ್ನೂ ಕರೆದು ಊಟಕ್ಕೆ ಹಾಕಿದ್ರಂತೆ. ಗಾಂಧೀಜಿಗೆ ಇಷ್ಟ ಇಲ್ಲ ಅದು, ಆದರೆ ಏನು ಮಾಡೋದು, ಅಣ್ಣನ ಪ್ರೀತಿಗೋಸ್ಕರ ಮಾಡಿದರು. ಯಂತ್ರದ ಹಾಗೆ ಅವನು ಏನು ಹೇಳಿದ್ರು ಮಾಡಿದರು. ಯಾರು ಬಹಿಷ್ಕಾರ ಹಾಕಿದ್ರೋ ಅವ್ರ ಪಂಗಡವನ್ನು ಸೇರಲಿಕ್ಕೆ ಪ್ರಯತ್ನ ಮಾಡಲೇ ಇಲ್ಲ ಗಾಂಧೀಜಿ. ಅಷ್ಟೇ ಅಲ್ಲ, ಅವ್ರ ಬಗ್ಗೆ ಕೋಪನೂ ಇಲ್ಲ, ಸಿಟ್ಟು ಇಲ್ಲ. ಕೆಲವರಿಗೆ ಇವ್ರ ಮೇಲೆ ತಿರಸ್ಕಾರ ಇದೆ ಅಂತ ಗೊತ್ತಿತ್ತು, ಆದರೂ ಕೂಡ ಅವ್ರ ಮನಸ್ಸಿಗೆ ಒಂಚೂರು ನೋವಾಗದ ಹಾಗೆ ನಡ್ಕೊಂಡೆ ಅಂತ ಗಾಂಧೀಜಿ ಹೇಳ್ತಾರೆ. ಕೆಲವರು ಹೇಳಿದ್ರಂತೆ, ಹೊರಗಡೆ ಗೊತ್ತಾಗಲಾರ್ದಂಗೆ ಮಾಡಿಬಿಡೋಣ, ಬರ್ತೀವಿ ನಾವೆಲ್ಲ ನಿಮ್ಮ ಮನೆಗೆ, ಆದರೆ ಯಾರು ಇಲ್ದಾಗ ಬನ್ನಿ ಅಂತ. ಅಂದರೆ ರಹಸ್ಯದಲ್ಲಿ ಬಹಿಷ್ಕಾರ ನಿಯಮ ಮುರಿಯೋದಕ್ಕೆ ಅವ್ರು ಸಿದ್ಧರಾಗಿದ್ದರು. ಗಾಂಧೀಜಿ ಹೇಳಿದರು, ಹಂಗಾಗೋಲ್ಲ, ಯಾವ ಕಾರ್ಯವನ್ನು 4 ಜನರ ಎದುರಿಗೆ ಮಾಡೋಕ್ಕಾಗೋದಿಲ್ವೋ ಅದನ್ನು ರಹಸ್ಯದಲ್ಲಿ ಮಾಡಬಾರ್ದು ಅಂತ ಅವ್ರ ಥಿಯರಿ. ಹೀಗೆ ಪ್ರಾಮಾಣಿಕ ನಡತೆಯಿಂದಾಗಿ ಎಷ್ಟೋ ಸಲ ಸಂಬಂಧಿಕರನ್ನು ಕಳ್ಕೋಬೇಕಾಗಿ ಬಂತು. ಆದರೆ ಒಂದು ವಿಷಯ, ತಾನು ಲಂಡನ್ನಲ್ಲಿದ್ದಾಗ ಹೆಂಡತಿ ಜೊತೆಗೆ ತನ್ನ ಸಂಬಂಧ ಹೇಗಿರಬೇಕು ಅಂತ ಪ್ರಯತ್ನ ಮಾಡಿದರೂ ಹಂಗೆ ಆಗಲೇ ಇಲ್ಲ. ಆಕೆ ವಿಷಯದೊಳಗೆ ಇನ್ನೂ ಅಸೂಯ ಬುದ್ಧಿ ಇತ್ತು, ಸಂದೇಹ, ಗೊಣಕಾಟ ಇದ್ದೇ ಇತ್ತು. ತನ್ನ ಮನಸ್ಸು ಇದ್ದದ್ದನ್ನು ಆಕೆ ಮೇಲೆ ಹೇರಬೇಕು, ಆಕೆ ಓದೋದನ್ನು ಕರಿಬೇಕು, ಬರೆಯೋದನ್ನು ಕಲಿಬೇಕು, ಪಾಠ ಹೇಳ್ಕೊಡ್ಬೇಕು ಅಂದ್ಕೊಂಡ್ರು. ಆದರೆ ಅವರ ವಿಷಯಾಸಕ್ತಿಯಿಂದಾಗಿ ಅದು ಯಾವುದೂ ಸಾಧ್ಯ ಆಗಲಿಲ್ಲ. ಈ ದೋಷದ ಫಲ, ಗಾಂಧೀಜಿಯವರ ದೋಷದ ಫಲವನ್ನು ಪಾಪ ಕಸ್ತೂರ್ಬಾ ಹೊರಬೇಕಾಯಿತು. ಎಲ್ಲಿವರೆಗೆ ಹೋಯ್ತು ಅಂದರೆ, ಒಂದು ಸಲ ಆಕೆನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ, ತವ್ರ ಮನೆ ಕಳಿಸ್ಬಿಡ್ತಾರೆ, ಅಲ್ಲೇ ಇರು ಅಂಥೇಳಿ. ಆಕೆ ಹತ್ತು ಹತ್ತು ಸುಸ್ತಾಗಿ ದುಃಖಪಟ್ಟ ಮೇಲೆ ಮತ್ತೆ ಮನೆಗೆ ವಾಪಸ್ ಕರ್ಕೊಂಬರ್ತಾರೆ. ಅದೆಲ್ಲ ಅವಿವೇಕ ಅಂತ ಗೊತ್ತಾದದ ನಂತರ ಮಕ್ಕಳ ಶಿಕ್ಷಣದಲ್ಲಿ ಬದಲಾವಣೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಇವ್ರ ಮಗ ಈಗಾಗಲೇ 4 ವರ್ಷದವನಾಗಿದ್ದ, ಅವನ ಕಣ್ಣೆದುರಿಗೆ ಇಟ್ಕೊಂಡು ವ್ಯಾಯಾಮ ಗೇಮ ಮಾಡಿ ಗಟ್ಟಿ ಮಾಡಿಸ್ಬೇಕು ಅಂತ, ಉಳಿದ ಮಕ್ಕಳನ್ನೆಲ್ಲ ಸೇರಿಸ್ಕೋಬೇಕು ಅಂತ ಅಣ್ಣನೂ ಒಪ್ಕೊಂಡ್ರು. ಸ್ವಲ್ಪ ಈ ಪ್ರಯತ್ನದಲ್ಲಿ ಸಫಲತೆ ಬಂತು. ಮಕ್ಕಳ ಜೊತೆಗಿರೋದಕ್ಕೆ ಗಾಂಧೀಜಿಗೆ ತುಂಬ ಇಷ್ಟ. ಅವ್ರ ಹತ್ರ ಮಾತಾಡೋದಕ್ಕೆ, ಹಾಸ್ಯ ಸಮಾವಾಗೋದಕ್ಕೆ ತುಂಬ ಅನುಕೂಲ ಆಯಿತು. ನಾನು ಒಳ್ಳೆಯ ಶಿಕ್ಷಕ ಆಗಬಹುದು ಅಂತ ನಂಬಿಕೆ ಇತ್ತು ಅವ್ರಿಗೆ. ಊಟ ತಿಂಡಿಯಲ್ಲಿ ಬದಲಾವಣೆ ಆಗಬೇಕಲ್ಲ, ಇಂಗ್ಲೆಂಡಿಗೆ ಹೋಗಿ ಬಂದವರು ಪಿಂಗಾಣಿ ಬಟ್ಲಿಗೆ ಬರೋಕ್ಕೆ ಶುರು ಆಯಿತು, ಜವೆ ಗೋಧಿ ಗಂಜಿ ಶುರು ಆಯಿತು, ಕೋಕೋ ಬರೋಕ್ಕೆ ಶುರು ಆಯಿತು, ಕಾಫಿ ಟೀ ಸೇರಿಕೊಂಡಿತ್ತು, ಬೂಟ್ಸುಗಳು, ಯುರೋಪಿಯನ್ ಡ್ರೆಸ್ ಎಲ್ಲ ಬಂತು. ಇದರಿಂದಾಗಿ ಏನಾಯಿತು ಅಂದರೆ, ಖರ್ಚು ಹೆಚ್ಚಾಗ್ತಾ ಹೋಗ್ತೇವೆ ವಿನಃ ಆದಾಯ ಆಗಲಿಲ್ಲ. ಒಂದು ಬಿಳಿ ಆನೆ ಕಟ್ಕೊಂಡಂಗೆ ಆಯ್ತು ಮನೆಯಲ್ಲಿ. ಹಣ ಎಲ್ಲಿ ತರೋದು? ರಾಜಕೋಟದಲ್ಲಿ ವಕೀಲಿ ವೃತ್ತಿ ಮಾಡಬೇಕು ಅಂತಂದ್ರೆ ನಗತಿದ್ರು ಜನ ಎಲ್ಲ. ಇದಕ್ಕೋಸ್ಕರ ಬ್ಯಾರಿಸ್ಟರ್ ಆಗಿ ಬಂದ್ರೇನ್ರಿ ಅಂತಿದ್ರು. ಆ ವಕೀಲರಿಗಿರುವಷ್ಟು ಜ್ಞಾನ ತಿಳುವಳಿಕೆ ಇವರಿಗಿರಲಿಲ್ಲ. ಆದರೆ ಅಪೇಕ್ಷೆ ಮಾಡೋದೇನು ಅಂದರೆ, ಅವ್ರಿಗಿಂತ 10 times ಹೆಚ್ಚು ಶುಲ್ಕ ಬರಬೇಕು ಅಂತ ನಿರೀಕ್ಷೆ ಮಾಡ್ತಿದ್ರು. ಇವ್ರನ್ನ ನೇಮಕಾತಿ ಮಾಡ್ಕೊಳ್ಳುವಷ್ಟು ಮೂರ್ಖ ಕಕ್ಷಿದಾರರು ಯಾರೂ ಸಿಗಲಿಲ್ಲ. ಸ್ನೇಹಿತರು ಹೇಳಿದ್ರಂತೆ, ಇಲ್ಲೋಡಪ್ಪ ಇಲ್ಲಾದರೆ ಆಗೋಲ್ಲ, ಮುಂಬೈಗೆ ಹೋಗು, ಕೆಲವು ಕಾಲ ಹೈಕೋರ್ಟಲ್ಲಿ ಅನುಭವ ತಗೋ, ಹಿಂದೂ ಕಾನೂನನ್ನು ಚೆನ್ನಾಗಿ ಅಧ್ಯಯನ ಮಾಡ್ಕೊ, ಆಮೇಲೆ ಮೊಕದ್ದಮೆಗಳನ್ನು ತಗೊಂಡು ಪ್ರಯತ್ನ ಮಾಡು ಅಂತ ಹೇಳಿದರು. ಸರಿ ಅನ್ನಿಸ್ತು. ಅದು ಗಾಂಧೀಜಿ ಏನು ಮಾಡಿದ್ರು, ಅಲ್ಲಿಂದ ಹೊರಟು ಮುಂಬೈಗೆ ಬಂದರು. ಮುಂಬೈಯಲ್ಲಿ ಒಂದು ಮನೆ ಮಾಡ್ಕೊಂಡ್ರಂತೆ, ಊಟಕ್ಕೊಬ್ಬ ಅಡುಗೆ ಅವನು ಗೊತ್ತು ಮಾಡಿಕೊಂಡ್ರು. ಗಾಂಧೀಜಿ ಭಾಳ ಚೆಂದ ಹೇಳ್ತಾರೆ, ಅವನು ಹೇಗಿದ್ದ ಅಡುಗೆ ಅವನು ಅಂತಂದರೆ, ನನ್ನ ವಕೀಲಿ ವೃತ್ತಿಯಲ್ಲಿ

ನಾನು ಹೇಗೆ ಅಶಕ್ತನಾಗಿದ್ನೋ ಹಾಗೂ ಅವನ ಅಡುಗೆ ಕೆಲಸದಲ್ಲಿ ಅವನು ಅಶಕ್ತ ಆಗಿದ್ದ. ಅವನೊಬ್ಬ ಬ್ರಾಹ್ಮಣ, ಅವನು ನೌಕರ ಅಂತ ತಿಳ್ಕೊಳಾರದೆ ನಾನು ಇಂಗ್ಲೆಂಡಲ್ಲಿದ್ದೆನಲ್ಲ ಸಮಾನ, ಅವನು ನನ್ನ ಕುಟುಂಬದವನ ಹಾಗೆ ಇರಬೇಕು ಅಂತ ಹೇಳಿದೆ. ಆತ ಮೈ ಮೇಲೆ ನೀರು ಸುರ್ಕೋತಿದ್ದಿಲ್ಲ, ಸ್ನಾನ ಅಷ್ಟಕ್ಕಷ್ಟೇ, ಬರೀ ನೀರು ಸುರ್ಕೊಂಡ್ರೂ ಕೂಡ ಮೈ ತಿಕ್ಕಿ ಸ್ನಾನ ಮಾಡ್ತಿರಲಿಲ್ಲ, ವಸ್ತ್ರ ಕೊಳಕಾಗಿತ್ತು, ಜನಿವಾರ ಕೂಡ ಅಷ್ಟೇ ಕೊಳಕಾಗಿತ್ತು. ಅಡುಗೆ ಬಗ್ಗೆ ಅವನಿಗೆ ಏನೇನೂ ಗೊತ್ತಿಲ್ಲ. ಆದರೆ ನಾನು ಕೊಡೋ ಸಂಬಳಕ್ಕೆ ಅವನಕ್ಕಿಂತ ಒಳ್ಳೆ ಅಡುಗೆಯವ್ರು ಹೆಂಗೆ ಸಿಕ್ಕಾರು? ಒಂದ್ಸಲ ಕೇಳಿದ್ರಂತೆ, ರವಿಶಂಕರ್ ನಿನಗೆ ಅಡುಗೆ ಮಾಡೋಕ್ಕೆ ಬರದೇ ಇರ್ಬೋದಪ್ಪ, ಸಂಧ್ಯಾ ವಂದನೆ ಮಾಡ್ತೀಯಾ ಅಂತ ಕೇಳಿದ್ರಂತೆ. ಆತ ಇದ್ದಂತೆ, ಸಂಧ್ಯಾ ವಂದನೆನ ಸ್ವಾಮಿ, ನೇಗಲೇ ನಮ್ಮ ಸಂಧ್ಯಾ ವಂದನೆ, ಗುದ್ಲೇನೇ ನಮ್ಮ ಧರ್ಮಾನುಷ್ಠಾನ, ಅಂಥ ಬ್ರಾಹ್ಮಣರು ನಾವು, ನಿಮ್ಮ ಕೃಪೆಯಿಂದ ಅಡುಗೆ ಮಾಡ್ತಾ ಇದ್ದೀನಿ, ನೀವು ಕೊಟ್ಟರೆ ಸರಿ, ಇಲ್ಲಾಂದ್ರೆ ಮತ್ತೆ ಹೋಗಿ ಕೃಷಿನೇ ಮಾಡ್ತೀನಿ ನಾನು ಅಂದಂತವನು. ಈಗೇನಾಯ್ತು ಗಾಂಧೀಜಿಗೆ ಅಂದರೆ, ಅವನ ಕಡೆ ಅಡುಗೆ ಮಾಡಿಸ್ಕೊಳ್ಳೋದಲ್ಲ, ಅವನಿಗೆ ಅಡುಗೆ ಹೇಳಿಕೊಡು ಉಪಾಧ್ಯಾಯ ಆಗಬೇಕಾಯ್ತು. ಶಾಖಾಹಾರ ಮಾಡೋದು ಹೇಗೆ ಅಂತ ಹೇಳಿ ಕಲ್ತಿದ್ರಲ್ಲ ಇಂಗ್ಲೆಂಡಲ್ಲಿ, ಸ್ವಲ್ಪ ಸ್ವಲ್ಪ ಒಂದು ಸ್ಟೋವ್ ತಂದು ಸೀಮೆಎಣ್ಣೆ ಹಾಕಿ ಅಡುಗೆ ಮನೆ ಪಾರ್ಪತ್ಯ ಇವರೇ ತೊಗೊಂಡು ಅಡುಗೆ ಅರ್ಧ ಇವರೇ ಮಾಡೋದು, ಅವನ ಜೊತೆ ಕೂತು ಊಟ ಮಾಡೋದು. ಎಲ್ಲೂ ಚೆನ್ನಾಗಿತ್ತು, ನಾವು ಸುಖವಾಗಿದ್ವಿ. ಆದರೆ ಒಂದು ಕಷ್ಟ ಅಂದರೆ, ಆತ ತನ್ನ ಕೊಳಕತನ ಬಿಡೋದಿಲ್ಲ, ಅಡುಗೆ ಮನೆಯನ್ನು ಶುಚಿಯಾಗಿ ಇಟ್ಕೊಳ್ಳಲ್ಲ ಅಂತ ಪ್ರತಿಜ್ಞೆ ಮಾಡ್ದಂಗಿತ್ತು. ಮತ್ತು ಖರ್ಚಾಗ್ತಾ ಇತ್ತು, ಒಂದು ಕೇಸ್ ಇಲ್ಲ, ಒಂದು ಕೈಯಲ್ಲಿ ಒಂದು ಕೇಸ್ ಇಲ್ಲ. ಹೀಗಾಗಿ 4-5 ತಿಂಗಳಿಗಿಂತ ಹೆಚ್ಚಿಗೆ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತು. ಗಾಂಧೀಜಿ ಹೇಳ್ತಾರೆ, ನನ್ನ ಬ್ಯಾರಿಸ್ಟರ್ ಬಾಳನ್ನು ಶುರು ಮಾಡಿದ್ದು ಹಿಂಗೆ. ನಾನು ಬ್ಯಾರಿಸ್ಟರ್ ಉದ್ಯೋಗ ಭಾಳ ಕಷ್ಟ ಕಾಣ್ತು, ಆಡಂಬರ ಹೆಚ್ಚಾಗಿತ್ತು, ತಿಳುವಳಿಕೆ ಕಡಿಮೆ ಆಗಿತ್ತು, ನನ್ನ ಜವಾಬ್ದಾರಿ ಹೊರಲಾರದಷ್ಟು ಭಾರ ಅಂತ ಅನ್ನಿಸ್ಬಿಡ್ತು. ಗಾಂಧೀಜಿ ಮುಂಬೈಯಲ್ಲಿದ್ದಾಗ ಒಂದು ಕಡೆಗೆ ಹಿಂದೂಸ್ತಾನ ಕಾಯ್ದೆ ಕುರಿತು ಅಭ್ಯಾಸ ಮಾಡ್ತಾಯಿದ್ರು, ಇನ್ನೊಂದು ಕಡೆಗೆ ಆಹಾರದ ಪ್ರಯೋಗಗಳು ನಡೀತಾ ಇತ್ತು. ಈ ಪ್ರಯೋಗದೊಳಗೆ ಇವ್ರ ಸ್ನೇಹಿತ ಒಬ್ಬ ವೀರ್ಚಂದ್ ಗಾಂಧಿ ಅಂತಿದ್ದ, ಅವನು ಬಂದು ಸೇರಿಕೊಂಡ. ಇವ್ರ ಅಣ್ಣ ಪಾಪ ತುಂಬ ಪ್ರಯತ್ನ ಮಾಡೋರು, ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಮೊಕದ್ದಮೆ ಸಂಪಾದಿಸಿಕೊಡ್ಬೇಕು ಅಂತೆಲ್ಲ ಮಾಡ್ತಾಯಿದ್ರು. ಈ ಹಿಂದೂಸ್ತಾನದ ಕಾನೂನುಗಳನ್ನು ಅರ್ಥ ಮಾಡೋದು ಗಾಂಧೀಜಿಗೆ ಬಹಳ ಕಷ್ಟ ಆಯಿತು. ಅದರಲ್ಲೂ ಆ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತಿದೆಯಲ್ಲ, ತಲೆಗೆ ಹತ್ತಲಿಲ್ಲ. ಎವಿಡೆನ್ಸ್ ಆ್ಯಕ್ಟ್ ಅಂತ ಒಂದಿದೆ, ಸಾಕ್ಷಿಗೆ ಸಂಬಂಧಿಸಿದಂಥ ಕಾನೂನು, ಅದು ಹಾಗಿರಲಿಲ್ಲ, ಆಸಕ್ತಿ ಇತ್ತು. ಆ ವೀರಚಂದ್ ಗಾಂಧಿ ಯಾವುದೋ ಸಾಲಿಸಿಟರ್ ಪರೀಕ್ಷೆಗೆ ಕೊಡ್ತಾ ಇದ್ದ. ಅವನು ಹೇಳಿದ್ದಂತೆ, ನೋಡೋ ನೀನು ಫಿರೋಜ್ ಶಾರ್ ಶಕ್ತಿ ಇದೆಯಲ್ಲ, ಕಾನೂನು ಜ್ಞಾನದಲ್ಲಿದೆ ಅವರು, ವಿಧಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮೊಕದ್ದಮೆ ಅವ್ರಿಗೆ ಗೊತ್ತಿದೆ, ಹೀಗಾಗಿ ಅವ್ರು ದೊಡ್ಡವರಾಗ್ತಾರೆ, ನೀನು ಓದಬೇಕು ಅಂತ ಹೇಳ್ತಾ ಇದ್ದ. ಇನ್ನೊಂದು ಸಮಾಧಾನ ಮಾಡೋನು, ನೀ ಚಿಂತೆ ಮಾಡಬೇಡ ಗಾಂಧಿ, ನೀ ಈಗಿನ ಶುರು ಮಾಡಿದೀಯ ಬ್ಯಾರಿಸ್ಟ್ರಾಗಿ, ಎಷ್ಟೋ ಜನ ನೋಡಿದ್ದೇನೆ 5-7 ವರ್ಷ ಕೆಲಸ ಇಲ್ಲದೆ ಕೋರ್ಟಲ್ಲಿ ಸುಮ್ಮನೆ ಕಳೆದಿದ್ದಾರ ಕಾಲ, ಆದ್ದರಿಂದ ನಾನು ಸಾಲಿಸಿಟರ್ ಆಗ್ತಾ ಇದ್ದೀನಿ, ನೀನು ಬೇಕಾದ್ರೆ ಆಗ್ತಿದ್ರೆ ಆಗು ಅಂದ. ತಿಂಗಳ ಖರ್ಚು ಹೆಚ್ಚಾಗ್ತಾ ಇದೆ, ಒಳಗಡೆ ಬ್ಯಾರಿಸ್ಟರ್ ಕಸಬಿಗೆ ತಯಾರಾಗ್ತಾ ಇದ್ದೀನಿ, ಬೋರ್ಡ್ ಹಾಕ್ಕೊಂಡಿದ್ದೀನಿ, ಅದ್ರ ಒಳಗಡೆ ಜ್ಞಾನ ಇಲ್ಲ. ಎವಿಡೆನ್ಸ್ ಆ್ಯಕ್ಟ್ ಸರಿ ಅನ್ನಿಸ್ತು. ಒಂದ್ಸಲ ಮೇನ್ ಲಾ ಓದ್ತಾ ಇದ್ದೆ, ಒಂದು ಕೇಸ್ ಬಂತು, ಮೊಟ್ಟ ಮೊದಲನೇ ಕೇಸು, ಬಹಳ ಮುಖ್ಯವಾದ ಘಟನೆ ಇದೆ ಗಾಂಧೀಜಿಯವ್ರ ಜೀವನದಲ್ಲಿ. ಮಾಮಿಬಾಯಿ ಅನ್ನೋರ್ದೊಂದು ಮೊಕದ್ದಮೆ, ಸ್ಮಾಲ್ ಕಾಸ್ ದಾವೆ ಅದು, ಅದು ದಲ್ಲಾಳಿಗೆ ದುಡ್ಡು ಕೊಡಬೇಕಾಗ್ತದೆ ಅಂತ ಹೇಳಿದರು. ಇಲ್ಲ ನಾನು ಕೊಡಲ್ಲ ಅಂದೆ. ಇಲ್ಲಪ್ಪ ಎಲ್ಲರೂ ಕೊಡ್ತಾರೆ ದಲ್ಲಾಳಿಗಳು ಅಂತ. ನಾನು ಕೊಡಲ್ಲ, ದಲ್ಲಾಳಿ ಕೊಡಲ್ಲ, ಅದಕ್ಕೆ ನಾನು ನನ್ನ ಸ್ವಭಾವ ಅದು, ನಾನು ಪ್ರಾಮಾಣಿಕವಾಗಿರಬೇಕು ಅಂತ. ಇಷ್ಟಾದರೂ ಕೂಡ ಆ ಮಾಮಿಬಾಯಿ ಮೊಕದ್ದಮೆ ಗಾಂಧೀಜಿಗೆ ಬಂತು. ಅತ್ಯಂತ ಸುಲಭವಾದ ಮೊಕದ್ದಮೆ ಅದು, 30 ರೂಪಾಯಿ ಶುಲ್ಕ ತಗೊಂಡಿದ್ದಾರೆ, ಒಂದೇ ದಿವಸದಲ್ಲಿ ಮೊಕದ್ದಮೆ ಮುಗಿದು ಹೋಗಬೇಕು. ಸ್ಮಾಲ್ ಕಾಸ್ ಕೋರ್ಟ್ ಅಂತಿದೆ, ಅಲ್ಲಿ ಮೊದಲನೇ ಪ್ರವೇಶ. ನಾನು ಪ್ರತಿವಾದಿ ವಕೀಲರಾಗಿದ್ದರು ಇವರು, ವಾದಿಗಳ ಪಕ್ಷದ ಸಾಕ್ಷಿಗಳನ್ನು ತೊಗೊಂಡು ಪಾಟಿ ಸವಾಲು ಹಾಕಬೇಕು ಅಷ್ಟೇ, ಒಂದು ದಿವಸದಲ್ಲಿ ಕೇಸ್ ಮುಗಿದು ಹೋಗ್ತದೆ. ಗಾಂಧೀಜಿ ಎದ್ದು ನಿಂತರು. ಎದ್ದು ನಿಂತು ಆ ಜಡ್ಜ್ ನೋಡಿದ ತಕ್ಷಣ ಕೋರ್ಟ್ ಗರ್ರನ್ನು ತಿರುಗದಂಗೆ ಆಗ್ಬಿಡ್ತು, ತಲೆ ತಿರುಗೋಕೆ ಶುರು ಆಯಿತು. ಪಾಟಿ ಸವಾಲು ಮಾಡೋದಕ್ಕೆ ಏನು ಪ್ರಶ್ನೆ ಕೇಳಬೇಕು ಅಂತ ಹೊಳಿಯಲೇ ಇಲ್ಲ. ಆ ನ್ಯಾಯಾಧಿಪತಿ ನಕ್ಕಿರಬೇಕು, ಏನ್ರಿ ಇವನು ಬ್ಯಾರಿಸ್ಟ್ರು ಒಂದು ಪ್ರಶ್ನೆ ಕೇಳಲ್ಲ ಅಂತ. ವಕೀಲರ ಫಜೀತಿ ತಮಾಷೆ ಆಗೋಯ್ತು ಎಲ್ಲರಿಗೂ. ಇದನ್ನು ನೋಡೋಕ್ಕಾಗಲಿಲ್ಲ ಇವರಿಗೆ. ಅವ ಏಜೆಂಟ್ ಇದ್ದನಲ್ಲ, ಅವನು ಹೇಳಿದ್ರಂತೆ, ಈ ಮೊಕದ್ದಮೆ ನಡೆಸೋಕೆ ನನ್ನ ಕಡೆಯಿಂದ ಆಗೋಲ್ಲ, ಪಟೇಲರಿದ್ದಾರಲ್ಲ ಅವ್ರಿಗೆ ಕೊಡಿ, ಕೊಟ್ಟಿದ್ದಾರಲ್ಲ ಶುಲ್ಕ ನನಗೆ, ಅದನ್ನು ವಾಪಸ್ ಕೊಡ್ತೇನೆ ಅಂತ ಹೇಳಿ ಕೊಟ್ಬಿಟ್ರು. ಇವರಿಗೆ 30 ರೂಪಾಯಿ ಕೊಟ್ಟಿದ್ದಾರಲ್ಲ ಗಾಂಧೀಜಿಗೆ ಶುಲ್ಕಕ್ಕೆ, ಆ ಪಟೇಲರಿಗೆ 51 ರೂಪಾಯಿ ಗೊತ್ತು ಮಾಡಿಕೊಂಡ್ರು. ಇವರು 30 ರೂಪಾಯಿ ಕೊಟ್ಟು ಓಡಿ ಬಂದುಬಿಟ್ರು ಹೊರಗಡೆ. ಮೊದಲನೇ ಕೇಸ್ ಇದು. ಆ ಕಕ್ಷಿದಾರಿಗೆ ಜಯ ಆಯಿತೋ ಇಲ್ವೋ ಅದೇನೂ ತಿಳ್ಕೊಳ್ಳೋಕ್ಕಾಗದೇ ಕೋರ್ಟಿಂದ ಹೊರಗೆ ಓಡೋಗ್ಬಿಟ್ರು. ನಾಚಿಕೆ ಆಗಿಬಿಡ್ತು. ಮೊಕದ್ದಮೆ ನಡೆಸೋ ಧೈರ್ಯ ಬರುವವರೆಗೂ ನಾನು ಮೊಕದ್ದಮೆ ಹಿಡಿಬಾರ್ದು ಅಂತ ತೀರ್ಮಾನ ಮಾಡಿಕೊಂಡೆ. ಯಾಕಂದರೆ ಮೊಕದ್ದಮೆ ತೊಗೊಂಡು ಪ್ರಯೋಜನ ಏನು, ನನಗೆ ಅರ್ಗ್ಯೂ ಮಾಡೋಕ್ಕಾಗಲ್ಲ ಅನ್ನಿಸ್ಬಿಡ್ತು. ನಿಜ ಹೇಳಬೇಕಂದ್ರೆ ಗಾಂಧೀಜಿಯವರಿಗೆ
ದಕ್ಷಿಣ ಆಫ್ರಿಕಾಗೆ ಹೋಗೋವರೆಗೂ

0: ಮತ್ತೊಮ್ಮೆ ಕೋರ್ಟಿಗೆ ಹಾಜರಾಗಲೇ ಇಲ್ಲ. ಇದು ಸದ್ಗುಣ ಅಂತೇನಿಲ್ಲ, ಹೋಗಬಾರ್ದು ಅಂತ ತ್ಯಾಗ ಏನಿಲ್ಲ, ಬೇರೆ ದಾರಿ ಇಲ್ಲದೆ ಆ ತೀರ್ಮಾನಕ್ಕೆ ಬಂದರವರು. ಯಾಕಂದರೆ ಯಾರೂ ಕೇಸ್ ಕೊಡ್ತಿರ್ಲಿಲ್ವಲ್ಲ ಇವರಿಗೆ, ಶುಲ್ಕ ತೊಗೊಳ್ಳಾರದೆ ಅರ್ಜಿ ಬರೀಬಹುದಾಗಿತ್ತು. ಮುಂಬಾಯಲ್ಲಿ ಒಂದು ಮೊಕದ್ದಮೆ ಬಂತಂತೆ, ಬರೀ ಅರ್ಜಿ ಬರೆಯೋದು. ಪೋರ್ಬಂದರದಲ್ಲಿ ಬಡ ಮುಸಲ್ಮಾನನ ಜಮೀನನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ರು. ಗಾಂಧೀಜಿಯವ್ರ ತಂದೆ ಪರಿಚಯ ಅಂತ ಆತನಿಗೆ, ಅವ್ರ ಹೆಸರು ಹೇಳ್ಕೊಂಡು ಬಂದ, ಅಪ್ಪ ನನಗೆ ಮಗನೂ ಚೆನ್ನಾಗಿರಬೇಕು ಅಂತ. ಅವನ ಕೇಸ್ ಏನಿತ್ತು ಅವನ ಹಾಗೆ ದುರ್ಬಲ ಆಗಿತ್ತು ಅಂತ ಅರ್ಜಿ ಬರೆದ್ರು. ಅರ್ಜಿ ಚೆನ್ನಾಗಿದೆ ಬರಿಬೋದು ಅಂದ್ರಂತೆ. ಧೈರ್ಯ ಬಂತು, ಅಡ್ಡಿ ಇಲ್ಲ ಅರ್ಜಿ ಆದರೂ ಬರಿಬೋದು. ಅದು ಗಾಂಧೀಜಿ ತಮಾಷೆ ಮಾಡ್ಕೋತಾರೆ ತಮ್ಮ ಬಗ್ಗೆನೆ, ನಾನು ಶುಲ್ಕ ತೆಗೆದುಕೊಳ್ಳದೇನೆ ಅರ್ಜಿ ಬರೆಯೋದಾಗಿದ್ದರೆ ನಾನು ಚೆನ್ನಾಗಿ ಇರ್ಬೋದಾಗಿತ್ತು, ಆದರೆ ಹೊಟ್ಟೆ ಪಾಡಿಗೆ ದಾರಿ ಬೇಕಲ್ಲ. ಒಂದು ಕೆಲಸ ಮಾಡಿದರು, ಈ ವಕೀಲರ ವೃತ್ತಿ ಅಂತೂ ಆಗಲ್ಲ, ನಾನು ಮೇಷ್ಟ್ರಾಗ್ಬಿಡ್ಬೇಕು, ಇಂಗ್ಲೀಷ್ ಚೆನ್ನಾಗಿದೆ ಮಾಡ್ಬೋದು, ಯಾವುದಾದ್ರೂ ಶಾಲೆ ಇಂಗ್ಲೀಷ್ ಪಾಠ ಮಾಡ್ಬೋದು ಅಂತ ಹೇಳಿ ಅರ್ಜಿ ಹಾಕಿದರು. ಒಂದು ಪೇಪರಲ್ಲಿ ಬಂದಿತ್ತು, ನಿತ್ಯ 1 ಗಂಟೆ ಪಾಠ ಮಾಡುವಂಥ ಇಂಗ್ಲೀಷ್ ಉಪಾಧ್ಯಾಯ ಇರಬೇಕು, ಸಂಬಳ ತಿಂಗಳಿಗೆ ₹75 ಅಂತ, ಪ್ರಸಿದ್ಧ ಪಾಠಶಾಲೆ. ಅರ್ಜಿ ಹಾಕೇಬಿಟ್ರು, ಭೇಟಿ ಕರೆ ಬಂತು. ಇವರು ಉತ್ಸಾಹದಿಂದ ಹೋದ್ರಂತೆ, ಅವ್ರು ನೋಡಿಬಿಟ್ಟು ನೀವು ಪದವೀಧರರಲ್ಲ ಅಂತ ಅರ್ಜಿ ತಿರಸ್ಕಾರ ಮಾಡಿಬಿಟ್ರು. ಇವ್ರು ಜೋರಾಗಿ ಹೇಳ್ಕೊಂಡ್ರು, ಅಲ್ಲ ಸ್ವಾಮಿ ನಾನು ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಪಾಸನಾಗಿದ್ದೀನಿ, ಲ್ಯಾಟಿನ್ ನನ್ನ ದ್ವಿತೀಯ ಭಾಷೆ ಅಂತೆಲ್ಲ ಹೇಳಿದ್ರಂತೆ. ಅವ್ರು ಸ್ವಾಮಿ ಎಲ್ಲ ಕರೆಕ್ಟು, ನಮಗೆ ಬೇಕಾದ ಪದವೀಧರ, ಆದ್ದರಿಂದ ಆಗಲ್ಲ ಅಂತ ಕಳಿಸ್ಬಿಟ್ರು. ಅಣ್ಣ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಒಂದು ಕೇಸ್ ಸಿಗ್ತಾ ಇಲ್ಲ ತಮ್ಮನಿಗೆ ಅಂತ ಚಿಂತೆ ಆಗಿ, ಹಾಗಾದ್ರೆ ಕೆಲಸ ಮಾಡಪ್ಪ, ಮುಂಬೈಲಿರೋದು ಪ್ರಯೋಜನ ಇಲ್ಲ, ಬಂದ್ಬಿಡು ಖರ್ಚು ಸುಮ್ಮನೆ ಅಲ್ಲಿ, ರಾಜಕೋಟೆಗೆ ಬಂದ್ಬಿಡು ಅಂದರು. ಮತ್ತೆ ಬಾಂಬೆ ಕೆಲಸ ಬಿಟ್ಟು ವಕೀಲಿ ಹಿಡ್ಕೊಂಡು ರಾಜಕೋಟೆಗೆ ಬಂದರು. ಬಂದ ಅನುಕೂಲ ಏನಾಯಿತು ಅಂದರೆ, ಮುಂಬೈದಲ್ಲಿ ಆಗುವಂಥ ಹಣ ಖರ್ಚಾಗೋದು ಕಮ್ಮಿ ಆಯಿತು ಅಷ್ಟೇ. ಮುಂಬೈ ಇರುವಂಥ ದಿನಾಲೂ ಕೋರ್ಟಿಗೆ ಹೋಗ್ತಿದ್ರಂತೆ. ಕೋರ್ಟಲ್ಲಿ ಏನು ಕಲಿತರೋ ದೇವರಿಗೆ ಗೊತ್ತು, ಅವರೇ ಹೇಳ್ತಾರೆ ನಾನು ಏನು ಕಲಿತೆ ಅಂತ ಏನೂ ಗೊತ್ತಾಗಲಿಲ್ಲ, ಬಹಳಷ್ಟು ಸಲ ಕೋರ್ಟಲ್ಲಿ ತೂಕಡಿಸ್ತಾ ಇದ್ದೆ ನಾನು ಅಂತ. ಒಂದ್ಸಲ ಮೊದಲು ನಾಚಿಕೆ ಬಂತಂತೆ ತೂಕಡಿಸಿದಾಗ, ಏನಪ್ಪ ಇದು ತೂಕಡಿಸ್ತೀನಿ ಅಂತ. ಉಳಿದವ್ರು ಹೇಳಿದ್ರಂತೆ ಹೈಕೋರ್ಟಲ್ಲಿ ತೂಕಡಿಸೋದು ಕೂಡ ಒಂದು ಸಭ್ಯ ಪದ್ಧತಿ ಅಂತ ಹೇಳಿದ್ರಂತೆ, ಹೀಗಾಗಿ ನಾಚಿಕೆ ಮರೆಯಾಯಿತು ಅಂತ. ಬೊಂಬಾಯಲ್ಲಿ ಮೊಕದ್ದಮೆ ಇಲ್ಲದಂಥ ನನ್ನಂಥ ಬ್ಯಾರಿಸ್ಟ್ರುಗಳು, ಎಷ್ಟು ಚಂದ ಹೇಳ್ತಾರೆ ಅವರು, ನನ್ನಂಥ ಬ್ಯಾರಿಸ್ಟ್ರು ಇವತ್ತಿಗಾದರೂ ಇರೋದಾದರೆ ಒಂದು ನಿಯಮ ಹೇಳ್ತೀನಿ ನಾನು, ಅವ್ರಿಗೊಂದು ಅನುಕೂಲ ಆಗುವಂಥದ್ದು ಹೇಳ್ತೀನಿ ಅಂತಾರೆ. ದಯವಿಟ್ಟು ನೀವು ಎಲ್ಲೇ ಇರಿ, ಕೋರ್ಟಿಗೆ ಹೋಗುವಾಗ ನಡ್ಕೊಂಡು ಹೋಗಿ. ನಾನು ನಡ್ಕೊಂಡು ಹೋಗ್ತಾ ಇದ್ದೆ, ಎಂದೂ ವಾಹನದಲ್ಲಿ ಟ್ರಾಮ್ನಲ್ಲಿ ಹೋಗಲಿಲ್ಲ, 45 ನಿಮಿಷ ಹಿಡಿತಿತ್ತು, ಬಿಸಿಲಾದರೂ ನಡ್ಕೊಂಡೇ ಹೋಗ್ತಿದ್ದೆ. ನಡ್ಕೊಂಡು ಹೋಗಿ ನಡ್ಕೊಂಬರೋದ್ರಿಂದ ನನಗೆ ದುಡ್ಡೇನು ಬರೆದಿದ್ದರು ವಕೀಲ ವೃತ್ತಿಯಿಂದ, ಆರೋಗ್ಯ ಚೆನ್ನಾಗಾಯಿತು, ನನ್ನ ಅಭ್ಯಾಸದ ಲಾಭ ನನಗೆ ಇಂದಿಗೂ ಆಗ್ತಾ ಇದೆ ಅಂತ ನೆನೆಸ್ಕೋತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಇದುವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 5:28. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರವಾರ. ಗೀತೆಗೊಂದು ಪ್ರಶ್ನೆ, ನೇರ ಫೋನಿನ್ ಕಾರ್ಯಕ್ರಮ. ಹಾಡು ಕೇಳುತ್ತಾ ಕರೆ ಮಾಡಿ ಪ್ರಶ್ನೆಗೆ ಉತ್ತರಿಸಿ.

0: ಕೇಳುಗರೆ, ಗೀತೆಗೊಂದು ಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಮ್ಮೊಂದಿಗೆ ನಾವು ಜೊತೆಯಾಗಿರುವುದು ನಾನು ಸಾಕ್ಷಿ ಜೋಶಿ
1: ಹಾಗೂ ನಾನು ಗಾಯತ್ರಿ ಹರಿಕಾಂತ್.
0: ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 0838222355 ಅಥವಾ ಮೊಬೈಲ್ ಸಂಖ್ಯೆ 9480249740. ಇನ್ನೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಹೇಳುತ್ತಾರೆ, ಕೇಳಿಸ್ಕೊಳ್ಳಿ. 225345 STD ಕೋಡ್ ಸಂಖ್ಯೆ 08382, ಮೊಬೈಲ್ ಸಂಖ್ಯೆ 9480249740.
1: ಸಾಕ್ಷಿ, ಒಂದು ಪ್ರಶ್ನೆಯನ್ನು ಅಥವಾ ಕೇಳುಗರಿಗೆ ಕರೆಯನ್ನು ಸ್ವೀಕರಿಸೋಕ್ಕಿಂತ ಮೊದಲು ಒಂದು ವಾಣಿಜ್ಯ ಪ್ರಕಟಣೆಯನ್ನು ನಾವು ಪ್ರಸಾರ ಮಾಡುವ.
2: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ಗಾಗಿ

0: ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
5: ಹಲೋ ಹಲೋ ಹಲೋ ಕರೆ ಬರ್ತಾ ಇದೆ. ಹಲೋ
6: ಹಲೋ
5: ಹಲೋ ಹಲೋ ಹಲೋ ಹಲೋ ಹಲೋ
6: ಹಾಂ ಹೇಳಿ, ತಮ್ಮ ಹೆಸರು? ಹಲೋ ಹಾಂ, ತಮ್ಮ ಹೆಸರು?
5: ಗಜಾನನ್ ಭಟ್. ಹಾಂ ಸರಿ, ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
7: ತಮಗೂ ಕೂಡ ಹಾಗೂ ಕೇಳುವಶಯಗಳು.
5: ಸರಿ ಸರ್, ಪ್ರಶ್ನೆಯನ್ನ ಕೇಳ್ತೇವೆ. ವರಮಹಾಲಕ್ಷ್ಮಿ ಹಬ್ಬದಂದು ಅಷ್ಟಲಕ್ಷ್ಮಿಯನ್ನು ಯಾವ ಯಾವ ಸ್ವರೂಪದಲ್ಲಿ ಪೂಜಿಸಲಾಗುತ್ತದೆ? ವರಮಹಾಲಕ್ಷ್ಮಿ ಹಬ್ಬವನ್ನ ಅಷ್ಟಲಕ್ಷ್ಮಿ ಪೂಜೆ ಮಾಡ್ತಾರಲ್ಲ ವರಮಹಾಲಕ್ಷ್ಮಿ ಹಬ್ಬದಂದು, ಆ ಅಷ್ಟಲಕ್ಷ್ಮಿಯನ್ನು ಯಾವ ಯಾವ ಸ್ವರೂಪದಲ್ಲಿ ಪೂಜಿಸಲಾಗ್ತದೆ?
7: ಅಷ್ಟಲಕ್ಷ್ಮಿ
5: ಹಾ ಹೇಳಿ ಸರ್. ಅಂದ್ರೆ ಅಷ್ಟಲಕ್ಷ್ಮಿಗೆ ಒಂದೊಂದು ಹೆಸರಿದ್ದಾವಲ್ಲ, ಆ ಹೆಸರುಗಳನ್ನ ಹೇಳ್ಬೇಕು.
7: ಆದಿಲಕ್ಷ್ಮಿ, ವಿಜಯಲಕ್ಷ್ಮಿ, ವಿಜಯಲಕ್ಷ್ಮಿ,
5: ಅಷ್ಟ ಅಂದ್ರೆ ಎಂಟು, ಎಂಟು ಹೆಸರನ್ನ ಹೇಳ್ಬೇಕು.
7: ಎಂಟು
6: ಗೊತ್ತಿಲ್ವಾ ಗಜಾನನ್ ಭಟ್ ಅವ್ರೆ? ಒಂದ್ ನಾಲ್ಕು ಹೇಳಿದ್ರು ಅವರು.
5: ಹೌದು,
7: ಒಂದು ಗೀತೆ ಇದೆಯಲ್ಲ, ಆದಿಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಆದಿ ಸಂತಾನಲಕ್ಷ್ಮಿ ಅಂತ,
5: ವಿಜಯಲಕ್ಷ್ಮಿ, ಮತ್ತೆ ಐಶ್ವರ್ಯ ಲಕ್ಷ್ಮಿ, ಎಂಟು ಲಕ್ಷ್ಮಿ ಹೆಸರು ಅಲ್ವಾ? ಸರಿಯಾಗಿ ಹೇಳಿದ್ದೀರಿ ಗಜಾನನ್ ಭಟ್ ಅವರೇ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
7: ಥ್ಯಾಂಕ್ ಯು.

0: ಹಲೋ
1: ಹಲೋ
0: ನಮಸ್ತೆ, ಶುಭ ಸಂಜೆ.
1: ಶುಭ ಸಂಜೆ.
2: ತಮ್ಮ ಹೆಸರು?
0: ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿಯಿಂದ ಟಿಸಿ ಬಸವರಾಜ.
2: ಬಸವರಾಜ್ ಅವರೇ, ಪ್ರಶ್ನೆ ಹೀಗಿದೆ, ವಿಮಾನದ ಟೈರ್ಗಳಲ್ಲಿ ಯಾವ ಗಾಳಿಯನ್ನ ತುಂಬುತ್ತಾರೆ?
0: ವಿಮಾನದ ಟೈರ್ಗಳಲ್ಲಿ
2: ಅನಿಲ. ಅನಿಲ ಯಾವುದು?
0: ಅನಿಲ. ಮೀಥೇನ್ ಅನಿಲ ಅಂದ್ರೆ
2: ಏನ್ ಹೇಳಿ?
0: ಮೀಥೇನ್? ಮೀಥೇನ್ ಅನಿಲ
2: ಮೀಥೇನ್
0: ಅಲ್ಲ. ಇಂಗಾಲದ ಅನಿಲ
2: ಇಲ್ಲ. ಇದು ಜಡ ಅನಿಲ. ಇದು
0: ಜಡ ಅನಿಲ
2: ಅಂದ್ರೆ ಟೈರ್ಗಳೆಲ್ಲ ಸ್ಫೋಟ ಆಗ್ಬಾರ್ದು ಅಂತ ಆ ಜಡ ಅನಿಲವನ್ನ ಉಪಯೋಗಿಸ್ತಾರೆ ವಿಮಾನದಲ್ಲಿ.
1: ಗೊತ್ತಾಗ್ತಾ ಇಲ್ವಾ?
0: ಇಲ್ಲ, ಗೊತ್ತಾಗ್ತಾ.
2: ನೋಡಿ, ಒಂದೆರಡು ಅನಿಲದ ಹೆಸರು ಹೇಳಿ. ಮೀಥೇನ್ ಹೇಳಿದ್ರಿ, ಮತ್ತಿದೆ? ಅದು ಟೈರ್ ಸ್ಫೋಟ ಆಗಬಾರ್ದು ಅಂತ ಅಂತ ಜಡ ಅನಿಲವನ್ನ ಅವರು ಟೈರ್ಗಳಲ್ಲಿ ತುಂಬಿಸ್ತಾರೆ. ಹೌದೌದು.
1: ಸರಿ, ಮುಂದಿನ ಕೆಳಗರಿಗೆ ನಾವು ಅವಕಾಶವನ್ನ ಕೊಡ್ತೇವೆ, ನೀವು ಮತ್ತೆ ಪ್ರಯತ್ನ ಮಾಡಿ. ಧನ್ಯವಾದಗಳು ಸರ್. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ.
3: ಹಲೋ
1: ಸರ್, ತಮ್ಮ ಹೆಸರು?
2: ಮಹೇಶ್ ಅವರು. ವಿಮಾನದ ಟೈರ್ಗಳಲ್ಲಿ ಯಾವ ಗಾಳಿಯನ್ನ ತುಂಬುತ್ತಾರೆ ಅಂತ ಗೊತ್ತುಂಟ? ವಿಮಾನದ ಟೈರ್ಗಳಲ್ಲಿ ಯಾವ ಗಾಳಿಯನ್ನು ತುಂಬುತ್ತಾರೆ? ಸಾರಜನಕ. ಹೌದು, ಇದು ಜಡ ಅನಿಲವಾದ ಕಾರಣ ಏನು ಆಂತರಿಕ ಹಾನಿಯನ್ನು ತಡೆಗಟ್ಟಲಿಕ್ಕೆ, ಅಂದ್ರೆ

0: ಬೆಂಕಿ
1: ಅಂದ್ರೆ ಟೈರ್ಗಳಲ್ಲಿ ಒಂದೊಂದ್ ಸಲ ಸ್ಫೋಟ ಆಗುತ್ತಲ್ಲ, ಅದಕ್ಕೆ ಇಂತ ಒಂದು ಜಡ ಅನಿಲ ಅದು ಸಾರಜನಕ ನೈಟ್ರೋಜನ್.
2: ಇದೊಂದು ಬಣ್ಣವಿಲ್ಲದ ಗಂಧವಿಲ್ಲದ ಮತ್ತೆ ರುಚಿ ಇಲ್ಲದ ಒಂದು ರಾಸಾಯನಿಕ ಮೂಲಧಾತು ಅಂತ ಹೇಳ್ತಾರೆ ಸಾರಜನಕಕ್ಕೆ.
1: ಹೌದು, ಬೆಂಕಿ ದುರಂತವನ್ನ ತಡೆಗಟ್ಟಲಿಕ್ಕೆ ಆಂತರಿಕ ಏನು ಬೆಂಕಿ ಹಾನಿ ಆಗ್ತದಲ್ಲ ಅದನ್ನ ತಡೆಗಟ್ಟಲಿಕ್ಕೆ ವಿಮಾನದಲ್ಲಿ ಇದನ್ನ ಉಪಯೋಗಿಸ್ತಾರೆ.
2: ಮತ್ತೆ ಗಿಡಗಳ ಬೆಳವಣಿಗೆಗೆ ಏನು ರಸಗೊಬ್ಬರ ತಯಾರ ಮಾಡ್ತಾರಲ್ಲ ಅದರಲ್ಲೂ ಕೂಡ ಸಾರಜನಕವನ್ನ ಬಳಸಲಾಗ್ತದೆ.
1: ನಿಮ್ಗೆ ಗೊತ್ತಿತ್ತ ಇದು ಉತ್ತರ? ಕೇಳಿಸ್ತಾ ಇದೆ ಮಹೇಶ್ ಅವ್ರೆ.
2: ಕೇಳಿಸ್ತಾ ಇದೆಯಾ? ಹೇಳಿ ಹೇಳಿ.
0: ಹಲೋ,
1: ಕೇಳಿಸ್ತಾ ಇಲ್ವಾ?
2: ಸರಿಯಾದ ಉತ್ತರವನ್ನ ಹೇಳಿದಿರಿ ಮಹೇಶ್ ಅವರೇ. ನಿಮಗೂ ಕೂಡ ಅವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
0: ಓಕೆ ಮ್ಯಾಮ್, ಥ್ಯಾಂಕ್ ಯು.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಒಂದು ಕರೆ ಬರ್ತಾ ಇದೆ. ಹಲೋ ಹಲೋ
5: ಹಲೋ
4: ಹಲೋ

0: ಹಲೋ ಹೇಳಿ, ತಮ್ಮ ಹೆಸರು? ಹಲೋ,
1: ಸರಿ, ನಿಮಗೆ ಪ್ರಶ್ನೆಯನ್ನು ಕೇಳ್ತೇವೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 69 kg ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತೀಯ ಕ್ರೀಡಾಪಟು ಯಾರು? ಕೇಳಿಸ್ಕೊಂಡ್ರ ಸರ್ ಪ್ರಶ್ನೆಯನ್ನು? ಹಲೋ, ಹಾಂ ಸರ್. ಹಾಂ, 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 69 kg ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತೀಯ ಕ್ರೀಡಾಪಟು ಯಾರು? ಅಂದ್ರೆ ಹಾ, ಇದು ವೇಟ್ ಲಿಫ್ಟ್ ಅಂದ್ರೆ 69 kg ವಿಭಾಗದ ತೂಕನ ಎತ್ತು.
2: ಹಾ,
1: ವೇಟ್ ಅಲ್ಲ, ಬೆಳ್ಳಿ ಪದಕವನ್ನ ಗೆದ್ದಂತಹ ಭಾರತೀಯ ಕ್ರೀಡಾಪಟು. ಅವರು 2022 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕವನ್ನ ಗೆದ್ದಿದ್ರು. ಇವಾಗ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕವನ್ನ ಗೆದ್ದಿದ್ದಾರೆ.
0: ಈಗಾಗಲೇ ಹೇಳಿದ್ರು ಸಾಕ್ಷಿ ಅವರು, 2020
1: ಮಹಿಳಾ ವಿಭಾಗದಲ್ಲಿ ಅಂದ್ರೆ ಅವರೊಬ್ರು ಮಹಿಳೆ. ಪಂಜಾಬ್ನವರು ಸರ್ ಅವರು. ಹೌದಾ, ಸರಿ, ನಾವು ಮುಂದಿನ ಕೇಳುಗರಿಗೆ ಈ ಪ್ರಶ್ನೆನ ಕೊಡ್ತೇವೆ. ಸರ್, ತಮ್ಮ ಹೆಸರು ಏನಂತ ಹೇಳಿದ್ರಿ? ಕರೆ ಕಟ್ಟಾಗಿದೆ.
0: ಈ ಸಲ ಒಲಿಂಪಿಕ್ ಏನಿದೆ ಕ್ರೀಡಾಕೂಟದಲ್ಲಿ ಭಾರತ ಒಳ್ಳೆಯ ಪ್ರದರ್ಶನವನ್ನು ಹೊಂದಿದೆ. ಪ್ರತಿಯೊಂದು
1: ಕ್ರೀಡೆಗಳಲ್ಲೂ
0: ಪದಕವನ್ನು ಗೆದ್ದು ಬಂದಿದ್ದಾರೆ.
1: ಹಲೋ ಹಲೋ
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
3: ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಕೇಳಿಸ್ತದೆ, ಹೇಳಿ. ಕೇಳ್ತಾರೆ ಪ್ರಶ್ನೆ ಸಾಕ್ಷಿ ಅವರು.
1: 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 69 kg ವಿಭಾಗದಲ್ಲಿ ಬೆಳ್ಳಿ ಪದಕವನ್ನ ಗೆದ್ದಂತಹ ಭಾರತೀಯ ಮಹಿಳೆಯಾರು, ಕ್ರೀಡಾಪಟು? ಇದು 2026 ಕಾಮನ್ವೆಲ್ತ್ ಕ್ರೀಡಾಕೂಟ ಆಯ್ತಲ್ಲ ಸರ್, ಅದರಲ್ಲಿ 69 kg ತೂಕ ಎತ್ತುವ ಒಂದು ವಿಭಾಗದಲ್ಲಿ ಬೆಳ್ಳಿ ಪದಕವನ್ನ ಗೆದ್ದಂತಹ ಕ್ರೀಡಾಪಟು ಯಾರು? ಹೌದು, ಸರಿಯಾದ ಉತ್ತರ, ಹರ್ಜಿಂದರ್ ಕೌರ್.
0: ಗೊತ್ತಿತ್ತ ನಿಮ್ಗೆ ಮೊದಲೇ ಉತ್ತರ?
3: ಹಾ,
0: ಸರಿ, ಅದಕ್ಕೆ ರೇಡಿಯೋನ ಕೇಳ್ಬೇಕು, ದಿನಪತ್ರಿಕೆಗಳನ್ನ ಓದ್ಬೇಕು ಹೇಳೋದು ಅಲ್ವಾ?
3: ನಮ್ಗೆ ಪುಸ್ತಕ ಓದಂತ ಹವ್ಯಾಸ.
0: ಹೌದಾ, ಒಳ್ಳೆ ಹವ್ಯಾಸ ಇಟ್ಕೊಂಡಿದ್ರ ತಾವು.
1: ಇವರು 2022 ಕೂಡ ಕಂಚಿನ ಪದಕವನ್ನ ಗೆದ್ದಿದ್ರು ಸರ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ. ಸರಿಯಾದ ಉತ್ತರವನ್ನ ಹೇಳಿದ್ದೀರಿ, ಧನ್ಯವಾದ ಸರ್.
3: ಥ್ಯಾಂಕ್ ಯು ಸೋ ಮಚ್ ಮೇಡಮ್.

0: ಹಲೋ
1: ನಮಸ್ತೆ ರೀ.
0: ನಮಸ್ತೆ, ತಮ್ಮ
1: ಹಲೋ,
0: ಹೆಸರು?
1: ಶಿವಲಿಂಗಯ್ಯ ಹಿರೇಮಠ ಮಾತಾಡೋದು ಮೇಡಮ್.
0: ಸಿದ್ಧಲಿಂಗಯ್ಯ ಅವರಾ?
1: ಹಾಂ.
0: ಪ್ರಶ್ನೆ ಕೇಳ್ತೇನೆ. ಪ್ರಪಂಚದ ಯಾವ ದೇಶದಲ್ಲಿ ಅತಿ ಹೆಚ್ಚು ವೈದ್ಯರು ಇದ್ದಾರೆ?
1: ಅತಿ ಹೆಚ್ಚು ವೈದ್ಯರು ರೀ?
0: ಹಾಂ,
1: ಭಾರತ ರೀ.
0: ಹೌದು. ಹೇಗೆ ಗೊತ್ತಾಯ್ತು ಸರ್?
1: ಬಹಳ
0: ಸರಳವಾದ.
2: ಅಲ್ಲ, ಅವರು ದಿನಪತ್ರಿಕೆ ಓದ್ತಾ ಇರ್ತಾರೆ.
0: ಅಂದ್ರೆ ಪ್ರತಿ ವರ್ಷ ಅಷ್ಟು ಸಾವಿರ ಸಂಖ್ಯೆಯಲ್ಲಿ ವೈದ್ಯರು ವೈದ್ಯಕೀಯ ಪದವಿಯನ್ನ ಪಡೆದು ಅವರು ಹೊರಬರ್ತಾರೆ ಪ್ರತಿ ವರ್ಷ. ಜಾಗತಿಕವಾಗಿ ಭಾರತ ವೈದ್ಯರ ಅಂದ್ರೆ ವೈದ್ಯರು ಹೆಚ್ಚು ಸಂಖ್ಯೆಯಲ್ಲಿ ಇರೋದು ಭಾರತದಲ್ಲಿ. ಹೌದೌದೌದು. ನಗರ ಪ್ರದೇಶಗಳಲ್ಲಂತೂ ಬಹಳ ಇದೆ. ಅಂದ್ರೆ ವೈದ್ಯಕೀಯ ಕಾಲೇಜುಗಳು ಬಹಳ ಇದೆ ಅಲ್ಲ.
2: ಹೌದು.
0: ಆ ಕಾರಣದಿಂದ ವೈದ್ಯರು ಸುತ ಆ ವೈದ್ಯ ಪದವಿಯನ್ನು ಪಡೆದುಕೊಂಡವರು ಸಹ ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಹೌದು,
1: ಎರಡನೇ ಸ್ಥಾನ ಚೀನಾ.
0: ಇದು ಒಂದು ಹೆಮ್ಮೆ ಅಲ್ವಾ ನಮಗೆ?
1: ಹೌದೌದು, ಭಾರತದಲ್ಲಿ ನಮಗೂ.
0: ಹೌದೌದು. ಸಿದ್ಧಲಿಂಗಯ್ಯ ಅವರೇ
1: ಕರೆ ಮಾಡಿ,
0: ಶಿವಲಿಂಗಯ್ಯ ಅವರೇ ಕರೆ ಮಾಡಿದಕ್ಕಾಗಿ ತುಂಬಾ ಧನ್ಯವಾದ.
1: ನಿಮಗೂ ಎಲ್ಲಾ ಕೇಳುವರಿಗೂ ಮತ್ತೆ ಎಲ್ಲಾ ಸಿಬ್ಬಂದಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
0: ನಿಮಗೂ ಸಹ ಶುಭಾಶಯಗಳು.
1: ಥ್ಯಾಂಕ್ ಯು ಮ್ಯಾಮ್.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಹಲೋ,
4: ಹಲೋ, ನಮಸ್ತೆ ಮೇಡಮ್.
3: ನಮಸ್ತೆ, ಹೆಸರು?
4: ಭಾಗ್ಯಶ್ರೀ ಹಿರೇಮಠ ಮೂಡಿಕೊಂಡಿದ್ದಾರೆ.
3: ಭಾಗ್ಯಶ್ರೀ,
5: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಾವು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಭಾಗ್ಯಶ್ರೀ ಅವರೇ?
3: ಹಾ ಸರಿ, ನಿಮಗೆ ಪ್ರಶ್ನೆಯನ್ನ ಕೇಳ್ತೇವೆ. ನಮ್ಮ ದೇಶಕ್ಕೆ ಅಂದ್ರೆ ಇಂಡಿಯಾಗೆ ಭಾರತ ಎಂಬ ಹೆಸರು ಹೇಗೆ ಬಂತು?
5: ಹಲೋ, ಕೇಳಿಸ್ಕೊಂಡ್ರ ಪ್ರಶ್ನೆಯನ್ನ?
3: ನಮ್ಮ ಇಂಡಿಯಾಗೆ ಯಾವ್ಯಾವ ಹೆಸರಿದೆ ಹೇಳಿ.
5: ಹಲೋ,
3: ಇಂಡಿಯಾ ಭಾರತ ಅಂತಾರೆ, ಮತ್ತಾವ ಹೆಸರು ಕರೀತಾರೆ? ಹಿಂದೂಸ್ತಾನ ಅಂತ ಹೇಳ್ತಾರೆ. ಹಾ, ಅದರಲ್ಲಿ ಭಾರತ ಅಂತ ಹೆಸರು ಹೇಗೆ ಬಂತು ಅಂತ ನಮ್ಮ ಪ್ರಶ್ನೆ. ಅಲ್ಲ ಅಲ್ಲ, ಇಂಡಿಯಾ ಅಂತ, ಇಂಡಿಯಾ ಅಂತ ಹೇಳಿ,
5: ಭಾರತ ಅಂತ ಹೆಸರು ಹೇಗ್ ಬಂತು ಅಂತ ಕೇಳ್ತಾ ಇದಾರೆ.
3: ಇಂಡಿಯಾ, ಇಂಡಿಯಾ ಹೆಸರು ಯಾರು ಕೊಟ್ಟಿದ್ದೆ ಹೇಳಿ? ಬ್ರಿಟಿಷರು ಕೊಟ್ಟಿದ್ದು.
5: ಅಲ್ಲ ಅಲ್ಲ,
3: ಹಾ, ನಮ್ಮ ಇಂಡಿಯಾ ಅಂದ್ರೆ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಹೇಗೆ ಬಂತು, ಅದಕ್ಕೆ ಒಂದು ಕಾರಣ ಇದೆ. ಯಾಕೆ ಬಂತು ಅಂತ, ಭಾರತ ಅಂತ ಯಾಕೆ ಕರೀತಾರೆ? ಭಾಗ್ಯಶ್ರೀ ಅವರೇ, ನಾವು ಮುಂದಿನ ಕೆಳಗರಿಗೆ ಪ್ರಶ್ನೆನ ಕೊಡ್ತೇವೆ. ಹೌದು, ಭರತ ರಾಜ ಆಳ ಅಂದ್ರೆ ಭರತ ವರ್ಷ, ಅವರು ಯಾರ ಮಗ ಅಂತ ಗೊತ್ತಾ? ಭರತ. ಯಾರು ಹೇಳ್ಕೊಡ್ತಾ ಇದ್ದಾರಾ ಉತ್ತರ ನಿಮ್ಗೆ? ಇಲ್ಲ, ಹಾಗೇನಿಲ್ಲ, ಸಹಾಯ ಮಾಡ್ತಾ ಇದ್ದಾರಲ್ವಾ ನಿಮ್ಗೆ ಪ್ರಶ್ನೆಗೆ ಉತ್ತರನ. ಭರತ ಇವರು ದುಷ್ಯಂತ ಮತ್ತು ಶಕುಂತಲ ಇವರ ಮಗ ಅವರು, ಭರತ. ಅವರಿಂದ ಭಾರತ ಅಂತ ಹೆಸರು ಬಂತು. ನೀವು ಏನು ಕಲಿ ಓದ್ತಾ ಇದ್ದೀರಾ?
5: ಬಹುಶಃ ಕರೆ
3: ಕಟ್ಟಾಗಿದೆ. ಭಾಗ್ಯಶ್ರೀ
5: ಅವರು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ.
3: ಹೌದು,

0: हेलो,
1: हेलो नमस्ते, टीसी बसवराज मतलब
2: टीसी बसवराज.
1: आगला मरी बिलकरे
2: हाँ
1: उत्तर
2: सरी
1: हेल
2: सरी सरी
1: इल्ल
2: सरी.
0: ಈಗ ಪ್ರಶ್ನೆ ಕೇಳ್ತೇನೆ, ಯಾವ
1: ಓಕೆ.
0: ಪ್ರಾಣಿ ಮರದಲ್ಲಿ ಹೆಚ್ಚು ಕಾಲ ಕಳೆಯುತ್ತದೆ?
1: ಪ್ರಾಣಿ
0: ಮರದಲ್ಲೇ ಇರ್ತದೆ ಅದು, ಅಂದರೆ ಕೆಳಗೆ
1: ಚಿರತೆ
0: ಬರ್ತದೆ ಆದರೆ ಹೆಚ್ಚಾಗಿ ಮರದಲ್ಲೇ ವಾಸ ಮಾಡೋದು.
1: ಪ್ರಾಣಿ
0: ಅಲ್ಲ, ಚಿರತೆ ಎಷ್ಟೊತ್ತು ಮರದಲ್ಲೇ ಇರ್ತದ? ಇಲ್ಲ, ಹತ್ತುತ್ತದೆ
2: ಇದು
0: ಒಂದೊಂದು ಸಲ,
2: ಜಾಸ್ತಿ
0: ಆದರೆ
2: ಹೊತ್ತು
0: ಹಾಂ
2: ಮರದಲ್ಲಿರುತ್ತೆ.
1: ಇರುತ್ತೆ.
0: ಹಾಂ,
1: ಕರಡಿ
0: ಅಲ್ಲ ಅಲ್ಲ, ಕರಡಿ ಅಲ್ಲ,
1: ಪ್ರಾಣಿ
0: ಬುದ್ಧಿವಂತ ಪ್ರಾಣಿ ಇದು.
1: ಬುದ್ಧಿ
0: ಆ,
1: ನರಿ
0: ಬೆಚ್ಚಗಿನ ಸ್ಥಳದಲ್ಲಿ ಮರವನ್ನು ಹತ್ತಿ ಅಲ್ಲೇ ಹೆಚ್ಚಾಗಿರುತ್ತದೆ. ದೊಡ್ಡ ಗುಂಪುಗಳಲ್ಲಿ ವಾಸ ಮಾಡ್ತದೆ.
2: ಮತ್ತೊಂದು ಕ್ಲೂ ಕೊಟ್ರೆ ನೀವು ಹೇಳ್ಬಿಡ್ತೀರಿ
1: ನರಿ
0: ಉತ್ತರ.
1: ನರಿ ಬುದ್ಧಿವಂತ ಪ್ರಾಣಿ
0: ಅಲ್ಲ ಅಲ್ಲ ಅಲ್ಲ,
1: ಅಲ್ಲ
0: ಮನುಷ್ಯರಿಗೆ ಮತ್ತೆ ಚಿರಪರಿಚಿತ ಅದು.
1: ಚಿಂಪಾಂಜಿ ಇದೆ
0: ಅಲ್ಲ, ಆ ಹತ್ರ ಬರ್ತಾ
1: ಮನುಷ್ಯರಿಗೆ
0: ಇದ್ದೀರಿ ತಾವು.
1: ಹೌದ್ರಾ
0: ಚಿಂಪಾಂಜಿ ಅಂತ ಹೇಳಿದ್ರಿ, ಅದೇ ಒಂದು ಇದಕ್ಕೆ ಸಸ್ತಿನಿ
1: ಮಂಗ
0: ಗುಂಪಿಗೆ ಸೇರಿದ್ದು. ಹೌದು,
2: ಮಂಗ ಕೋತಿ
1: ಮಂಗ
0: ಹೌದು
1: ಕೋತಿ ಕೋತಿ
0: ಹೌದು. ಇದನ್ನ ಎಲ್ಲ ಪ್ರಯೋಗಾಲಯ ಬಾಹ್ಯಾಕಾಶದಲ್ಲಿ ಉಪಯೋಗಿಸ್ತಾರೆ ಅಷ್ಟೇ. ಕೃಷಿ ಕೀಟ ಅಂತ ಹೇಳ್ತಾರಂತೆ ಇದಕ್ಕೆ,
1: ಹೌದ್ರಾ
0: ಬೆಳೆಗಳಿಗೆ ವ್ಯಾಪಕ ಹಾನಿ ಮಾಡ್ತದಂತೆ ಅದಕ್ಕೆ. ಇದು 1951 ನಾಸಾದಿಂದ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿದವಾಗ ಇದನ್ನು ಕೋತಿಯನ್ನು ಸಹ ಬಳಸಿದ್ರಂತೆ ಉಪಗ್ರಹದಲ್ಲಿ.
1: ಹೌದ್ರೇನ
0: ಹೌದು ಹೌದು.

0: ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ ಬಸವರಾಜ್ ಅವರೇ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ.
1: ಅಭಿನಂದನೆಗಳು. ಸರಿ ಉತ್ತರ ಹೇಳಿದ್ದೇನೆ. ಒಂದು ಪ್ರಶ್ನೆ ಕೇಳಿ ಗೀತೆ ಕೇಳಿದ್ರೆ ನಮಗೆ ಯೋಚನೆ ಮಾಡಿ ಕರೆ ಮಾಡ್ತಿದ್ವಿ. ನೀವ್ ಒಂದ್ ಎರಡ್ ಮೂರು ಹಾಡ ಕೇಳತ್ತ ಸುಮ್ಮನೆ.
0: ಸರಿ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ.
1: ಅದ ಭರತ ಅಂತ ಹೆಸರು, ದುಷ್ಯಂತನ ಮಗ ಭರತ ಅಂತ ಇರ್ತಲ್ಲ, ಆ ಹೆಸರಿಂದ ಬಂತ್ರ ಏನ್ ಮಾಡುವ ಭರತ
2: ಶಕುಂತಲ ಮತ್ತೆ
1: ಶಕುಂತಲ ಮಗ ಭರತ ಚಕ್ರ ದುಷ್ಯಂತಲ ಮತ್ತೆ ಭರತ ಚಕ್ರವರ್ತಿ
0: ಅದಕ್ಕೋಸ್ಕರ
2: ಭಾರತ ಅಂತ ಹೆಸರು.
1: ನಮಗೆ ಗೊತ್ತ ಕರೆ ಮಾಡ್ತಾ ಇದ್ವಿ ಲೈನ್ ಸಿಗಲಿಲ್ಲ.
2: ಸರಿ, ಈಗ ಹೇಳಿದ್ರಲ್ವಾ.
1: ಹೌದು, ಸರಿ ಸರಿ
2: ಸರಿ, ಧನ್ಯವಾದ ಸರ್.

0: ಹಲೋ ಹಲೋ,
1: ಹಲೋ,
0: ಹೇಳಿ, ನಿಮ್ಮ ಹೆಸರು?
1: ನನ್ನ ಹೆಸರು ಕಿಶನ್ ಮೇಡಮ್.
0: ಸಚಿನ್?
1: ಕಿಶನ್. ಕಿಶನ್?
0: ಕಿಶನ್.
1: ಹೌದು
0: ಸರಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ನಾವು ಕಾರವಾರದಿಂದ ಕರೆ ಮಾಡ್ತೀವಿ.
0: ಹಾಂ ಸರಿ, ನಿಮಗೆ ಪ್ರಶ್ನೆಯನ್ನು ಕೇಳ್ತೇವೆ. ಇತ್ತೀಚೆಗೆ ಓಲಿಯಂ ಅನಿಲ ಸೋರಿಕೆ ಯಾವ ರಾಜ್ಯದಲ್ಲಿ ನಡೆದಿತ್ತು? ಓಲಿಯಂ ಅನಿಲ ಸೋರಿಕೆ ಯಾವ ರಾಜ್ಯದಲ್ಲಿ ನಡೆದಿತ್ತು? ಮಾರ್ಚಲ್ಲಿ ಓಲಿಯಂ ಅನಿಲ ಸೋರಿಕೆ ಆಗಿತ್ತು, ಗೊತ್ತಾ? ಇದೆ 2026 ಮಾರ್ಚ್ನಲ್ಲಿ. ಅದು ಯಾವ ರಾಜ್ಯದಲ್ಲಿ ನಡೆದಿತ್ತು ಅಂತ ಪ್ರಶ್ನೆ.
1: ಯಾವ ರಾಜ್ಯದಲ್ಲಿ?
0: ನಮ್ಮದೇ
1: ಮಹಾರಾಷ್ಟ್ರ.
0: ಹೌದು ಹೌದು, ಮಹಾರಾಷ್ಟ್ರ ರಾಜ್ಯ, ಮಹಾರಾಷ್ಟ್ರದ ಪಾಲ್ಗರ್ ಜಿಲ್ಲೆಯಲ್ಲಿ ನಡೆದಿತ್ತು ಅದು. ಹೌದು, ದೆಹಲಿಯಲ್ಲಿ ಕೂಡ ಆಗಿತ್ತು ಅಲ್ಲ. ಶ್ರೀರಾಮ್ ರಸಗೊಬ್ಬರ, ಹಾ, ಶ್ರೀರಾಮ ರಸಗೊಬ್ಬರ ಘಟಕಕ್ಕೆ ಸಂಬಂಧಿಸಿತ್ತದು. ಐತಿಹಾಸಿಕ ಅಂತ ಹೇಳ್ತಾರೆ ಅದು, ದೆಹಲಿಯಲ್ಲಿ ಆಗಿತ್ತು. ಇವಾಗ 2026 ಮಾರ್ಚ್ನಲ್ಲಿ ಪಾಲ್ಗರ್, ಮಹಾರಾಷ್ಟ್ರದ ಪಾಲ್ಗರ್ ಜಿಲ್ಲೆಯಲ್ಲಿ ನಡೆದಿತ್ತಿದ್ದು. ಸರಿಯಾದ ಉತ್ತರವನ್ನು ಹೇಳಿದ್ದೀರಿ. ಧನ್ಯವಾದ ಸರ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಹಲೋ.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಗಾಯತ್ರಿ, ಒಂದು ಪ್ರಶ್ನೆಯನ್ನು ಕೇಳುವಲ್ಲ, ಕರೆ ಬರ್ತಾ ಇದೆ.
1: ಹಲೋ, ಹಾಂ ನಮಸ್ಕಾರ, ತಮ್ಮ ಹೆಸರು?
2: ಶಿವಲಿಂಗಯ್ಯ ಹಿರೇಮಠ ಹತ್ರ ಮಾತಾಡೋದು.
1: ಏನ್ ಹೇಳಿ?
0: ಶಿವಲಿಂಗಯ್ಯ ಹಿರೇಮಠ.
2: ಶಿವಲಿಂಗಯ್ಯ ಹಿರೇಮಠ.
0: ಹಾಂ, ತಾವು ಕರೆ ಮಾಡಿದ್ರೆ
1: ಮಾಡಿದ್ರ ಅವರು.
2: ಹಾಂ
0: ಸರಿ,
1: ಪ್ರಶ್ನೆ ಹೇಳ್ತೇನೆ. ಸರಿಯಾಗಿ ನಿದ್ದೆ ಬರದಿದ್ದರೆ ದೇಹದ ಯಾವ ಅಂಗವು ದುರ್ಬಲಗೊಳ್ಳುತ್ತದೆ?
2: ಸರಿಯಾಗಿ ನಿದ್ರೆ ಬರದಿದ್ದರೆ,
1: ಸರಿಯಾಗಿ ನಾವು ನಿದ್ರೆ ಮಾಡದೇ ಇದ್ರೆ ದೇಹದ ಯಾವ ಅಂಗಕ್ಕೆ ನಮಗೆ ಅದಕ್ಕೆ ದುರ್ಬಲವಾಗುತ್ತೆ ಅಂತ?
2: ಯಾವ ಅಂಗ ಅಂದ್ರೆ ಕಣ್ಣು.
0: ಕಣ್ಣಿನಗಿಂತ ಮತ್ತೊಂದು ಅಂಗ ಇದೆ.
2: ಹೌದ್ರಿ? ಇದು ಹಾರ್ಮೋನ್ ಒಳಗೆ ಬರ್ತದೇನ್ರಿ? ಹಂಗಾರು ಬರ್ಬೇಕು.
1: ಇಲ್ಲ ಇಲ್ಲ,
2: ಅಡ್ರೋನಿಲ್ ಅಂಗ ಅಂತ ಹೇಳ್ಬೇಕ್ರ.
0: ಏನು
2: ಅಡ್ರೋನಿಲ್ ಅಂಗ? ಅಡ್ರೋನಿಲ್ ಅಂತ ಹೇಳ್ತಲ್ರಿ.
1: ಹಲೋ,
2: ಹಾ ಮೇಡಮ್, ಮೇಡಮ್ ಕ್ಲೂ ಕೊಡಿ ನೋಡೋಣ್ರಿ ಮೇಡಮ್. ಅದಕ್ಕೆ ಮಾಡ್ತೇನೆ.
0: ನಮ್ಮ ದೇಹದ ಪ್ರತಿಯೊಂದು ಅಂಗ ಅಂದ್ರೆ ಸರಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ
1: ಅದು ಸರಿಯಾಗಿರ್ಬೇಕು.
0: ಆ ಅಂಗ ಸರಿಯಾಗಿರ್ಬೇಕು ಅಂದ್ರೆ ಮಾತ್ರ
1: ಏನಾದ್ರೂ ಒಂದು ನಮ್ಗೆ ನಾವು ಏನಾದ್ರೂ ಒಂದು ಸೂಚನೆ ಕೊಡ್ಬೇಕು ಅಂದ್ರೆ ಆ ಅಂಗದ. ಹಾ ನೋಡಿ, ಕ್ಲೂ ಕೊಟ್ಟು ಕೊಟ್ಟು ಈ ಉತ್ತರ ತಂದ್ಬಿಟ್ವಿ ಅವರಿಗೆ. ಇದು ಏನಂದ್ರೆ 8 ಗಂಟೆಗಳ ಕಾಲ ನಿದ್ರೆ ಮಾಡ್ಬೇಕಂತ ಇದೆ. ಹೌದು, ಅದಕ್ಕೆ ವಯಸ್ಸಿಗೆ ತಕ್ಕ ಹಾಗೆ ವೈದ್ಯರು ಸೂಚನೆ ಮಾಡ್ತಾರೆ ಯಾವ ವಯಸ್ಸಿಗೆ 8 ಗಂಟೆ ಕಾಲ ನಿದ್ರೆ ಮಾಡ್ಬೇಕು. ಮಕ್ಳಿಗೆ ಬೇರೆ, ಆಮೇಲೆ ವಯಸ್ಕರಿಗೆ ಬೇರೆ, ಈ ರೀತಿ ಇರುತ್ತೆ. ಕನಿಷ್ಠ ಪಕ್ಷ ಆದ್ರೂ ಒಂದ್ 4 ಗಂಟೆ ಆದ್ರೂ ನಿದ್ರೆ ಮಾಡ್ಬೇಕಾಗುತ್ತೆ. ಹೌದು, ಅಂದ್ರೆ ಏನಾಗುತ್ತೆ ಅಂದ್ರೆ ಸರಿಯಾಗಿ ನಾವು ನಿದ್ರೆ ಮಾಡಿ ನಿದ್ರಾಹೀನತೆ ಅಂತ ಏನ್ ಹೇಳ್ತೇವಲ್ಲ, ರಕ್ತದೊತ್ತಡ ಅಧಿಕವಾಗುವಂತ ಇದ್ದಿರುತ್ತೆ. ರಕ್ತದ ಒಂದು ಏನಿದೆ ಅಲ್ಲಿ ಹೆಪ್ಪುಗಟ್ಟುವಂತ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಹೌದು, ಆಮ್ಲಜನಕ ಉಸಿರಾಟದಲ್ಲಿ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಬಹಳಷ್ಟು ಕಾಯಿಲೆಗಳು, ನರದ ಕಾಯಿಲೆಗಳೆಲ್ಲ ಪ್ರಾರಂಭ ಆಗ್ತವೆ. ಸರಿ,
0: ಸರಿಯಾದ ಉತ್ತರ ಹೇಳಿದಿರಿ
2: ಮೇಡಮ್. ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ಬಾರ್ದ್ರಿ, ಯಾಕಂದ್ರೆ ಬಹಳಷ್ಟು ಕಾಲ್ಪಾನ್ ಮೇಡಮ್. ಎಲ್ಲಾ
1: ಹೀಗೆ ನಮ್ಮ
2: ಮೇಡಮ್ ವಾರದಲ್ಲಿ 2 ಸಲ ಈ ಕಾರ್ಯಕ್ರಮ ಬರ್ಲಂತೇಳಿ ನನ್ನ ಬೇಡಿಕೆ ಅಂತೇಳಿ ಅದನ್ನ ಯಾವಾಗ ಈಡೇರಿಸ್ತೇನೆ ನೋಡಿ.
1: ಸರಿ ಸರಿ, ಇದನ್ನ ಗಮನಕ್ಕೆ ತರ್ತೇವೆ
2: ನೋಡ್ರಿ ಮೇಡಮ್. ಯಾಕಂದ್ರೆ ಈಗ ಈ ತಿಂಗಳಿಂದ ಬಹಳಷ್ಟು ಕಲ್ಪ ಪಿ ಡಿ ಓ ರೀ, ಎಸ್ ಡಿ, ಎಫ್ ಡಿ, ಟೀಚರ್ ಪೋಸ್ಟ್ ಎಲ್ಲವೂ ಆಗ್ತಾವೆ ರೀ. ಸಾಧ್ಯ ಆದಷ್ಟು ವಾರದಲ್ಲಿ 2 ಸಲ ಆದ್ರೂ ಬಹುಶಃ ನಿರ್ದೇಶಕರು ಕೇಳ್ತಾ ಇದ್ರೆ ಅಂತ ಹೇಳಿ ನಾನು ಅನ್ನಿಸಿಗೆ ರೀ.
1: ಸರಿ ಸರಿ,
2: ಬಾಯಿಸ್ಕೊಳ್ತಂತ್ರಿ ಕೇಳಾಕಿದ್ದೇನೆ, ಚೇಂಜ್ ಮಾಡ್ತಾರೆ ಅಂತ ನಾನು ಆಸೆ.
0: ಸರಿ ಸರ್, ಶಿವಲಿಂಗ ಹಿರೇಮಠ ಅವರೇ, ಸರಿಯಾದ ಉತ್ತರವನ್ನ ಹೇಳಿದಿರಿ, ಒಂದು ಸರಿಯಾದ ಮಾಹಿತಿಯನ್ನ ಹೇಳಿದಿರಿ. ಧನ್ಯವಾದ ಸರ್.
2: ಥ್ಯಾಂಕ್ಸ್ ರೀ ಮೇಡಮ್.
3: Sleepless nights.

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಹಲೋ, ಹೆಸರು ಸರ್ ತಮ್ದು?
3: ರವೀಂದ್ರಾಚಾರಿ, ಚನ್ನಗಿರಿ.
2: ರವೀಂದ್ರಾಚಾರಿ,
4: ಹಾಂ. ಇದು ಪ್ರಶ್ನೆ ಕೇಳ್ತೇವೆ, ಒಬ್ಬ ವ್ಯಕ್ತಿ ಎಷ್ಟು ವಯಸ್ಸಿನವರೆಗೆ ರಕ್ತದಾನವನ್ನು ಮಾಡಬಹುದು?
3: ಒಬ್ಬ ವ್ಯಕ್ತಿ 60 ವರ್ಷ ತನಕ ಮಾಡಬಹುದು.
4: ಭಾರತದಲ್ಲಿ 60-65 ವರ್ಷ ತನಕ ಮಾಡಬಹುದು, ಆದರೆ ಭಾರತದಲ್ಲಿ 65 ಇದೆ. ಹೌದು, ಭಾರತದಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟವರು 60. ಹಾಂ, ಮೊದಲನೇ ಬಾರಿಗೆ ರಕ್ತದಾನ ಮಾಡುವರು 60 ವರ್ಷ.
2: ಒಬ್ಬ ಆರೋಗ್ಯವಂತ ವ್ಯಕ್ತಿ 65 ವರ್ಷ ತನಕ ಮಾಡಬಹುದು ರಕ್ತದಾನವನ್ನು.
4: ಎಲ್ಲ ಪರೀಕ್ಷೆಯನ್ನ ಮಾಡೇ ಅವರು ಅದನ್ನ ರಕ್ತದ ಇದನ್ನ ತಗೊಳ್ತಾರೆ, ಸ್ಕ್ರೀನಿಂಗ್ ಮಾಡ್ತಾರೆ ಅವರು. ಅದರಲ್ಲಿ ವೈರಲ್ ಹೆಪಟೈಟಿಸ್, ಶುಗರ್, BP, ಆಮೇಲೆ HIV, ಇವುಗಳನ್ನೆಲ್ಲ ಪರೀಕ್ಷೆ ಮಾಡಿ ಆ ಒಂದು ಇದನ್ನ ರಕ್ತದಾನವನ್ನ ನಾವು ಮಾಡಬಹುದು ಅಂತ ಅವರು ಹೇಳ್ತಾರೆ.
3: ನಾನು ಒಂದು BML KGF ಕಂಪನಿಯಲ್ಲಿ ಇದ್ದೆ ಮೇಡಮ್. ನಮ್ಮ ಕಂಪನಿಯಲ್ಲಿ ಸುಮಾರು ಒಂದು 25 times ನಾನು ಫುಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾನು ಬ್ಲಡ್ ಡೊನೇಟ್ ಮಾಡಿದ್ದೀನಿ ಮೇಡಮ್.
4: ಹೌದಾ, ತುಂಬಾ ಸಂತೋಷವಾಯ್ತು ಕೇಳಿ. ಹೌದು,
3: BML ಕಂಪನಿ ಆಸ್ಪತ್ರೆಯಲ್ಲಿ ಬೆಂಗಳೂರು, ಕೋಲಾರ, KGF ಅಲ್ಲಿ ಸುಮಾರು ಕಡೆ ಹೋಗಿ ವಾಲಂಟಿಯರ್ ಡೊನೇಟ್.
2: ನಾವು ಮಾಡುವ ಒಂದು ಹನಿ ರಕ್ತದಿಂದ ಪ್ರಾಣವನ್ನ ಉಳಿಸಬಹುದಲ್ವಾ?
3: AB ಪಾಸಿಟಿವ್ ಇದ್ದ ನಮ್ದು, ಹಂಗಾಗಿ ತುಂಬಾ ಉಪಯೋಗ ಆಗಿದೆ.
4: ಹೌದು, ರಕ್ತ ನಿಧಿ ಬ್ಯಾಂಕ್.
3: ಹೌದು,
4: ತುಂಬ ಧನ್ಯವಾದ ರವೀಂದ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಹೀಗೆ ಕರೆ ಮಾಡ್ತಾ ಇರಿ,
3: ಉತ್ತಮ ಪ್ರಶ್ನೆಯನ್ನ ಕೇಳಿದ್ರಿ. ನಿಮಗೂ ಧನ್ಯವಾದ, ಕಾರವಾರ FM ಚಾನೆಲ್ಗೂ ಧನ್ಯವಾದ.
4: ಧನ್ಯವಾದ, ಹೀಗೆ ನಮ್ಮ ನೇರ ಫೋನ್ ಇನ್ ಕಾರ್ಯಕ್ರಮಗಳಿಗೆ ಕರೆ ಮಾಡಿ ಸರ್.
3: ಆಯ್ತು ಮೇಡಮ್, ಓಕೆ ಓಕೆ, ಥ್ಯಾಂಕ್ ಯು.

0: ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೇಳುಗರ ಜೊತೆ ಮಾತಾಡ್ತಾ ಸಮಯ ಹೋದದ್ದೇ ಗೊತ್ತಾಗಿಲ್ಲ. ಸ್ನೇಹಿತರೆ, ಸಮಯ ಆಗಿದೆ. ಗೀತೆಗೊಂದು ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲ ಕೇಳುಗರಿಗೂ ಇನ್ನೊಮ್ಮೆ ಧನ್ಯವಾದಗಳು. ಇಂದು ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಿ ನಾನು ಸಾಕ್ಷಿ ಜೋಶಿ ಹಾಗೂ ನನ್ನೊಂದಿಗೆ ಗಾಯತ್ರಿ ಹರಿಕಾಂತ್ ಇದ್ದರು. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯವನ್ನು ನೀಡಿದವರು ಮಹಾಬಲೇಶ್ವರ ಜೋಶಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಈ ರಾತ್ರಿ 8 ಗಂಟೆಗೆ ಕಿನ್ನರಿ ನಾಟಕ ಪ್ರಸಾರವಾಗಲಿದೆ. ರಚನೆ ಶಕುಂತಲಾ ಭಟ್, ನಿರ್ದೇಶನ ಡಾಕ್ಟರ್ ಶರಭೇಂದ್ರ ಸ್ವಾಮಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ.
1: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನ ಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.

0: ನಾನು ಟೈಮ್ ಮಷೀನ್, ಹೊಂಟೆ ನಾನು ನಿನ್ನೆಯೊಳಗ, ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ. ಕಂಡೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.
1: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ ನೋಡಲ್ಲ.
0: ನಡೀರಿ ನೋಡೋಣ ಭವಿಷ್ಯ, ಅಲ್ಲೇನಂತಾನ ಮನುಷ್ಯ.
1: ಹಳೇ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
0: ಮುನ್ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ?

ಆಕಾಶವಾಣಿ ಕಾರವಾರ, ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ 6:10 ಕರುಣಾಳ ಬಾಬಳಕಿ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ರಾಧಾ ಪ್ರಕಾಶ್ ಅವರಿಂದ ಚಿಂತನ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಕಾರ್ಯಕ್ರಮ ಗಾನಸುದೆ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಫೈಬ್ರಾಯ್ಡ್ ಗರ್ಭಕೋಶದ ಗೆಡ್ಡೆಯ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಚಿಕಿತ್ಸೆಯ ಕುರಿತು ಡಾಕ್ಟರ್ ಪುಷ್ಪಾ ಸಂಗೊಳಗಿ, ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಹಾಗೂ ಮಹಾವಿದ್ಯಾಲಯ ಬೆಂಗಳೂರು ಇವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ವಾಚನ

ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಚನ ವೈಭವ, 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:02 ಬೆಂಗಳೂರು ವಿವಿಧ ಭಾರತೀ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಗಲಿದೆ, 11:30 ಸ್ಟಂಪ್ಡ್ ಕಾರ್ಯಕ್ರಮ.

ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು. ಇಲ್ಲಿನ ಹವ್ಯಾಸಿ ಚಿತ್ರಕಲಾವಿದೆ ಸುಸ್ಮಿತಾ ಎಂ ಅವರೊಂದಿಗಿನ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಕಿವುಡುತನಕ್ಕೆ ಕಾರಣ ಮತ್ತು ಪರಿಹಾರದ ಕುರಿತು ರಾಯಚೂರಿನ RIMS ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ENT ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ವೆಂಕಟೇಶ್, ಬೇವಿನ ಬೆಂಚಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾತನಾಡುತ್ತಾರೆ ವೃಷಭೇಂದ್ರ ಸ್ವಾಮಿ, KP. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. ಚೈತ್ರವನ 1:30 ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಎ.ಶಂಕರನಾರಾಯಣ. 2:40 ಸಂಗೀತ ಕಾರ್ಯಕ್ರಮ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಮಂಚಾಹಿ ಗೀತ್. 3:30 ನಾಟ್ಯರಂಗ್. 4:00 ಬಾಂಬೆ ಟಾಕೀಸ್ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. 5:00 ಯಕ್ಷಲಹರಿ ಯಕ್ಷಗಾನ ತಾಳಮದ್ದಲೆ, ಪ್ರಸಂಗ ಸಾಧ್ವಿ ಸೀತಾ. ನಡೆಸಿಕೊಡುವರು ಶಂಕರನಾರಾಯಣ ಯಕ್ಷಗಾನ ಸಂಘ ಕುಂದಾಪುರ ಹಾಗೂ ಸಂಗಡಿಗರು. ಭಾಗವತರು ಲಂಬೋದರ್ ಹೆಗಡೆ. 6:30 ವಿಜ್ಞಾನದ ಮುನ್ನಡೆ. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವದ ಕುರಿತು ಹೈನುಗಾರಿಕಾ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಮಣಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ ಭಾರತ ಸರ್ಕಾರ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಂಗಣಿಯ ಮಾಯಾ ಸೀಸು ಮರಾಠಿ ಸಂಗಡಿಗರಿಂದ ಭಜನಾ ಪದಗಳು. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 8:00 ರೇಡಿಯೋ ಸ್ಪಂದನ, ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ. 8:15 ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನಕಾರರು ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್ಟ. 9:15 ಹಿಂದಿ ಚಿತ್ರಗೀತೆಗಳು. 9:30 ಯುವವಾಣಿ ಕಾರ್ಯಕ್ರಮ, ದೂರದರ್ಶನ ಚಂದನ ವಾಹಿನಿಯ ಗಾನಸಿಂಚನ ರಿಯಾಲಿಟಿ ಶೋನ ವಿಜೇತರಾದ ಚಾಮರಾಜನಗರದ ವಿಶ್ವನಾಥ್ ಎಲ್ ಹಾಗೂ ದ್ವಿತೀಯ ಸ್ಥಾನ ಪಡೆದ ಮಂಡ್ಯದ ನವೀನ್ ಕುಮಾರ್ ಜಿಜಿ ಅವರೊಂದಿಗಿನ ಮಾತುಕತೆ. ಕಾರ್ಯಕ್ರಮದಲ್ಲಿ ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡುಗಾರಿಕೆ ಶ್ರೇಯಸ್ ನಾರಾಯಣ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ತಿರುವನಂತಪುರಂ ಕೇಂದ್ರದ ಕೊಡುಗೆ. ಇವಿಷ್ಟು ನಿಲಯದಿಂದ ಈ ಸಂಜೆ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಕಾರವಾರ, ಸಮಯ 6:20 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ, 6:30 ಅವಲೋಕನ, 6:37 ವಾಣಿಜ್ಯ ಪ್ರಕಟಣೆಯ ನಂತರ ಪ್ರದೇಶ ಸಮಾಚಾರ, 6:40.

0: तस्य आवश्यकताम् एकवर्षं यावत् न्यूनीकृतमस्ति झारखंड उच्च न्यायालयेन JSSCCGL अथ CDPO परीक्षाभ्यः नियुक्ति निरसनस्य राज्य सर्वकारस्य आदेशस्य विषये अंतरिम स्थगनम् अस्थापितमस्ति याचिकाः न्यायालयस्य पुरतः तर्कं कृतवन्तः यत् विज्ञापनानि नियुक्तयश्च आकस्मिकरूपेण निरसनात्मक सर्वकारस्य निर्णयः विहित नियमानाम् अनुरूपः नासीदिति औषध विभाग सचिव मनोज जोशी अद चिकित्सा उपकरण उद्यम आग्रह यद भारत से विनियामक संरचनाया निर्माणे बृहत्तर निवेश प्रदातव्यमिति नवदेहल्यां CII ग्लोबल मेडटेक इत्याख्यम शिखर सम्मेलन संबोधयन श्री जोशीवर्य अवदत् यत् विनियामक चर्चासु उद्योग सहभागिता संप्रति परिमिता अस्ति वाणिज्य उद्योग मंत्री पीयूष गोयल सिंगापुर देशेन सह समग्र एशिया खंडेन सह आर्थिक सहयोग प्रगाढ़ीकर्तुं व्यवसाय स्तरे परस्पर सहयोग दृढ़ीकर्तुं च भारत देशस्य प्रतिबद्धताया विषये बलं दत्तवान् तेन प्रधानमंत्री नरेन्द्र मोदी महोदयस्य नेतृत्वे ईज ऑफ डूइंग बिजनेस इति व्यवस्थाया सुदृढ़ीकरणाय सर्वकारस्य प्रयत्नाः च प्रकाशिताः भारत ऋतुविज्ञान विभाग अद्य पूर्व मध्य प्रदेशे अत्यधिक वर्षायै नारंगवर्णीयां संचेतनां प्रख्यापितवान् अन्ते क्रीडावार्तासु भारतस्य काचल ढोचक नामनी द्वंद्व युद्ध क्रीडिका क्रमशः द्वितीय बारं अन्तः 20 वर्षीयाणां महिलानां विश्व द्वंद्व युद्ध स्पर्धायां स्वर्ण पदकं प्राप्तवती सा निर्णायक द्वंद्वे चीन देशीयां जिंगरू सन नामनी क्रीडिकां 7-0 अंकैः पराजितवती इति वार्ताः
1: आकाशवाणी अवलोकन
2: अवलोकन विषय अभिवृद्धि स्थिरते मत्तु आहार भद्रतेयोंदिगे भारतीय कृषि मत्तु संबंधित क्षेत्रगळ होस युग बरेदवरु अभय दामले ओदुत्तिरुववरु बीए अजरुद्दीन ಭಾರತದ ಆರ್ಥಿಕತೆಯಲ್ಲಿ ಕೃಷಿ ಹಾಗೂ ಸಂಬಂಧಿತ ಕ್ಷೇತ್ರಗಳು ಪ್ರಮುಖ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತಿವೆ ದೇಶದ ಶೇಕಡ 46.1% ಶ್ರಮಿಕ ವರ್ಗಕ್ಕೆ ಕೃಷಿ ಕ್ಷೇತ್ರವೇ ಪ್ರಮುಖ ಜೀವನೋಪಾಯ ಇತ್ತೀಚಿನ ವರ್ಷಗಳಲ್ಲಿ ದೇಶದ ಕೃಷಿ ಕ್ಷೇತ್ರವು ಕೇವಲ ಸಾಂಪ್ರದಾಯಿಕ ಬೆಳೆ ಪದ್ಧತಿಗೆ ಸೀಮಿತವಾಗದೆ ಆಧುನಿಕ ತಂತ್ರಜ್ಞಾನ ಸಮಗ್ರ ಮೂಲಸೌಕರ್ಯ ಹಾಗೂ ಆರ್ಥಿಕ ಭದ್ರತೆಯೊಂದಿಗೆ ಅತ್ಯಂತ ವೇಗವಾಗಿ ಪರಿವರ್ತನೆಗೊಳ್ಳುತ್ತಿದೆ ರೈತರ ಆದಾಯ ಹೆಚ್ಚಳ ಮೂಲಸೌಕರ್ಯ ಬಲವರ್ಧನೆ ಮತ್ತು ಆಹಾರ ಭದ್ರತೆಯನ್ನು ತಲುಪುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿವಿಧ ನೀತಿಗಳು ಮತ್ತು ಯೋಜನೆಗಳು ಗ್ರಾಮೀಣ ಆರ್ಥಿಕತೆಯಲ್ಲಿ ಹೊಸ ಕ್ರಾಂತಿಯನ್ನು ಸೃಷ್ಟಿಸಿವೆ ಒಟ್ಟು ಮೌಲ್ಯವರ್ಧನೆ ಜಿವಿಎ ಮತ್ತು ಆಯವ್ಯಯದ ಹಂಚಿಕೆಯ ದತ್ತಾಂಶಗಳು ಕೃಷಿ ಕ್ಷೇತ್ರದ ಬಲವರ್ಧನೆಯನ್ನು ಸ್ಪಷ್ಟವಾಗಿ ಬಿಂಬಿಸುತ್ತವೆ 2014-15 ಸಾಲಿನಲ್ಲಿ ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರದ ಒಟ್ಟು ಮೌಲ್ಯವರ್ಧನೆಯು 20.94 ಲಕ್ಷ ಕೋಟಿ ರೂಪಾಯಿಯಷ್ಟಿತ್ತು ಆದರೆ ಸೂಕ್ತ ನೀತಿಗಳು ಮತ್ತು ನಿರಂತರ ಹೂಡಿಕೆಗಳಿಂದಾಗಿ 2025-26 ಸಾಲಿನ ಅಂದಾಜಿನಂತೆ ಇದು 52.08 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಅದೇ ರೀತಿ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯ ಆಯವ್ಯಯದ ಹಂಚಿಕೆಯು 2026-27 ಸಾಲಿಗೆ 1,40,528.78 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಆಹಾರ ಧಾನ್ಯಗಳು ತೋಟಗಾರಿಕೆ ಹಾಗೂ ಎಣ್ಣೆಕಾಳುಗಳ ಉತ್ಪಾದನೆಯಲ್ಲಿ ಭಾರತ ಉತ್ತಮ ಸಾಧನೆ ಮಾಡಿದೆ 2013-14 ಸಾಲಿನಲ್ಲಿ ದೇಶದ ಒಟ್ಟು ಆಹಾರ ಧಾನ್ಯಗಳ ಉತ್ಪಾದನೆ 265.05 ದಶಲಕ್ಷ ಟನ್ಗಳಷ್ಟಿತ್ತು ಮೂರನೇ ಮುಂಗಡ ಅಂದಾಜಿನ ಪ್ರಕಾರ 2025-26 ಇದು 376.56 ದಶಲಕ್ಷ ಟನ್ ತಲುಪುವ ಮೂಲಕ ದಾಖಲೆ ನಿರ್ಮಿಸಿದೆ ಆ ಮೂಲಕ ದೇಶದ ಭವಿಷ್ಯದ ಆಹಾರ ಭದ್ರತೆಯನ್ನು ಸಂಪೂರ್ಣವಾಗಿ ಸುಭದ್ರಗೊಳಿಸಲಾಗಿದೆ ರೈತರ ಜೀವನೋಪಾಯಕ್ಕೆ ನೇರ ಆರ್ಥಿಕ ಬೆಂಬಲ ಮತ್ತು ನಷ್ಟ ಪರಿಹಾರ ಒದಗಿಸುವ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅನುಷ್ಠಾನಗೊಂಡಿವೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಇದುವರೆಗೆ 23 ಕಂತುಗಳ ಮೂಲಕ 4.47 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಾಗಿದೆ 23ನೇ ಕಂತಿನಡಿಯಲ್ಲಿ 9.49 ಕೋಟಿಗೂ ಹೆಚ್ಚು ರೈತರು 18,984 ಕೋಟಿ ರೂಪಾಯಿಗಳಿಗಿಂತ ಅಧಿಕ ನೇರ ಲಾಭ ಪಡೆದಿದ್ದಾರೆ ಪ್ರಕೃತಿ ವಿಕೋಪಗಳಿಂದ ಉಂಟಾಗುವ ಬೆಳೆ ನಷ್ಟ ತಡೆಯಲು ಜಾರಿಗೆ ತರಲಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಡಿಸೆಂಬರ್ 2025 ವೇಳೆಗೆ 24.31 ಕೋಟಿ ರೈತರಿಗೆ 1.96 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಪರಿಹಾರ ತಲುಪಿಸಲಾಗಿದೆ ರೈತರ ಬೆಳೆಗಳಿಗೆ ಸೂಕ್ತ ಬೆಲೆ ದೊರಕಿಸುವ ನಿಟ್ಟಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಮತ್ತು ಸಾಲ ಸೌಲಭ್ಯಗಳನ್ನು ಗಣನೀಯವಾಗಿ ವಿಸ್ತರಿಸಲಾಗಿದೆ

0: ಆಗಿದೆ. 2014 ರಿಂದ 2026 ರ ಅವಧಿಯಲ್ಲಿ ಎಂಎಸ್ಪಿ ಖರೀದಿ ಪ್ರಮಾಣ ಅದರ ಹಿಂದಿನ ದಶಕದ 698.7 ದಶಲಕ್ಷ ಟನ್ಗೆ ಹೋಲಿಸಿದರೆ 1229.2 ದಶಲಕ್ಷ ಟನ್ಗಳಿಗೆ ಏರಿಕೆಯಾಗಿದೆ. ಹಾಗೆಯೇ ಎಂಎಸ್ಪಿ ಮೌಲ್ಯ 7.41 ಲಕ್ಷ ಕೋಟಿ ರೂಪಾಯಿಗಳಿಂದ 26.32 ಲಕ್ಷ ಕೋಟಿ ರೂಪಾಯಿಗಳಿಗೆ ಹೆಚ್ಚಿದೆ. ಗ್ರೇಡ್ ಎ ಭತ್ತ ಮತ್ತು ಗೋಧಿಯ ಬೆಲೆಯು ಗಣನೀಯವಾಗಿ ಏರಿಕೆಯಾಗಿದೆ. ಇದರ ಜೊತೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ 10.08 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ಸೌಲಭ್ಯ ಚಾಲ್ತಿಯಲ್ಲಿದೆ. ಪರಿಸರ ಸ್ನೇಹಿ ಹಾಗೂ ಸುಸ್ಥಿರ ಕೃಷಿ ಪದ್ಧತಿಗೆ ಸರ್ಕಾರವು ಹೆಚ್ಚಿನ ಒತ್ತು ನೀಡಿದೆ. ಜುಲೈ 2026 ರ ವೇಳೆಗೆ ಸುಮಾರು 26 ಕೋಟಿ ಮಣ್ಣಿನ ಆರೋಗ್ಯ ಕಾರ್ಡ್ ವಿತರಿಸಲಾಗಿದ್ದು 70,000ಕ್ಕೂ ಹೆಚ್ಚು ಕೃಷಿ ಸಖಿಯರಿಗೆ ಈ ಕುರಿತು ತರಬೇತಿ ನೀಡಲಾಗಿದೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ 18.93 ಲಕ್ಷ ಹೆಕ್ಟೇರ್ ಹಾಗೂ ಈಶಾನ್ಯ ವಲಯದ ಸಾವಯವ ಮೌಲ್ಯ ಸರಪಳಿ ಅಭಿವೃದ್ಧಿ ಮಿಷನ್ ಅಡಿಯಲ್ಲಿ 2.36 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಸಾವಯವ ಕೃಷಿಗೆ ತರಲಾಗಿದೆ. ನೈಸರ್ಗಿಕ ಕೃಷಿ ರಾಷ್ಟ್ರೀಯ ಮಿಷನ್ ಅಡಿಯಲ್ಲಿ ಸುಮಾರು 14 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಪ್ರಮಾಣ ಪತ್ರ ನೀಡಲಾಗಿದ್ದು ಪಿಎಂ ಕುಸುಮ್ ಯೋಜನೆಯಡಿ 11.49 ಲಕ್ಷ ಆಫ್ಗ್ರಿಡ್ ಸೋಲಾರ್ ಪಂಪ್ಗಳನ್ನು ಅಳವಡಿಸಲಾಗಿದೆ. ಆಹಾರ ಭದ್ರತೆಗಾಗಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಫಲಾನುಭವಿಗಳಿಗೆ ರಿಯಾಯಿತಿ ದರದಲ್ಲಿ ಆಹಾರ ಧಾನ್ಯ ತಲುಪಿಸಲಾಗುತ್ತಿದೆ. ಸಾರ್ಥಕ್ ಪಿಡಿಎಸ್ ಯೋಜನೆಯಡಿ ಮುಂಬರುವ 5 ವರ್ಷಗಳಲ್ಲಿ 25,530 ಕೋಟಿ ರೂಪಾಯಿ ವೆಚ್ಚ ಮಾಡುವ ಯೋಜನೆ ಇದೆ. ಆಹಾರ ಸಂಸ್ಕರಣಾ ವಲಯದ ಆಯವ್ಯಯ ಹಂಚಿಕೆಯನ್ನು 4,064 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಕೃಷಿ ರಫ್ತು ಮೌಲ್ಯವು ಶೇಕಡ 70.5 ರಷ್ಟು ಬೆಳವಣಿಗೆ ದಾಖಲಿಸಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ರಾಮ್ ಆರ್.
1: ಇದುವರೆಗೂ ಅವಲೋಕನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಇದೀಗ ಕಾಣೆಯಾದವರ ಕುರಿತು ಮಾಹಿತಿ. ದಿನಾಂಕ 8/5/2026 ತಿರುಮಶೆಟ್ಟಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 24 ವರ್ಷದ ಲಕ್ಷ್ಮೀಬಾಯಿ ಎಂಬ ಹೆಂಗಸು ಕಾಣೆಯಾಗಿದ್ದಾರೆ. ಇವರ ಚೆಹರೆ ಹೀಗಿದೆ. ಸುಮಾರು 4.5 ಅಡಿ ಎತ್ತರ, ಕೋಲು ಮುಖ, ಕಪ್ಪು ಕೂದಲು, ಗೋಧಿ ಮೈಬಣ್ಣ ಹಾಗೂ ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಇವರು ಕನ್ನಡ ಮತ್ತು ಲಂಬಾಣಿ ಭಾಷೆಗಳನ್ನು ಮಾತನಾಡುತ್ತಾರೆ. ಕಾಣೆಯಾದಾಗ ನೀಲಿ ಜೀನ್ಸ್ ಪ್ಯಾಂಟ್, ಬಿಳಿ ಮತ್ತು ಹಸಿರು ಬಣ್ಣದ ಅರ್ಧತೋಳಿನ ಶರ್ಟ್ ಮತ್ತು ಕಪ್ಪು ಬಣ್ಣದ ಜರ್ಸಿ ಧರಿಸಿದ್ದರು. ಈ ಚೆಹರೆಯುಳ್ಳ ವ್ಯಕ್ತಿ ನಿಮಗೆ ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ಇದ್ದಲ್ಲಿ ದಯವಿಟ್ಟು ತಕ್ಷಣವೇ ತಿರುಮಶೆಟ್ಟಹಳ್ಳಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ. ಇನ್ನು ದಿನಾಂಕ 26/2026 ಚನ್ನರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 38 ವರ್ಷದ ಮಂಜುನಾಥ ಎಂಬ ವ್ಯಕ್ತಿ ಕಾಣೆಯಾಗಿದ್ದಾರೆ. ಇವರ ಚೆಹರೆ ಹೀಗಿದೆ. ಸುಮಾರು 5.6 ಅಡಿ ಎತ್ತರ, ಕೋಲು ಮುಖ, ಗೋಧಿ ಮೈಬಣ್ಣ ಹಾಗೂ ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಇವರು ಕನ್ನಡ ಮತ್ತು ತೆಲುಗು ಭಾಷೆಗಳನ್ನು ಮಾತನಾಡುತ್ತಾರೆ. ಕಾಣೆಯಾದಾಗ ನೀಲಿ ಬಣ್ಣದ ಟೀಶರ್ಟ್ ಮತ್ತು ನಿಕ್ಕರ್ ಧರಿಸಿರುತ್ತಾರೆ. ಈ ಚೆಹರೆಯುಳ್ಳ ವ್ಯಕ್ತಿ ನಿಮಗೆ ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ಇದ್ದಲ್ಲಿ ದಯವಿಟ್ಟು ತಕ್ಷಣವೇ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8027644444. ಇದುವರೆಗೂ ಕಾಣೆಯಾದವರ ಕುರಿತು ಮಾಹಿತಿ ಕೇಳಿದಿರಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
5: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
6: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಗರಿಕ ವಿಮಾನಯಾನ ಕ್ಷೇತ್ರದ ಬಲವರ್ಧನೆ, ಮೈಸೂರಿನಲ್ಲಿ ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ಕರಡು ನೀತಿ ಸೆಪ್ಟೆಂಬರ್ 7ರೊಳಗೆ ಸಿದ್ಧ, ಸಚಿವ ಕೆಜೆ ಜಾರ್ಜ್. ಯುವಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡುವಂತೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕರೆ. ನಾಗರಿಕ ವಿಮಾನಯಾನ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚ ಮಾಡಲು ನಿರ್ಧರಿಸಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ನಡೆದ ನಾಗರಿಕ ವಿಮಾನಯಾನ ಸಲಹಾ ಸಮಿತಿ ಸಭೆಯ ನಂತರ ಮಾತನಾಡಿದ ಸಚಿವರು, ಸಭೆಯಲ್ಲಿ ಕೇಂದ್ರದ ಪ್ರಮುಖ ಉಡಾನ್ ಯೋಜನೆ, ವಿಮಾನ ನಿಲ್ದಾಣ ಮೂಲಸೌಕರ್ಯ, ಸಂಪರ್ಕ ಮತ್ತು ಪೈಲಟ್ ತರಬೇತಿ ಪ್ರಗತಿಯನ್ನು ಪರಾಮರ್ಶಿಸಲಾಯಿತು. ವಿಮಾನ ನಿಲ್ದಾಣದ ಮೂಲಸೌಕರ್ಯ, ಸಂಪರ್ಕ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುವ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಲಾಗಿದೆ. ವಿಮಾನ ಉಡಾವಣಾ ತರಬೇತಿ ಸಂಸ್ಥೆ ಎಫ್ಟಿಒಗಳನ್ನು ಬಲಪಡಿಸಲು ಮತ್ತು ಜಾಗತಿಕ ಮಟ್ಟದ ಪೈಲಟ್ಗಳನ್ನು ಸಿದ್ಧಗೊಳಿಸಲು ತೆಗೆದುಕೊಂಡ ಕ್ರಮಗಳ ಬಗ್ಗೆಯೂ ಸಮಿತಿಯು ಚರ್ಚಿಸಿದೆ ಎಂದರು. ಕಳೆದ 10 ವರ್ಷಗಳಲ್ಲಿ ಉಡಾನ್ ಯೋಜನೆ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ದೇಶಾದ್ಯಂತ ಹಲವು ಹೊಸ ವಿಮಾನ ನಿಲ್ದಾಣಗಳು ಅಭಿವೃದ್ಧಿಗೊಂಡಿದ್ದು ಸಂಪರ್ಕ ವ್ಯವಸ್ಥೆ ಸುಧಾರಿಸಿದೆ ಎಂದು ಹೇಳಿದರು. ಮೈಸೂರು ವಿಮಾನ ನಿಲ್ದಾಣದ ಕುರಿತು ಮಾತನಾಡಿದ ಸಚಿವರು, ರನ್ವೇ ಉದ್ದ ಕಡಿಮೆ ಇರುವ ಕಾರಣ ಪ್ರಸ್ತುತ ಇಲ್ಲಿ ಎಟಿಆರ್ ವಿಮಾನಗಳಷ್ಟೇ ಕಾರ್ಯಾಚರಣೆ ನಡೆಸುತ್ತಿವೆ. ಆದರೆ ಮೈಸೂರು ಪ್ರಮುಖ ಪ್ರವಾಸೋದ್ಯಮ, ಸಾಂಸ್ಕೃತಿಕ ಮತ್ತು ಪಾರಂಪರಿಕ ತಾಣವಾಗಿರುವುದರಿಂದ ವಿಮಾನ ನಿಲ್ದಾಣವನ್ನು ವಿಸ್ತರಿಸಿ ನ್ಯಾರೋ ಬಾಡಿ ವಿಮಾನಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವ ಅಗತ್ಯವಿದೆ ಎಂದು ಹೇಳಿದರು. ವಿಮಾನ ನಿಲ್ದಾಣದ ಅಭಿವೃದ್ಧಿ ಮತ್ತು ವಿಸ್ತರಣೆಗೆ ಸಂಬಂಧಿಸಿದಂತೆ ಸ್ಥಳೀಯ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹಲವು ಮನವಿಗಳನ್ನು ಮಾಡಿದ್ದಾರೆ. ಪ್ರವಾಸೋದ್ಯಮ, ಆಧ್ಯಾತ್ಮಿಕತೆ, ಕಲೆ ಮತ್ತು ಸಂಸ್ಕೃತಿಗಾಗಿ ದೇಶ ವಿದೇಶಗಳಿಂದ ಜನರು ಮೈಸೂರಿಗೆ ಭೇಟಿ ನೀಡಲು ಬಯಸುತ್ತಾರೆ. ಈ ನಗರಕ್ಕೆ ಉತ್ತಮ ವಿಮಾನ ಸಂಪರ್ಕ ಕಲ್ಪಿಸುವುದು ನಮ್ಮ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದರು. ಬೆಂಗಳೂರಿನಲ್ಲಿ 2ನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ವಿಚಾರವಾಗಿ ರಾಜ್ಯ ಸರ್ಕಾರ ನಿರ್ಧರಿಸಬೇಕಿದೆ. ಈ ಬಗ್ಗೆ ರಾಜ್ಯ ಸರ್ಕಾರವು ರೂಪುರೇಷೆಯನ್ನು ಕೇಂದ್ರ ಸರ್ಕಾರಕ್ಕೆ ನೀಡಬೇಕಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಪ್ರಸ್ತಾವನೆಗಾಗಿ ಕಾಯುತ್ತಿರುವುದಾಗಿ ಸಚಿವರು ತಿಳಿಸಿದರು.
1: Consultative committee meeting has happened in Mysore, which is one of the most prestigious cities in the country also. It is a rich cultural and heritage city, cultural capital of Karnataka. And there is a airport here which needs an expansion, and that is why we have specially invited the local MP Yadavir ji also to participate in this. And he has given a lot of requests for how can we develop.

0: the local Mysuru airport into a full-fledged one so that we can have narrow-body operations also. Right now, because of the length of the runway, we are just having ATR operations.
1: ಸಭೆಯಲ್ಲಿ ವಿಮಾನಯಾನ ರಾಜ್ಯ ಖಾತೆ ಸಚಿವ ಮುರಳೀಧರ್ ಮೋಹೋಲ್, ದೇಶದ ವಿವಿಧ ರಾಜ್ಯಗಳ ಸಲಹಾ ಸಮಿತಿಯ ಸಂಸತ್ ಸದಸ್ಯರು ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ವಿಧಾನಸಭೆಯ ಇಂದಿನ ಕಲಾಪದಲ್ಲಿ ವಿರೋಧ ಪಕ್ಷಗಳ ಗದ್ದಲದ ನಡುವೆಯೇ 3 ವಿಧೇಯಕಗಳಿಗೆ ಅಂಗೀಕಾರ ನೀಡಲಾಯಿತು. 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿಂದು ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026ನ್ನು ಇಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಬಳಿಕ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಬೈರೇಗೌಡ 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ಅನಧಿಕೃತ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ನ್ನು ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತಿದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ನಡೆಸುತ್ತಿದ್ದ ಪ್ರತಿಭಟನೆ ನಡುವೆಯೇ ವಿಧೇಯಕಗಳ ಅಂಗೀಕಾರವಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವಿಧಾನ ಪರಿಷತ್ನಲ್ಲಿ ಇಂದು ಕೂಡ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಯಿತು. ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾದಾಗ ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಲಾಪ ಸೇರಿದಂತೆ ಇನ್ನಿತರೆ ಕಾರ್ಯಕಲಾಪಗಳು ನಡೆಯಲು ಅವಕಾಶ ನೀಡಬೇಕು ಎಂದು ಸಭಾಪತಿ ಸಲೀಂ ಅಹಮದ್ ಮನವಿ ಮಾಡಿದರು. ಗದ್ದಲದ ನಡುವೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವ ಯುಟಿ ಖಾದರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಯನ್ನು ಭರ್ತಿ ಮಾಡಲು ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಸದಸ್ಯ ನಾಗರಾಜ್ ಯಾದವ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಣ್ಣ ನೀರಾವರಿ ಸಚಿವ ಡಾ ಅಜಯ್ ಸಿಂಗ್, ಮೈಸೂರು ಜಿಲ್ಲೆಯಲ್ಲಿ 50 ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ 64 ಹಳೆಯ ಕೆರೆಗಳಿದ್ದು ಕಾಲಕಾಲಕ್ಕೆ ಅವುಗಳ ಹೂಳು ತೆಗೆಯುವುದು ಸೇರಿದಂತೆ ಇತರ ಅಗತ್ಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. ಕಳೆದ 3 ವರ್ಷಗಳಲ್ಲಿ 2 ಜಿಲ್ಲೆಗಳ ಕೆರೆಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಪ್ರಶ್ನೋತ್ತರ ಕಲಾಪ ಬಳಿಕ ನಡೆದ ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ ಸದಸ್ಯ ನಾಗರಾಜ್ ಯಾದವ್ ಪ್ರತ್ಯೇಕ ಕರ್ನಾಟಕ ಯಾದವ ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಕುರಿತು ಸದನದ ಗಮನ ಸೆಳೆದರು. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲದ ನಡುವೆ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ 3 ವಿಧೇಯಕಗಳನ್ನು ಮೇನ್ಮನೆಯಲ್ಲಿ ಅಂಗೀಕರಿಸಲಾಯಿತು. ಬಳಿಕ ಕಲಾಪದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡರು. ಪ್ರತಿಭಟನಾ ನಿರತ ಸದಸ್ಯರಿಗೆ ಘೋಷಣೆಗಳನ್ನು ಕೈಬಿಟ್ಟು ನೋಟಿಸ್ ನೀಡುವ ಮೂಲಕ ಚರ್ಚೆ ನಡೆಸುವಂತೆ ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆಗೊಂಡಿರುವ ಸಚಿವ ನಾಗೇಂದ್ರ ಕೂಡಲೇ ರಾಜೀನಾಮೆ ನೀಡಬೇಕು ಇಲ್ಲವೇ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಬಳಿಕ ಬಿಜೆಪಿ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದರು.

0: ಸಿದ್ದರಿಂದ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ರಾಜ್ಯದ ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ಪ್ರವಾಸೋದ್ಯಮ, ಸ್ಥಳೀಯ ಆರ್ಥಿಕತೆ ಮತ್ತು ಉದ್ಯೋಗಾವಕಾಶಗಳನ್ನು ಉತ್ತೇಜಿಸಲು ಹೊಸ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಲಾಗುತ್ತಿದ್ದು ಅದರ ಕರಡನ್ನು ಸೆಪ್ಟೆಂಬರ್ 7 ಸಿದ್ದಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ ಜನಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು ಶೀಘ್ರದಲ್ಲೇ ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ರೂಪ ನೀಡುವ ಕುರಿತು ಚರ್ಚಿಸಲಾಗುವುದು ಎಂದು ಅವರು ಹೇಳಿದರು. ಸಭೆಯಲ್ಲಿ ಹೂಡಿಕೆಗೆ ಏಕಗವಾಕ್ಷಿ ವ್ಯವಸ್ಥೆ, ಕರಾವಳಿ ನಿಯಂತ್ರಣ ವಲಯ ಸಿಆರ್ಜೆಡ್ ಹಾಗೂ ಅರಣ್ಯ ನಿಯಮಾವಳಿಗಳ ಸರಳೀಕರಣ ಮತ್ತು ಹೋಟೆಲ್ ಉದ್ಯಮ ವಿಸ್ತರಣೆಗೆ ಅನುಕೂಲಕರ ವಾತಾವರಣ ನಿರ್ಮಿಸುವ ಕುರಿತು ಹಲವು ಜನಪ್ರತಿನಿಧಿಗಳು ನೀಡಿದ ಸಲಹೆಗಳನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ಯುವಜನತೆ ಸ್ವ ಉದ್ಯೋಗಕ್ಕೆ ಆದ್ಯತೆ ನೀಡಬೇಕು ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿಂದು ಆಯೋಜಿಸಿದ್ದ ಎಂಎಸ್ಎಂಇ ಮತ್ತು ನವೋದ್ಯಮ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಯುವಜನತೆಗೆ ಸೀಮಿತ ಉದ್ಯೋಗಾವಕಾಶ ಇರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಯುವಜನರು ಸ್ವ ಉದ್ಯೋಗದತ್ತ ಆಸಕ್ತಿ ತೋರಬೇಕು ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ 10 28,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಗರಿಕ ವಿಮಾನಯಾನ ಕ್ಷೇತ್ರದ ಬಲವರ್ಧನೆ, ಮೈಸೂರಿನಲ್ಲಿ ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ಕರಡು ನೀತಿ ಸೆಪ್ಟೆಂಬರ್ 7 ಸಿದ್ದ, ಸಚಿವ ಕೆಜೆ ಜಾರ್ಜ್. ಹಾಗೂ ಯುವಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡುವಂತೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೇಸಾಯದ ಕುರಿತು ಮಹೇಶ್ ಬಾಬುರಾವ್ ಭಂಡಾರಿ ಅವರೊಂದಿಗಿನ ಸಂದರ್ಶನ.
1: ಮಹೇಶ್ ಬಾಬುರಾವ್ ಭಂಡಾರಿ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ನಾವು ಬೇರೆ ಬೇರೆ ಹಣ್ಣುಗಳ ಬಗ್ಗೆ ಮಾತನಾಡ್ತೀವಿ. ಹಲಸು ನೆಗ್ಲೆಕ್ಟೆಡ್ ಹಣ್ಣು ಅಂತ ಹೇಳ್ತೀವಿ. ಮಾವಿನ ಬಗ್ಗೆ ಹಣ್ಣುಗಳ ರಾಜ ಅಂತ ಹೇಳ್ತೀವಿ. ಬಾಳೆಹಣ್ಣು ಇರ್ಬೋದು, ಬೇರೆ ಬೇರೆ ಹಣ್ಣುಗಳು, ಅನಾನಸ್ ಇರ್ಬೋದು, ಇವೆಲ್ಲವುಗಳಿಗೆ ಹೋಲಿಸಿ ನೋಡಿದರೆ ಈ ಡ್ರ್ಯಾಗನ್ ಫ್ರೂಟ್ ಎನ್ನುವಂತಹದ್ದು ಒಂದು ವಿದೇಶದಿಂದ ಬಂದಿರುವಂತಹ ಹಣ್ಣು ಎನ್ನುವಂಥ ಒಂದು ಅಪವಾದವೂ ಕೂಡ ಇದೆ. ಈ ಡ್ರ್ಯಾಗನ್ ಫ್ರೂಟಿನ ಒಂದು ವಿಶೇಷತೆ ಏನು, ಇದರ ಒಂದು ಪ್ರಾಮುಖ್ಯತೆ ಏನು?
2: ಡ್ರ್ಯಾಗನ್ ಫ್ರೂಟ್ ಅನ್ನೋದು ವಿದೇಶದಿಂದ ಬಂದಿದೆ, ಅದನ್ನು ಯಾಕೆ ಬಳಸಬೇಕು ಅನ್ನೋ ಆಪಾದನೆ ಇದೆ ಅನ್ನೋದನ್ನು ನೀವೇನು ಹೇಳಿದ್ದು ಸರಿ. ಆದರೆ ನಮ್ಮ ಭಾರತ ದೇಶ ಮುಖ್ಯವಾಗಿ ಏನು ಒಳ್ಳೆಯದಿದೆ ಅದನ್ನು ತೆಗೆದುಕೊಳ್ಳುವಂಥ ದೇಶ. ಹಾಗಾಗಿ ಅದು ವಿದೇಶದಿಂದ ಬಂದಿದೆಯೋ ಸ್ವದೇಶದಿಂದ ಆಗಿದೆಯೋ ಅನ್ನೋದ್ರ ಅಷ್ಟು ಮುಖ್ಯ ಅಲ್ಲ. ಮುಖ್ಯವಾಗಿ ಈ ಹಣ್ಣಿನ ಪ್ರಾಮುಖ್ಯತೆ ಏನು ಮತ್ತು ಅದು ನಮ್ಮ ಜನರಿಗೆ ಹೇಗೆ ಪ್ರಯೋಜನ ಆಗ್ತದೆ ಅನ್ನೋದರ ಬಗ್ಗೆ ಹೆಚ್ಚು ವಿಶೇಷವಾದಂಥ ಒಂದು ಆಸಕ್ತಿ ಇರೋದರಿಂದ ನಾನು ಕೂಡ ಎಚ್ ಐ ವಿ ಏಡ್ಸ್ ಫೀಲ್ಡ್ನಲ್ಲಿ ಮತ್ತು ಬೇರೆ ಬೇರೆ ಜಲ ನಿರ್ಮಲ ಪ್ರಾಜೆಕ್ಟ್ನಲ್ಲಿ ಈ ಥರದ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಈ ಹಣ್ಣು ಡ್ರ್ಯಾಗನ್ ಫ್ರೂಟು ಭಾಳ ಉತ್ತಮವಾದಂಥ ಹಣ್ಣು. ಇದು ಆರೋಗ್ಯಕ್ಕೆ ಭಾಳ ಉಪಯುಕ್ತ ಅನ್ನುವ ಒಂದು ಕಾರಣಕ್ಕೆ ನಾನು ಏನು ಮಾಡಿದ್ದೇನೆ ಅಂತಂದರೆ ಈ ಡ್ರ್ಯಾಗನ್ ಫ್ರೂಟನ್ನು ಬೆಳೆದೆ. ಆದರೆ ಡ್ರ್ಯಾಗನ್ ಫ್ರೂಟ್ ಬೆಳೆಯುವಾಗ ಹೀಗೆ ಏನು ಗೊತ್ತಾಯಿತು ಅಂತ ನೀವು ಪ್ರಶ್ನೆಯನ್ನು ಹಾಕಬಹುದು. ಖಂಡಿತವಾಗಿ ನನಗೂ ಇದು ಈಗ ಖುಷಿ ಇದ್ದರೂ ಕೂಡ ಮೊದಲೇ ಹಾಕುವಾಗ ಭಾಳ ಅಂಜಿಕೆ ಇತ್ತು, ಹಿಂಜರಿಕೆ ಇತ್ತು. ಡ್ರ್ಯಾಗನ್ ಫ್ರೂಟ್ ಹಾಕಿದರೆ ಈ ಒಂದು ವಾತಾವರಣದಲ್ಲಿ ಉತ್ತರ ಕನ್ನಡದಲ್ಲಿ ಇದು ಸಾಧ್ಯ ಇದೆಯೋ, ಇಂಥ ವಾತಾವರಣದಲ್ಲಿಯೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಇದೆಯೋ. ನಾನು ಭಾಳ ಸಲ ಕೇಳಿದ್ದೇನು ಅಂತಂದರೆ ಇದು ಭಾಳ ಬಿಸಿಲಿರಬೇಕು, ಯಾವಾಗಲೂ ಬಿಸಿಲಿರಬೇಕು, ಉಷ್ಣಾಂಶ ಇರಬೇಕು, ಈ ಥರದ್ದನ್ನೆಲ್ಲ ನಾನು ಕೇಳಿದ್ದೇನೆ. ಇದ್ರ ಬಗ್ಗೆ ನಾನು ಏನು ತಿಳ್ಕೊಂಡಿರಲಿಲ್ಲ. ಆದರೆ ನನ್ನ ಆತ್ಮೀಯರಾದ ಒಬ್ಬ ಸ್ನೇಹಿತರು ಪಾಟೀಲ್ ಅಂತ ಬಂದರು, ನನ್ನ ಜಾಗ ನೋಡಿದರು. ಯಾಕೆಂದರೆ ನಾನು ಈಗ

0: ಆಗಲೇ ಎಚ್ ಐ ವಿ ಏಡ್ಸ್ ಫೀಲ್ಡಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಒಂದು 20 ವರ್ಷಗಳ ಕಾಲ ಕೆಲಸ ಮಾಡ್ತಾ ಇರೋದರಿಂದ ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಕೃಷಿ ಕುಟುಂಬದಿಂದ ಬಂದವನಾದರೂ ಕೂಡ ಕೃಷಿಯ ಬಗ್ಗೆ ನಾನು ಅಷ್ಟು ಆಸಕ್ತಿ ಇದ್ದರೂ ಅದಕ್ಕೆ ತೊಡಗಿಸ್ಕೊಂಡಿರಲಿಲ್ಲ. ಅಂಥ ಸಮಯದಲ್ಲಿ ಅವ್ರಿಗೆ ಬಂದರೂ ನನ್ನ ಜಾಗವನ್ನು ನೋಡಿದರು, ನೀವು ಮಹೇಶ್ ಇದನ್ನು ಬೆಳೆದರೆ ಭಾಳ ಚೆನ್ನಾಗಿರುತ್ತೆ ಅಂತಂದರು, ಬೇರೆ ಬೇರೆ ಹಣ್ಣಿನ ಐಡಿಯಾ ಕೊಟ್ಟರು. ಹಾಗಾದರೆ ಈ ಡ್ರ್ಯಾಗನ್ ಫ್ರೂಟನ್ನು ಯಾಕೆ ಬೆಳೆಯಬೇಕು ಅಂತ ಅವ್ರು ಕೇಳಿದಾಗ, ಇಲ್ಲ ನೋಡಿ ಇದು ಹೆಲ್ತ್ ಬೆನಿಫಿಟ್ಸ್ ಇದೆ, ಇದಕ್ಕೆ ಭಾಳ ಆರೋಗ್ಯಕರವಾದಂಥ ಹಣ್ಣು, ಮಾರ್ಕೆಟ್ನಲ್ಲಿ ಭಾಳ ಬೆಲೆ ಇದೆ, ಹಾಗಾಗಿ ನೀವು ಇದನ್ನು ಬೆಳೆದರೆ ಒಂದು ನಿಮ್ಮ ಇಂಟೆನ್ಷನ್ನು ಹೆಲ್ತಿಗೆ ಒಳ್ಳೆಯದಾಗಬೇಕು ಅನ್ನೋದಿದೆ, ಅದ್ರ ಜೊತೆಯಲ್ಲಿ ಆರ್ಥಿಕವಾಗೂ ನೀವು ಸದೃಢ ಆಗ್ಬೋದು. ಈಗಾಗಲೇ ನೀವು ಈಗ ಮಾಡ್ತಾಯಿರುವಂಥ ಸಾಮಾಜಿಕ ಕೆಲಸಗಳಲ್ಲಿ ಅದು ಸ್ವಲ್ಪ ಗ್ಯಾಪ್ ಕೊಡ್ತಾ ಇರೋದ್ರಿಂದ ನೀವು ಈ ಹಣ್ಣನ್ನು ಬೆಳೆದರೆ ಇದು ಎರಡೂ ನಿಮಗೆ ಆಗ್ತದೆ, ನಿಮ್ಮ ಆಸೆಯಂತೆ ನೆರವೇರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳಿದರು. ಹಾಗಾಗಿ ನಾನು ಡ್ರ್ಯಾಗನ್ ಫ್ರೂಟ್ ಬೆಳೆಯಬಹುದಾ ಅನ್ನೋದನ್ನು ಆಲೋಚನೆ ಮಾಡಿದೆ. ಅದ್ರ ಜೊತೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಯುವಾಗ ನಾನು ಹಿಂಗೆ ಬೆಳೆದ್ಬಿಡ, ನನಗೇನು ಗೊತ್ತಿಲ್ಲ, ನಾನು ದಡ್ಡ ಇದರಲ್ಲಿ ಅನಕ್ಷರಸ್ಥ, ಈ ವಿಷಯದಲ್ಲಿ ಅನಕ್ಷರಸ್ಥ. ಹಾಗಾಗಿ ಹಾಂ ಕರೆಕ್ಟ್, ಖಂಡಿತ ಸರ್. ನಿಮ್ಮ ಪ್ರಶ್ನೆಗೆ ಹೇಳಬೇಕು ಅಂತಂದರೆ, ನಾನು ಮೊದಲು ಈ ಒಂದು ಐಡಿಯಾ ಬಂತು, ಅದ್ರ ಜೊತೆಯಲ್ಲಿ ಈ ಮೂಲ ಪಾಠವನ್ನು ಕಲೀಲಿಕ್ಕೆ ಹುಡುಕ್ತಾ ಹೋದೆ. ಆವಾಗ ಅವರೇ ದಾರಿ ತೋರಿಸಿದರು, ಹಾವೇರಿಗೆ ಹೋದೆ. ಹಾವೇರಿಯಲ್ಲಿ ಒಬ್ಬ ಯಲ್ಲಪ್ಪ ಅನ್ನುವರು ಭಾಳ ಚೆನ್ನಾಗಿ ಡ್ರ್ಯಾಗನ್ ಫ್ರೂಟ್ಸನ್ನು ಬೆಳೀತಾ ಇದ್ದರು, ಅವರೊಟ್ಟಿಗೆ ನೇರವಾಗಿ ಮಾತಾಡಿದ್ವಿ. ಸುಮಾರು ಆಗಸ್ಟ್ ತಿಂಗಳಲ್ಲಿ ಹೋಗಿ ಅವ್ರಿಗೆ ಮಾತಾಡಿದಾಗ, ಇಲ್ಲ ಭಾಳ ಚೆನ್ನಾಗಿದೆ, ಇದಕ್ಕೆ ಏನೂ ಇಲ್ಲ, ಏನೂ ಆರೈಕೆನೇ ಬೇಕಾಗುವುದಿಲ್ಲ, ನಾನು ಬೆಳೆದಿದ್ದೇನೆ, ನನ್ನ ಅಡಕೆ ತೋಟನೂ ಇದೆ, ಈ ಅಡಕೆ ತೋಟದ ಜೊತೆಯಲ್ಲಿ ಪೇರಲೆ ಗಿಡವನ್ನು ಹಾಕಿದ್ದೆ, ಆ ಪೇರಲೆ ಗಿಡವನ್ನು ಕಿತ್ತು ಈಗ ಡ್ರ್ಯಾಗನ್ ಫ್ರೂಟ್ಸನ್ನು ಹಾಕಿದೆ, ಭಾಳ ಚೆನ್ನಾಗಿ ಬರ್ತಾ ಇದೆ, 2.5 ವರ್ಷ 3 ವರ್ಷ ಆಯಿತು ಅಂತಂದರು. ಆವಾಗ ನಾನು, ಸರ್ ಗಿಡ ಸಿಗ್ತದೆ ಅಂತ ಕೇಳಿದೆ. ಅಷ್ಟಕ್ಕೆ ನಂಗೆ ಸಮಾಧಾನ ಆಗಲಿಲ್ಲ ಆ್ಯಕ್ಚುಲಿ. ಯಾಕೆಂತಂದರೆ ಈ ಡ್ರ್ಯಾಗನ್ ಫ್ರೂಟ್ ಅವ್ರು ಬೆಳೆದಿದ್ದಾರೆ, ಅದು ಹಾವೇರಿಯಲ್ಲಿ, ಬಯಲುಸೀಮೆಯಲ್ಲಿ. ನಾನು ಉತ್ತರ ಕನ್ನಡದಲ್ಲಿ ಇದನ್ನು ಬೆಳೆಯಬೇಕಂತ ಅವರಿಗೆ ಪ್ರಶ್ನೆಗಳನ್ನು ಹಾಕಿದೆ. ಆಗ ಅವರು ಹೇಳಿದರು, ಇಲ್ಲ ಇದು ಎಲ್ಲಿ ಬೇಕಾದರೆ ಬೆಳೀತದೆ, ಯಾಕೆಂದರೆ ಕ್ಯಾಕ್ಟಸ್ ಜಾತಿಗೆ ಸೇರಿದಂಥ ಈ ಸಸ್ಯ ಆಗಿರೋದ್ರಿಂದ ಇದು ಕರೆಕ್ಟಾಗಿ ನೀವು ನೀರು ಜಾಸ್ತಿ ಕೊಡದೇ ಇದನ್ನು ಯಾರು ಬೇಕಾದರೆ ಬೆಳೆಯಬಹುದು, ಎಲ್ಲಿ ಬೇಕಾದರೆ ಬೆಳೆಯಬಹುದು ಅಂತಂದರು. ಆದರೆ ಅದೇ ಸಂದರ್ಭದಲ್ಲಿ ಒಂದು ಕಿವಿ ಮಾತನ್ನು ಅವ್ರು ಹೇಳಿದರು, ನೋಡಿ ಯಾರು ಬೆಳೆಯಬೇಕು ಅಂತ ಹೇಳೋದಿಲ್ಲ, ಯಾಕೆಂತಂದರೆ ನಾವೇ ಬೆಳೆದು ನಾವೇ ದೊಡ್ಡವರಾಗಬೇಕು, ಬೇರೆಯವ್ರು ಬೆಳೆಯಬಾರ್ದು ಅನ್ನುವ ಒಂದು ಇದು ಇದೆ, ಕುಮ್ಮಕ್ಕು ಇದೆ. ಹಾಗಾಗಿ ನೀವು ಈ ಒಂದು ಮಾತಿಗೆ ಕಿವಿ ಕೊಡಬೇಡಿ, ನೀವು ಬೆಳೆಯಿರಿ, ಇದನ್ನು ಭಾಳ ಸಕ್ಸಸ್ ಆಗ್ತೀರಿ ಅಂತಂದರು. ಆದರೆ ನನಗೆ ಧೈರ್ಯ ಇರಲಿಲ್ಲ ಆ್ಯಕ್ಚುಲಿ ಸರ್. ಆದರೆ ನಾನು ಅದನ್ನು ತಗೊಂಡು ಮತ್ತೆ ಬಂದು ಗಿಡ ಸಿಗ್ತದೆ ಅಂತ ಕೇಳಿದೆ. ಇಲ್ಲ ಗಿಡಕ್ಕೆ ಆರ್ಡ್ರ್ ಕೊಟ್ಟರೆ ಮಾತ್ರ ಗಿಡ ಕೊಡ್ತೇವೆ, ಇಲ್ಲ ಅಂದರೆ ಆಗೋದಿಲ್ಲ ಅಂತಂದರು. ಹಾಗಾದರೆ ಈಗ ಸಿಗ್ತದೆ ಅಂತ ಕೇಳಿದಾಗ, ಇಲ್ಲ ಅದು ಅಕ್ಟೋಬರ್ ನವಂಬರ್ಗೆ ಬರಬೇಕು, ಯಾಕಂತಂದರೆ ನೀವು ಬುಕಿಂಗ್ ಮಾಡಬೇಕು, ಆಮೇಲೆ ನಾವು ಗಿಡ ಬೆಳೆಸಬೇಕು ಅಂತಂದರು. ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಮನೆಗೆ ಬಂದೆ. ವಾಪಸ್ ಮನೆಗೆ ಬಂದಾಗ ಆಲೋಚನೆಯನ್ನು ಭಾಳ ಗಟ್ಟಿಯಾಗಿ ಇಟ್ಕೊಳ್ಳ್ದೇ ಮನೆಗೆ ಬರ್ತಾ ಇರುವಾಗ ಮತ್ತೆ ನನ್ನ ಜೊತೆಗೆ ಏನು ಸಪೋರ್ಟ್ ಮಾಡಿದ್ರಲ್ಲ ಮೊದಲೇ ನನಗೆ ಪ್ರೇರಣೆ ಕೊಟ್ಟಂಥವ್ರು ಮತ್ತೆ ನೆನೆಸಿದ್ರು, ಏನು ರೀ ನೀವು ಶುರು ಮಾಡ್ತೇನೆ ಅಂತ ಹೇಳಿದ್ರೆ ಮಾಡ್ತೀರಾ ಅಂತ. ಆಗ ನನಗೆ, ಯಾಕೆಂದರೆ ನಾನು ಮೊದಲೇ ಹೇಳ್ದಂಗೆ ನಾನು ಇದರಲ್ಲಿ ಅಷ್ಟು ಆಸಕ್ತಿ ಇದ್ದವನಲ್ಲ, ಆದರೆ ಅವರ ಮಾತುಗಳು ಪದೇ ಪದೇ ನನಗೆ ಒತ್ತಿ ಒತ್ತಿ ಹೇಳಿದ್ರಿಂದ ನಾನು ಇದಕ್ಕೆ ಮತ್ತೆ ಆಸಕ್ತಿ ತೋರಿಸಿ ಅವರನ್ನೇ ಕರ್ಕೊಂಡು ಮತ್ತು ಹಾವೇರಿಗೆ ಹೋಗಿ ಗಿಡಗಳನ್ನು ತಂದೆ. ಗಿಡಗಳನ್ನು ತರೋದಕ್ಕಿಂತ ಪೂರ್ವದಲ್ಲಿ ಅವರಿಗೆ ಅಡ್ವಾನ್ಸನ್ನು ಕೊಟ್ಟೆ. ಅಡ್ವಾನ್ಸ್ ಕೊಟ್ಟು ಅವರೆಲ್ಲ ಗಿಡ ರೆಡಿ ಮಾಡಿಟ್ಟಿದ್ರು. ಅಲ್ಲಿಂದ 2 ಜಾತಿಯ ಗಿಡಗಳಿದ್ವು, ಒಂದು ಬಿಳಿಯ ಹಣ್ಣಿನ ಗಿಡ, ಇನ್ನೊಂದು ಕೆಂಪು ಪಿಂಕು ಎಲ್ಲ ಇರ್ತದೆ. ಅದು ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟ್ನಲ್ಲಿ 3 ಜಾತಿಯ ಹಣ್ಣುಗಳಿದೆ, ಈಗ 10-12 ಜಾತಿಗಳಿದೆ ಅಂತ ಹೇಳ್ತಾರೆ, ಅದಿದೆ. ಅದ್ರ ಜೊತೆಯಲ್ಲಿ ನಮಗೆ ಇಲ್ಲಿ ಭಾಳ ಕಾಣುವಂಥದ್ದು 3 ಜಾತಿ, ಒಂದು ಕೆಂಪು ಅಥವಾ ಪಿಂಕ್, ಇನ್ನೊಂದು ಬಿಳಿಯ ಬಣ್ಣ, ಒಳಗೆ ಬಿಳಿ ಇರ್ತದೆ ಮೇಲೆ ಕೆಂಪೇ ಇರ್ತದೆ. ಅದ್ರ ಜೊತೆಯಲ್ಲಿ ಮೇಲೆ ಹಳದಿ ಮತ್ತು ಒಳಗೆ ಬಿಳಿಯ ತಿರುಳು ಇರುವಂಥ ಹಣ್ಣುಗಳು, 3 ಜಾತಿಯ ಹಣ್ಣುಗಳಿದೆ. ನಾನು ಮುಖ್ಯವಾಗಿ ಇಲ್ಲಿ ಮಾರ್ಕೆಟ್ನಲ್ಲಿ ಹೇಗೆ ಅಥವಾ ಚೆನ್ನಾಗಿರುವ ಹಣ್ಣು ಯಾವುದು ಅಂತ ಕೇಳಿದಾಗ ಅವರ ಸಜೆಷನ್ ಏನಿತ್ತು ಅಂತಂದರೆ, ಜನರು ಪ್ರೀತಿ ಮಾಡುವಂಥದ್ದು ಕೆಂಪು ಹಣ್ಣು, ಕೆಂಪು ಡ್ರ್ಯಾಗನ್ ಹಣ್ಣಾಗಿರೋದ್ರಿಂದ ಇದು ಚೆನ್ನಾಗಿ ಆಗ್ತದೆ. ಮತ್ತು ವೇಟ್ನಲ್ಲಿ ನೋಡಬೇಕು, ನೀವು ಮಾರ್ಕೆಟಿಂಗ್ ಲೈನ್ ಒಂದೇ ನೋಡಬೇಕು ಅಂತಂದರೆ ಬಿಳಿ ಹಣ್ಣನ್ನು ತೊಗೊಳ್ಬೇಕು, ಭಾಳ ದೊಡ್ಡ ಇರ್ತದೆ, ಈಳು ಜಾಸ್ತಿ ಬರ್ತದೆ ಅಂತ ಅಂದರು. ಆದರೆ ನಾನು ಕೆಂಪು ಹಣ್ಣುಗಳನ್ನೇ ಮಾಡಬೇಕು ಅಂತ ಅಲ್ಲಿಂದ ಗಿಡಗಳನ್ನು ತೆಗೆದುಕೊಂಡು ಬಂದೆ.
1: ಗಿಡಗಳನ್ನು ತರುವುದೇನೋ ಆಯಿತು, ಈ ಭೂಮಿಯ ಸಿದ್ಧತೆ ಅಥವಾ ಒಂದು ಜಮೀನಿನ ಒಂದು ಸಿದ್ಧತೆ ಮಾಡ್ಕೋಬೇಕಲ್ಲ, ಇದನ್ನು ಯಾವ ರೀತಿ ಮಾಡ್ಕೊಂಡಿದ್ರಿ? ಆಮೇಲೆ ಆ ಕಾಡು ಈಗಾಗಲೇ ಇರುವಂಥ ಒಂದು ಕಾಡಿದೆ ಅಥವಾ ಒಂದಷ್ಟು ಮರಗಿಡಗಳಿವೆ ಅಂತಂದರೆ ಅದರ ಒಂದು ಸಮತಟ್ಟು ಮಾಡುವಂಥದ್ದು ಇದೆಲ್ಲ ಹೇಗೆ?
0: ಖಂಡಿತ ಸರ್, ಇದು ಒಂದು ಚಾಲೆಂಜ್, ಆ್ಯಕ್ಚುಲಿ ನನಗೆ ಚಾಲೆಂಜ್. ನಾವು ಯಾಕೆಂದರೆ ನಮ್ಮ ಜಾಗದಲ್ಲಿ ನಾವು ಗೇರು ಗಿಡಗಳನ್ನು ನೆಟ್ಟಿದ್ದು, ಹಾಗಾಗಿ ಗೇರು ಗಿಡಗಳಿದ್ದು ಅದೊಂದು ಸ್ವಲ್ಪ ಬಿಟ್ಟುಕೊಂಡು ಬೇರೆ ಜಾಗ ಇರೋದರಿಂದ ನಾನು ಇದ್ದ ಒಂದು 2-3 ಗೇರುಗಳನ್ನು ತೆಗೆದು ಸಮತಟ್ಟು ಮಾಡುವುದು ಇದು ಅಷ್ಟು ಸುಲಭ ಅಲ್ಲ. ಬೇರೆ ಬೇರೆ ಮನುಷ್ಯರನ್ನು ಹಾಕ್ಕೊಂಡು ಮ್ಯಾನ್ ಪವರ್

0: ಹಾಕ್ಕೊಂಡು ಮಾಡಬೇಕು ಅಂತಂದರೆ ಇನ್ನೂ ಕಷ್ಟ, ಜೆ ಸಿ ಬಿ ತರಬೇಕು ಅಂತಂದರೆ ಇನ್ನೂ ಕಷ್ಟ. ಆದರೂ ಕೂಡ ನಾನು ನಮ್ಮ ಇಳಿಜಾರದಂಥ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡು ಆ ಇಳಿಜಾರಿನಲ್ಲಿ ಒಂದು ಲೆವೆಲ್ ಮಾಡಿಕೊಂಡು ಆ ಒಂದು ಹಣ್ಣನ್ನು ಹಾಕುವ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಇದು ಸುಲಭ ಆಗಿರಲಿಲ್ಲ, ಯಾಕಂತಂದರೆ ಒಂದು ಜಾಗವನ್ನು ರಿಪೇರಿ ಮಾಡಬೇಕು ಅಥವಾ ಸರಿ ಮಾಡಬೇಕು ಅಂತಂದರೆ, ಹದ ಮಾಡಬೇಕು ಅಂತಂದರೆ ಅದಕ್ಕೆ ಹಣ ಖಂಡಿತ ಬೇಕಾಗ್ತದೆ. ಅದಕ್ಕೆ ನಾನು ನನ್ನ ಶ್ರಮವನ್ನು ವಹಿಸಿ ಅದನ್ನು ಮಾಡಿಸಿದೆ. ಅದರ ನಂತರ ಅದಕ್ಕೆ ಬರೇ ಜಾಗ ಸರಿ ಮಾಡಿದರೆ ಸಾಕಾಗುವುದಿಲ್ಲ ಸರ್, ಜಾಗದ ಜೊತೆಯಲ್ಲಿ ಅದಕ್ಕೆ ಬೇಕಾದಂಥ ಪರಿಕರಗಳು, ಕಂಬ, ಟೈಯರು ಮತ್ತು ಕಬ್ಬಿಣದ ರಾಡ್ಗಳು ಇದೆಲ್ಲ ಬೇಕಾಯಿತು. ನಾನು ಕಂಬವನ್ನು ತರಿಸಿದೆ, ಮೊದಲು ಕಂಬವನ್ನು ತರಿಸಿದೆ, ತೀರ್ಥಹಳ್ಳಿಯಿಂದ ಕಂಬವನ್ನು ತರಿಸಿದೆ. ಒಂದು ಕಂಬಕ್ಕೆ 350 ರೂಪಾಯಿ ಅಂತೆ ನಾನು ಒಂದು 200 ಕಂಬಗಳನ್ನು ತರಿಸಿದೆ.
1: ಕಲ್ಲಿನ ಕಂಬ
0: ಯಾಕೆಂತಂದರೆ ಸಿಮೆಂಟ್ನ ಕಂಬ ಹಾಕಿದರೆ ಈ ಒಂದು ಡ್ರ್ಯಾಗನ್ ಫ್ರೂಟು ನನಗೆ ಗೊತ್ತಿರುವ ಹಾಗೆ ಮೊದಲು ಈಗ ಗೊತ್ತಿದೆ, ಒಂದು 25-30 ವರ್ಷ ಬರ್ತದೆ, ಮೊದಲೇ ಗೊತ್ತಿರಲಿಲ್ಲ ಎಷ್ಟು ವರ್ಷ ಬರ್ತದೆ ಅಂತ. ಅವರು 25-30 ವರ್ಷ ಬರ್ತದಂತ ಅಂದಮೇಲೆ ನಾನೇನು ಮಾಡಿದೆ, ಇದು ಕಲ್ಲು ಕಂಬನೇ ಯೋಗ್ಯ, ಸಿಮೆಂಟ್ನ ಕಂಬ ಹಾಕಿದರೆ ಅದು ಬೇಗ ಹಾಳಾಗಬಹುದು ಅನ್ನುವ ಕಾರಣಕ್ಕೆ ನಾನು ಸಿಮೆಂಟ್ ಕಂಬವನ್ನು ಬಿಟ್ಟು

0: 200 ಕಂಬಗಳನ್ನು ತರಿಸಿದೆ.
1: ಕಲ್ಲಿನ ಕಂಬ
0: ಯಾಕೆಂತಂದರೆ ಸಿಮೆಂಟ್ನ ಕಂಬ ಹಾಕಿದರೆ ಈ ಒಂದು ಡ್ರ್ಯಾಗನ್ ಫ್ರೂಟು ನನಗೆ ಗೊತ್ತಿರುವ ಹಾಗೆ ಮೊದಲು ಈಗ ಗೊತ್ತಿದೆ, ಒಂದು 25-30 ವರ್ಷ ಬರ್ತದೆ, ಮೊದಲೇ ಗೊತ್ತಿರಲಿಲ್ಲ ಎಷ್ಟು ವರ್ಷ ಬರ್ತದೆ ಅಂತ. ಅವರು 25-30 ವರ್ಷ ಬರ್ತದಂತ ಅಂದಮೇಲೆ ನಾನೇನು ಮಾಡಿದೆ, ಇದು ಕಲ್ಲು ಕಂಬನೇ ಯೋಗ್ಯ, ಸಿಮೆಂಟ್ನ ಕಂಬ ಹಾಕಿದರೆ ಅದು ಬೇಗ ಹಾಳಾಗಬಹುದು ಅನ್ನುವ ಕಾರಣಕ್ಕೆ ನಾನು ಸಿಮೆಂಟ್ ಕಂಬವನ್ನು ಬಿಟ್ಟು ಕಲ್ಲಿನ ಕಂಬವನ್ನು ಹಾಕಿದೆ. ಅದರ ಜೊತೆಯಲ್ಲಿ ಟೈರನ್ನು ಕಲೆಕ್ಟ್ ಮಾಡಿದೆ. ಟೈರನ್ನು ಕಲೆಕ್ಟ್ ಮಾಡುವಾಗಲೂ ಭಾಳ ಕಷ್ಟ ಆಯಿತು ನಮಗೆ. ಹೀಗೆ ಟೈರನ್ನು ನಮಗೆ ಬೇಡದ ಸಂದರ್ಭದಲ್ಲಿ ಟೈರನ್ನು ಕೇಳಿದ್ರೆ ಯಾರು ಬೇಕಾದರೂ ಕೊಡ್ತಾರೆ, ಆದರೆ ನಮ್ಗೆ ಬೇಕು ಅಂದಾಗ ಅದರ ಡಿಮ್ಯಾಂಡ್ ಜಾಸ್ತಿ ಆಯಿತು. ಆದರೂ ಪುಕ್ಕಟೆ ಕೊಡುವಂಥವರೆಲ್ಲ 15-20 ರೂಪಾಯಿ ಚಾರ್ಜ್, 30 ರೂಪಾಯಿವರೆಗೂ ಟೈರನ್ನು ಕೊಟ್ಟು ಆ ಟೈರನ್ನು ತಂದೆ. ಅದರ ಜೊತೆಯಲ್ಲಿ ಟೈರನ್ನು ಕುಟಿಸ್ಬೇಕು ಅಂತಂದರೆ ಅದಕ್ಕೆ ರಾಡ್ಗಳನ್ನು ಬಗ್ಸಿ ಒಂದು ಹ್ಯಾಂಗ್ ಮಾಡಲಿಕ್ಕೆ ಕ್ಲ್ಯಾಂಪ್ ಮಾಡಬೇಕು, ಆ ಕ್ಲ್ಯಾಂಪ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟೆ. ಸರ್, ಇನ್ನೊಂದು ಟೈರ್ ಹಾಕುವಾಗ ನಾನು ಹೆಲ್ತ್ ಇದರಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ನಾನೇನು ಮಾಡಿದೆ, ಆ ಟೈರನ್ನು ಎಲ್ಲ ಕೆಳಬದಿಗೆ ಹೋಲ್ ಮಾಡಿದ್ದೇನೆ. ಅದು ಒಂದು ವಿಶೇಷತೆ ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಯಾಕೆ ಹೋಲ್ ಮಾಡಿದೆ ಅಂತಂದರೆ ಮಳೆಗಾಲದಲ್ಲಿ ಟೈರ್ ನಿಲ್ತದೆ. ನಾವು ಭಾಳ ಸಲ ನಮ್ಮ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಹೇಳುವುದೇನು ಅಂತಂದರೆ ನೀರು ನಿಲ್ಲಬಾರ್ದು, ಡೆಂಗ್ಯೂ ಬರ್ತದೆ, ಬೇರೆ ಬೇರೆ ಶೀಟ್ಗಳು ಬರ್ತದೆ, ಮಲೇರಿಯಾ ಬರ್ತದೆ, ಇಂಥದ್ದೆಲ್ಲ ಹೇಳುವಂಥ ಸಂದರ್ಭದಲ್ಲಿ ನಾನು ಟೈರ್ ಹಾಕಿದರೆ ನಾನೇ ಸೊಳ್ಳೆಯನ್ನು ಹರಡುವಂಥ ಕೆಲಸವನ್ನು ಮಾಡಿದಂಗೆ ಆಗ್ತದಲ್ಲ. ಆ ತಪ್ಪಿನ ಅರಿವಿನಿಂದ ಏನು ಮಾಡಿದೆ ಅಂತಂದರೆ ಎಲ್ಲ ಹೋಲ್ ಮಾಡುವ ಕೆಳಗಡೆ ಒಂದು 4 ಹೋಲ್ಗಳನ್ನು ಮಾಡಿ ಟೈರ್ನ ಹಾಕಿಸಿ. ಇದನ್ನು ಯಾರೂ ಮಾಡಿಲ್ಲ ಅಂತ ಹೇಳಿದ್ದಾರೆ, ಬಟ್ ನಾನು ಅದನ್ನು ಸ್ಪೆಷಲಾಗಿ ಮಾಡಿದೆ. ಅದಕ್ಕೆ ನನಗೆ ತುಂಬ ತೊಂದರೆ ಆಯಿತು. ಹೇಳಿ,
1: ಈ ಕಲ್ಲಿನ ಕಂಬ ಅಂತ ಹೇಳಿದರೆ ನೀವು ಅದು ಎಷ್ಟು ಎತ್ತರ ಇರಬೇಕು, ಮಣ್ಣಿನ ಆಳದಲ್ಲಿ ಎಷ್ಟು ಇರಬೇಕು, ಅದು ಹೇಗೆ ಗಟ್ಟಿ ನಿಲ್ಲುದಿದ್ರೆ ಹೇಗೆ?
0: ಖಂಡಿತ ಸರ್, ಕಲ್ಲಿನ ಕಂಬ ಮಿನಿಮಮ್ 6 ಫೀಟ್ ಆದರೂ ಇರಬೇಕು. ಮಣ್ಣಿನ ಮಟ್ಟದಿಂದ ಅನ್ನೋದಕ್ಕಿಂತ ಕಂಬ 6 ಫೀಟ್ ಇರಬೇಕು. 1 ಫೀಟು ಅದು ಅಡಿಗೆ ಹೋದಾಗ ಅದು ನಿಲ್ತದೆ, ಅಥವಾ ಒಂದು ಕೆಲವು ಜಾಗದ ಆ ಜಾಗ ಹೇಗಿದೆ ಅನ್ನೋದರ ಮೂಲಕ 1.5 ಫೀಟನ್ನು ಹಾಕುವುದು ಇರ್ತದೆ ಆಳದಲ್ಲಿ. ಆದರೆ ನಾನು ಹಾಕಿದ 6 ಫೀಟ್ ಕಂಬ ನನಗೆ ಸಿಕ್ಕಿದ್ದು, ಯಾಕೆಂದರೆ ನಾನು ಕಲ್ಲಿನ ಕಂಬವನ್ನೇ ತಂದಿರುವ ಸಂದರ್ಭ, ಅದರ ಜೊತೆಯಲ್ಲಿ ಗಣಿಗಾರಿಕೆಯ ಒಂದು ಕ್ಷೇಮ ಪರಿಸ್ಥಿತಿ ಶಿವಮೊಗ್ಗದಲ್ಲಿ ಆಗಿರುವಂಥ ಸಂದರ್ಭ, ಕಲ್ಲುಗಳು ಸಿಗ್ತಾ ಇರಲಿಲ್ಲ, ಅದ್ರ ಜೊತೆಯಲ್ಲಿ ಕೊರೋನಾ ಒಂದು ಕಡೆ, ಹೀಗಾಗಿ ನನಗೆ ಆ ಟೈಮಲ್ಲಿ ಕಲ್ಲು ಸಿಕ್ಕೋದು ಭಾಳ ಕಷ್ಟದ ಸಂದರ್ಭ ಆಗಿತ್ತು. ಹಾಗಾಗಿ ನಾನು ಕಲ್ಲು ಕಂಬಗಳನ್ನು ತರುವಾಗ 6 ಫೀಟಿಂದು ನಾನು 7 ಫೀಟ್ ಬೇಕು ಅಂತಿತ್ತು, ಆದರೆ 6 ಫೀಟ್ನ ಕಲ್ಲು ಕಂಬಗಳು ಸಿಕ್ಕು. ಅದನ್ನು 1 ಫೀಟು ಆಳವಾಗಿ ಹುಗಿದು ಅದರ ನಂತರ 5 ಫೀಟನ್ನು ಮೇಲೆ ಇಟ್ಟು ಬೇರೆ ಕೆಲಸಗಳನ್ನು ಮಾಡಿದ್ದೇನೆ.
1: ಅಂದರೆ ಬುಡಕ್ಕೆ ಏನಾದರೂ ಕಾಂಕ್ರೀಟ್ ಏನಾದರೂ ಹಾಕಿ ಫಿಕ್ಸ್ ಮಾಡಬೇಕಿದ್ರೆ ಹಾಕಬೇಕಾಗ್ತದೆ ಅಥವಾ ಮಣ್ಣು ಹಾಕಿದ್ರೆ ಸಾಕಾಗ್ತದೆ?
0: ಸರ್, ಕಂಬವನ್ನು ಮಣ್ಣಲ್ಲಿ ಹುಗಿದ್ರೆ ಸಾಕಾಗ್ತದೆ. ಯಾಕೆಂತಂದರೆ ಕಂಬವನ್ನು ಹಾಕಿದ ಮೇಲೆ ಒಂದು ಸಲ ನಾವು ನಿಲ್ಲಿಸಿದ ಮೇಲೆ, ಸ್ಟ್ರೇಟಾಗಿ ನಿಲ್ಲಿಸಿದ ಮೇಲೆ ಅದರ ಗಿಡಗಳನ್ನು 4 ಗಿಡಗಳನ್ನು ನೆಡ್ತೇವೆ. ಒಂದು ಕಂಬಕ್ಕೆ 4 ಗಿಡಗಳು, ಆ 4 ಗಿಡಗಳನ್ನು ಹಾಕಿದ ಮೇಲೆ ಆ ಗಿಡಗಳಿಗೆ ಬೇರುಗಳು ಬರ್ತದೆ, ಆ ಕಂಬ ತನ್ನಷ್ಟಿಗೆ ನಿಂತು ಬಿಡ್ತದೆ. ಇನ್ನೊಂದು, ಅದು ಸ್ಟ್ರೇಟ್ ಇರೋದ್ರಿಂದ ಅದರ ವೇಟು ಅದಕ್ಕೆ ಬೀಳೋದ್ರಿಂದ, ಮತ್ತು ಮೇಲೆ ಗಿಡಗಳು ಬೆಳೆದರೂ ಟೈರ್ ಹಾಕಿ ಮೇಲೆ ಗಿಡಗಳು ಸಮತೋಲನವಾಗಿ ಅದು ಬೀಳೋದ್ರಿಂದ ಆ ಕಂಬಕ್ಕೇನೂ ಅಪಾಯ ಇಲ್ಲ. ಹಾಗಾಗಿ 1 ಫೀಟು ಹಾಕಿ ಆ ಕಾಂಕ್ರೀಟನ್ನು ಹಾಕಬೇಕಂತ ಅನಿವಾರ್ಯತೆ ಇಲ್ಲ.
1: ಒಂದು ಸರಿ ಈಗ ಗಿಡವನ್ನು ಒಂದು ಕಾಂಕ್ರೀಟ್ ಕಂಬಕ್ಕೆ ಅಥವಾ ಒಂದು ಸಿಮೆಂಟಿನ ಒಂದು ಕಲ್ಲಿನ ಕಂಬಕ್ಕೆ ನೀವು 4 ಸುತ್ತಲೂ ಕೂಡ 4 ಗಿಡವನ್ನು ನೆಡ್ತೀರಿ ಅಂತ ಹೇಳಿದಿರಿ. ಗಿಡವನ್ನು ನೆಡುವ ಬಗ್ಗೆ ಮತ್ತು ಇದಕ್ಕೆ ಒಂದು ದಾರವನ್ನು ಕಟ್ಟುವಂಥದ್ದು ಅಥವಾ ಸಪೋರ್ಟನ್ನು ಕೊಡುವಂಥದ್ದು ಹೇಗೆ?
0: ಖಂಡಿತ ಸರ್. ಸರ್, ಒಂದು ಕಂಬವನ್ನು ನಾವು ಎಲ್ಲ ರೆಡಿ ಮಾಡಿದ ಮೇಲೆ ಆಗಂದಾಗೆ ಟೈರ್ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ನಾವು ಕಂಬವನ್ನು ಹಾಕಬೇಕು, ಅದರ ಜೊತೆಯಲ್ಲಿ ಈ ನೆಲದ ಮಟ್ಟದಿಂದ ಮಿನಿಮಮ್ 1 ಫೀಟು ಅದು ಎತ್ತರದಲ್ಲಿ ಇರಬೇಕು ಮಣ್ಣು. ಆ ಮಣ್ಣಿನ ಮೇಲೆ ನಾವು ಆ ಗಿಡವನ್ನು ನಾವು ಬೇರೆ ಬೇರೆ ಕಡೆಯಿಂದ ತರಬಹುದು. ಒಂದು ಆ ಪ್ಲ್ಯಾಂಟನ್ನೇ ತರಬಹುದು, ಇಲ್ಲ ಬೇರೆ ಬಂದ ಒಂದು ಕೊಟ್ಟೆಯಲ್ಲಿ ಹಾಕಿದಂಥ ಸಸಿಯನ್ನು ತರಬಹುದು. ಆ ಕೊಟ್ಟೆಯಲ್ಲಿ ಹಾಕಿದ ಸಸಿಯನ್ನು ತಂದರೆ ಆ ಕೊಟ್ಟೆಗೆ ಯಾವ ಲೆವೆಲ್ನಲ್ಲಿ ಮಣ್ಣಿದೆಯೋ ತರುವಾಗ ಅದೇ ಲೆವೆಲ್ನಲ್ಲಿ ಇಟ್ಟು ನಾವು ಆ ಗಿಡವನ್ನು ನೆಡಬೇಕಾಗ್ತದೆ. ಗಿಡವನ್ನು ನೆಟ್ಟ ನಂತರ ನಾವು ನೀರನ್ನು ಹಾಕಬೇಕಾಗ್ತದೆ ಅನಿವಾರ್ಯವಾಗಿ. ಯಾಕೆಂತಂದರೆ ಬೇಸಿಗೆಗಾಲದಲ್ಲಿ ನೀರು ಹಾಕಬೇಕು. ಇದರ ಒಂದು ಭಾಳ ಮುಖ್ಯವಾದ ಅಂಶವೇ ಕಡಿಮೆ ನೀರಿನಲ್ಲಿ ಇದನ್ನು ನೆಡುವಂಥದ್ದು. ಹಾಗಾಗಿ ನಾವು ನೀರಿನ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ನಾನು ಅಂದುಕೊಂಡಿದ್ದೆ. ಬಟ್ ಅದನ್ನು ನೆಟ್ಟ ಮೇಲೆ ಅದಕ್ಕೆ ಕೊಂಬೆಗಳು ಬರ್ತದೆ, ಅದು ಮೇಲೆ ಹೋಗ್ತದೆ, ಬಳ್ಳಿಯ ಟೈಪ್, ಕ್ಯಾಕ್ಟಸ್ ಟೈಪ್ ಅಂದು. ಹಾಗಾಗಿ ಈ ಕಳ್ಳಿ ಗಿಡಗಳು ಮೇಲೆ ಹೋದಂಗೆ ಅದಕ್ಕೆ ಬೇರೆ ಬೇರೆ ಕೊಂಬೆಗಳು ಬರ್ತವೆ ಸರ್. ಬೇರೆ ಬೇರೆ ಕೊಂಬೆಗಳು ಬಂದಾಗ ಆ ಎಲ್ಲ ಕೊಂಬೆಗಳನ್ನು ಬಿಟ್ಟು ಒಂದು ಬಲಾಢ್ಯವಾದಂಥ ಕೊಂಬೆಯನ್ನು ಮಾತ್ರ ಬಿಟ್ಟು ಅದು ಮೇಲೆ ಹೋಗುವಾಗೆ ನೋಡ್ಕೊಳ್ಬೇಕು. ಆಗ ಉಳಿದದ್ದನ್ನು ಕತ್ತರಿಸಿ ತೆಗೆಯಬೇಕು. ಆಗ ಮಾತ್ರ ನಮಗೆ ಹೆಚ್ಚು ಕೆಲಸಗಳಿರ್ತದೆ. ಡ್ರ್ಯಾಗನ್ ಫ್ರೂಟಲ್ಲಿ ಆ ಗಿಡಗಳನ್ನು ಬೆಳೆಸುವಾಗ ಕಂಬದ ಟೈರ್ನ ಲೆವೆಲ್ಲಿವರೆಗೆ ಹೋಗುವ ತನಕ ನಮ್ಮದು ಕೆಲಸಗಳಿರ್ತದೆ. ಆ ಕೊಂಬೆಗಳನ್ನು ಒಂದೇ ಕಾಂಡ ಇರಬೇಕು, ಮತ್ತು ಅದಕ್ಕೆ ಆ ಬಳ್ಳಿಯನ್ನು ಕಟ್ಕೊತ ಹೋಗಬೇಕು. ಬಳ್ಳಿ ಯಾವುದು ಬೇಕು ಅನ್ನುವಾಗ ಹಳೆಯ ಸೀರೆ ಆದರೆ, ಹಳೆಯ ಸೀರೆಯನ್ನು ನೂಲು ಮಾಡಿದ್ರೆ ಭಾಳ ಚೆನ್ನಾಗಿರ್ತದೆ. ನಾನು

0: ಈ ಸೆಣಬಿನ ನುರಿ ಅಂತ ಹೇಳ್ತೇವಲ್ಲ, ಸೆಣಬಿನ ನುರಿಯನ್ನು ಹಾಕಿದ್ದೇನೆ. ಅದ್ರ ಜೊತೆಯಲ್ಲಿ ಸೀರೆಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಯಾಕೆ ಪ್ಲಾಸ್ಟಿಕ್ ಬಳ್ಳಿ ಬೇಡ ಅಂತಂದರೆ ಅದಕ್ಕೆ ಕಟ್ಟಿದಾಗ ಅದು ಹಿಡ್ಕೊಂಡಾಗಿ ಆಗ್ತದೆ, ಅದಕ್ಕೆ ಕಾಂಡ ಬೆಳೆಯೋದಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೆ.
1: ಇದಕ್ಕೆ ಕೊಡುವಂತಹ ಒಂದು ಗೊಬ್ಬರದ ಬಗ್ಗೆ ಹೇಳಿಕ, ರಾಸಾಯನಿಕ ಗೊಬ್ಬರ ಹಾಕಬೇಕಾಗ್ತದೋ ಅಥವಾ ಸಾವಯವ ಹಟ್ಟಿ ಗೊಬ್ಬರದಲ್ಲಿಯೂ ಕೂಡ ಇದನ್ನು ಸುಧಾರಣೆ ಮಾಡ್ಬೋದು? ಹೇಗೆ, ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ ಗೊಬ್ಬರ?
0: ಸರ್, ಭಾಳ ಮುಖ್ಯವಾದಂಥ ಪ್ರಶ್ನೆ ಇದು ತಮ್ಮಿಂದ ಬಂದಿದ್ದು. ಗೊಬ್ಬರ ಹಾಕಬೇಕಾದ್ರೆ ಎಲ್ಲರಿಗೂ ಏನು ಕಲ್ಪನೆ ಇದೆ ಅಂತಂದರೆ, ಈ ಮಾರ್ಕೆಟಲ್ಲಿ ಸಿಕ್ಕಿಬಿಡ್ತದೆ, ಇದು ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ಬೋದು ಅಂತ. ಆದರೆ ಇದಕ್ಕೆ ಗೊಬ್ಬರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನಾವು ಏನು ತಯಾರು ಮಾಡುವಂಥ ಗೊಬ್ಬರಗಳಿದೆಯಾ, ಕೊಟ್ಟಿಗೆ ಇದ್ದರಂತೂ ಆ ಕೊಟ್ಟಿಗೆ ಗೊಬ್ಬರಗಳು ಸಾಕು. ಅದರ ಜೊತೆಯಲ್ಲಿ ಇಲ್ಲಿಯ ಮಣ್ಣು ಭಾಳ ಮುಖ್ಯವಾದಂಥದ್ದು, ಫಲವತ್ತಾದ ಮಣ್ಣು. ಮತ್ತು ಕೋಳಿ ಗೊಬ್ಬರ, ಕೋಳಿ ಗೊಬ್ಬರ ಮತ್ತು ಎರೆಹುಳ ಗೊಬ್ಬರ ಇದ್ದರೆ, ಮತ್ತು ಕೊಟ್ಟಿಗೆ ಗೊಬ್ಬರ ಯಾವುದಾದ್ರೂ ಸೊಪ್ಪು ಗಿಪ್ಪು ಇದೆಲ್ಲ ಇದ್ದರೆ ಅದನ್ನು ಹಾಕಿದರೆ ಆರಾಮವಾಗಿ ಬೆಳೆಬೋದು. ವರ್ಷಕ್ಕೆ 2 ಸಲ ಅಥವಾ ವರ್ಷಕ್ಕೆ 4 ಸಲ ನಾವು ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀವಿ ಅನ್ನೋದರ ಮೇಲೆ ಆ ಗೊಬ್ಬರಗಳನ್ನು ಹಾಕಿ ಅದನ್ನು ಬೆಳೆಸ್ಬೋದು, ಭಾಳ ಫಲವತ್ತಾಗಿ ಬೆಳೀತದೆ. ಇನ್ನೊಂದು ವಿಶೇಷ ಅಂತಂದರೆ, ಇಲ್ಲಿಯ ಮಣ್ಣಿನ ವಿಶೇಷತೆ ಏನಂತಂದರೆ, ಪರ್ಟಿಕ್ಯುಲರ್ಲಿ ನಮ್ಮ ಆ ಜಾಗದ ಮಣ್ಣು ಹೇಗಿದೆ ಅಂತಂದರೆ, ಇಲ್ಲಿಯ ಹಣ್ಣು ಸಿಹಿಯಾಗುವಂಥ ಒಂದು ಮಣ್ಣಿದೆ, ಕೆಂಪು ಮಣ್ಣು.
1: ಈಗ ನೀರಾವರಿ ಅವಶ್ಯಕತೆ ಭಾಳ ಕಡಿಮೆ ಇದೆ ಅಂತ ಹೇಳಿದರೆ, ಆದರೂ ಕೂಡ ನೀರು ಕೊಡುವಂಥ ಒಂದು ವಿಧಾನ ಹೇಗೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಮತ್ತು ಬೇಸಿಗೆಯಲ್ಲಿ ಈ ಎಲೆಗಳು ಅಥವಾ ಒಂದು ಕಾಂಡವೇ ಸುಟ್ಟು ಹೋಗುವಂಥ ಒಂದು ಪ್ರಮೇಯವು ಕೂಡ ಬರ್ತದೆ ಹೇಗೆ ಅಂತ?
0: ಸರ್, ಏನಂದರೆ, ನಾನು ಮೊದಲೇ ಮಾತಾಡುವಾಗ ಹೇಳಿದೆ, ನೀರು ಕಡಿಮೆ ಬೇಕಾಗಬಹುದು ಅನ್ನೋದು ನನಗಿತ್ತು ಅಂತ. ಆದರೆ ನೀರು ಬೇಕು, ವಾರಕ್ಕೆ 1 ಸಲ ಅನ್ನೋದು ಅದು ಹಾವೇರಿ ಮಟ್ಟಿಗೆ ಸರಿ ಇದೆ. ಆದರೆ ಉತ್ತರ ಕನ್ನಡದ ಈ ನಮ್ಮಂಥ ಪ್ರದೇಶದಲ್ಲಿ ವಾತಾವರಣದಲ್ಲಿ ಅದಕ್ಕೆ 2 ಸಲ, ವಾರಕ್ಕೆ 2 ಸಲ ನೀರು ಬೇಕೇ ಬೇಕು. ಆದರೆ ಒಂದು ವಿಶೇಷ ಅಂತಂದರೆ, ನೀರು ನಿಲ್ಲಬಾರ್ದು, ನೀರು ನಿಲ್ಲದೆ ಇರುವಂಥದ್ದು. ಮತ್ತು ಕಾಂಡ, ನಾವು ತೆಗೆದುಕೊಂಡು ಬಂದಂತಹ ಗಿಡಗಳು ಉತ್ತಮವಾಗಿದ್ದರೆ ಖಂಡಿತವಾಗಿಯೂ ಆ ಗಿಡ ಹಾಳಾಗುವುದಿಲ್ಲ. ಮತ್ತು ನೀರನ್ನು ನಿಯಮಿತವಾಗಿ ವಾರಕ್ಕೆ 2 ಸಲ ಕೊಡುವಂಥದ್ದು, ಕೊಡುವಾಗಲೂ ಕೂಡ ಒಂದೊಂದು ಗಿಡಕ್ಕೆ 4 ಲೀಟ್ರ್ ಇದ್ದ ಆ ಥರದ ತಲೆಯನ್ನು ಇಟ್ಟುಕೊಂಡು ಡ್ರಿಪ್ ಇರಿಗೇಷನ್ ಮಾಡಿ ನೀರು ಕೊಟ್ಟರೆ ಭಾಳ ಒಳ್ಳೆಯದು. ಇದನ್ನು ನಾವು ಮೇಂಟೈನ್ ಮಾಡಿಕೊಂಡು ಹೋದರೆ ಆರಾಮವಾಗಿ ಅದು ತನ್ನ ಪಾಡಿಗೆ ತನ್ನ ಬೆಳ್ಕೊಳ್ತಾ ಇರ್ತದೆ.
1: ನೇರ ಬಿಸಿಲಿಗೆ ಏನೇನು ತೊಂದರೆ?
0: ಬಿಸಿಲಿಗೆ ತೊಂದರೆ, ನೀವು ಇದೇ ಪ್ರಶ್ನೆಯನ್ನು ಕೇಳಿದ್ರಿ. ಬಿಸಿಲಿಗೆ ನಮಗೆ 40% ಆ ಥರದ ಬಿಸಿಲು ಹೋದರೆ ಸ್ವಲ್ಪ ಕಷ್ಟ ಇದೆ. ಬಟ್ 38 ಡಿಗ್ರಿವರೆಗೆ ಅದಕ್ಕೆ ತಡೆದುಕೊಳ್ಳುವ ಚಾನ್ಸಸ್ ಇದೆ. ಆದರೆ ಈಗ ಬಿಸಿಲಿಗೆ ತೊಂದರೆನೇ ಇಲ್ಲ ಅಂತ ಹೇಳುವಾಗ ಬಿಸಿಲಿಗೆ ತೊಂದರೆ ಆಗುವುದನ್ನು ಕೂಡ ನಾನು ನೋಡಿದ್ದೇನೆ. ಹಾಗಾಗಿ ಬಿಸಿಲಿಗೆ ಸುಮಾರು ಡಿಸೆಂಬರ್ ಜನವರಿ ಟೈಮ್ಗೆ ನಾವು ಒಂದು ಸ್ಪ್ರೇ, ಸುಣ್ಣದ ಸ್ಪ್ರೇಯನ್ನು ಮಾಡಬೇಕು. ಸುಣ್ಣದ ಸ್ಪ್ರೇ ಮಾಡೋದ್ರಿಂದ ಆ ಏನು ಹಳದಿ ಆಗುವಂಥ ಒಂದು ಸಂಭವ ಇರ್ತದೆಯೋ, ಗಿಡಗಳಿಗೆ ಭಾಳ ಬಿಸಿಲು ಬಂದು ತ್ರಾಸಾಗುವಂಥ ಒಂದು ಸಂದರ್ಭ ಇದೆ, ಅದನ್ನು ಪ್ರೊಟೆಕ್ಟ್ ಮಾಡ್ಬೋದು. ನಾವು ಕೈಯೋಲಿನ್ ಅಂತ ಒಂದು ಸುಣ್ಣದ್ದೇ ಅದನ್ನು ಪ್ಯೂರಿಫೈ ಒಳ್ಳೆ ಕರೆಕ್ಟಾಗಿ ಮಾಡುವಂಥದ್ದು, ಬೆಂಗಳೂರು ಆ ಕಡೆಲ್ಲ ಅದನ್ನು ಹೊಡೆತಾರೆ, ಅಲ್ಲಿಂದ ತರಿಸ್ಕೊಂಡು ಅದನ್ನು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ.
1: ಆಮೇಲೆ ಈಗ ಡ್ರ್ಯಾಗನ್ ಫ್ರೂಟಿಗೆ ಬರುವಂತಹ ಕೀಟ ಮತ್ತು ರೋಗಗಳು ಮತ್ತು ಅವುಗಳ ನಿರ್ವಹಣೆ ಎಲ್ಲ ಹೇಗೆ?
0: ಆ್ಯಕ್ಚುಲಿ ಇದಕ್ಕೆ ಯಾವುದು ಶೀಕಿಲ್ಲ, ಭಾಷೆಯಲ್ಲಿ ಹೇಳಬೇಕು ಅಂತ ಇದಕ್ಕೆ ಶೀಕೆ ಬರೋದಿಲ್ಲ. ಆದರೆ ಈ ಫಂಗಸ್ಗಳು ಬರ್ತದೆ, ನೀರು ಜಾಸ್ತಿ ಆದಾಗ ಅಥವಾ ಯಾವುದಾದ್ರೂ ಇಲ್ಲಿ ಹಿಸ್ಕ ಅಂತ ಬರ್ತದೆ, ಅದಕ್ಕೆ ಬಸವನ ಹುಳು ಅಂತ ಇರ್ತದಲ್ಲ, ಅದು ಸ್ವಲ್ಪ ಇದು ಕೊಡೋದಿರ್ತದೆ. ಇನ್ನೊಂದು ಆ ಥರ ಬಂದಾಗ ನಮ್ಮ ಈ ಇದಿದೆಯಲ್ಲ ಈ ಕೊಳೆ ಮದ್ದು, ಅದನ್ನು ಸ್ಪ್ರೇ ಮಾಡಿದರೆ, ಬೋಡೋ ದ್ರಾವಣವನ್ನು ಹೊಡೆದ್ರೆ ಅದನ್ನು ಸಾಕಾಗ್ತದೆ. ಅದು COC ಅಂತಿದೆ, ಅದನ್ನು ಹೌದು ಅದನ್ನು ಸ್ಪ್ರೇ ಮಾಡಿದರೆ ಅದನ್ನು ನಿವಾರಿಸ್ಬೋದು. ಆದರೆ ನಾವು ಇನ್ನೊಂದು ಇರುವೆಗಳು ಬರ್ತದೆ ಹಣ್ಣಾದಾಗ, ಹಣ್ಣಾಗ ಇರುವೆಗಳು ಬಂದಾಗ ಬೇವಿನ ಎಣ್ಣೆಗೆ ನೀರು ಮಿಕ್ಸ್ ಮಾಡಿ ಹೊಡೆದು ಬಿಟ್ಟರೆ ಎಲ್ಲ ಸಾವಯವ ಆಗಿಬಿಡ್ತದೆ. ಹಾಗಾಗಿ ಅದರ ಪ್ರಾಬ್ಲಮ್ ಇಲ್ಲ. ಆದರೆ ನೀವು ಮೊದಲೇ ಹೇಳ್ದಂಗೆ ಈ ಬಿಸಿಲಿನ ತಾಪದಿಂದ ನಾವು ಅದನ್ನು ಪ್ರೊಟೆಕ್ಟ್ ಮಾಡದಿದ್ರೆ ಬೇರೆ ಎಲ್ಲ ಈ ಫಂಗಸ್ಗಳು ಬರೋದು ಜಾಸ್ತಿ ಆಗ್ತದೆ.
1: ಈ ಮೀಲಿ ಬಗ್ಸ್ ಅನ್ನುವ ಕೀಟ ಬರೋದಿಲ್ವಾ? ಬಿಳಿ ಹಿಟ್ಟು ತಿನ್ ತಿಗಣೆ ಅಂತ.
0: ಹಾಂ, ತಿಗಣೆ ಅದು ಯಾವುದು, ನನ್ನ ಅನುಭವದ ಪ್ರಕಾರ ಆ ಥರದ ಪ್ರಾಬ್ಲಮ್ ಇಲ್ಲ. ಮಂಗಗಳ ಕಾಟವಂತೂ ಇಲ್ಲವೇ ಇಲ್ಲ, ಯಾಕೆಂತಂದರೆ ಮುಳ್ಳಿರೋದ್ರಿಂದ ಮಂಗಗಳು ಬರೋದಿಲ್ಲ. ಸ್ಟಾರ್ಟಿಂಗಿಗೆ ಗಿಡ ನೆಟ್ಟಾಗ ಮಂಗ ಆ ಕಡೆ ಈ ಕಡೆ ಎಲ್ಲ ಓಡ್ತದೆ, ಆದರೆ ಗಿಡ ಆಗಿ ಹಣ್ಣಾದ ಮೇಲೆ ಅದರ ಮಂಗಗಳ ಕಾಟನೇ ಇಲ್ಲ. ಇದು ಭಾಳ ಆಶ್ಚರ್ಯವಾದ ಸಂಗತಿ. ಇಲ್ಲ ಅಂತಂದರೆ ಉತ್ತರ ಕನ್ನಡದ ಈ ಗುಡ್ಡಗಾಡು ಪ್ರದೇಶದಲ್ಲಿ, ಅರಣ್ಯ ಪ್ರದೇಶದಲ್ಲಿ ಖಂಡಿತವಾಗಿಯೂ ಮಂಗಗಳ ಕಾಟ ಇತ್ತು ಅಂತಂದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಬಟ್ ಆ ಪ್ರಾಬ್ಲಮ್ ಇಲ್ಲ ಸರ್.
1: ಆಮೇಲೆ ಈಗ ಹೂ ಬಿಡುವಂಥದ್ದು, ನೆಟ್ಟು ಎಷ್ಟು ಸಮಯದ ನಂತರ ಹೂ ಬಿಡುತ್ತದೆ, ಅದು ಗೊಂಚಲು ಗೊಂಚಲಾಗಿ ಬಿಡುವಂಥದ್ದು ಅಥವಾ ಇಂಡಿವಿಜುವಲಿ ಒಂದೊಂದೇ ಬಿಡುವಂಥದ್ದು, ಮತ್ತು ಪರಾಗಸ್ಪರ್ಶ ಕ್ರಿಯೆ ಎಲ್ಲ ಹೇಗೆ ನಡೀತದೆ?
0: ಖಂಡಿತ ಸರ್, ಹೂವು ಒಂದು ಮೊಗ್ಗು ಬಿಟ್ಟ ದಿನದಿಂದ ಸ್ಟಾರ್ಟ್ ಆದದಿಂದ 45 ದಿವಸದ ಅವಧಿ ಇದು. ಹೂವು ಬಿಟ್ಟ ಒಂದು 15 ದಿವಸಕ್ಕೆ ಅದು ಅರಳುತ್ತದೆ. ಅರಳಿ ಕರೆಕ್ಟಾಗಿ ಹಣ್ಣಾಗಬೇಕು ಅಂತಂದರೆ 45 ದಿವಸ ಬೇಕು. ಇದಕ್ಕೆ ಈ ಹೂವು ಬಿಟ್ಟು ಅರಳದ ಟೈಮಲ್ಲಿ ಪರಾಗಸ್ಪರ್ಶ ಆಗಬೇಕು. ನಮಗೆ ಏನು ಉಪಯೋಗ ಆಗಿದೆ ಅಂತಂದರೆ, ಸುತ್ತಮುತ್ತ ಎಲ್ಲ ಬೆಟ್ಟ ಗುಡ್ಡಗಳು ಇರೋದರಿಂದ ಜೇನುನೊಣಗಳು ಬೇಕಾದಷ್ಟಿದೆ. ಜೇನುನೊಣಗಳು ಇರೋದರಿಂದ ಇದು ಈ ಹೂವು ಬಿಟ್ಟಾಗ ಅದು ಪರಾಗಸ್ಪರ್ಶವನ್ನು

0: ಮಾಡ್ತಾ ಇರ್ತದೆ. ಆದರೆ ನನಗೆ ಮೊದಲು ಗೊತ್ತಿರಲಿಲ್ಲ ಆ್ಯಕ್ಚುಲಿ ಈ ಪರಾಗಸ್ಪರ್ಶ ಆಗೋದಕ್ಕೆ ಹೀಗೆ ಆಗಬೇಕು ಅನ್ನೋದು. ಆಗ ನಾನು ಆ ಜೇನುನೊಣಗಳು ಬಂದಾಗೆಲ್ಲ ಏನೋ ಇದು ಇದು ಎಲ್ಲ ಗಿಡ ತಿಂದುಬಿಡ್ತದೆ ಅನ್ನೋ ಒಂದು ಕಲ್ಪನೆ ನನಗೆ. ಆಗ ಓಡಿಸಿದ್ದು ಇದೆ ಮತ್ತು ನಾನು ಕೈಯಿಂದ ಅದನ್ನು ಇದು ಮಾಡಿದ್ದಿದೆ. ಒಂದು ವೇಳೆ ಪರಾಗಸ್ಪರ್ಶ ಮಾಡೋದಕ್ಕೆ ಜೇನುನೊಣಗಳು ಇಲ್ಲ ಅಂತಂದರೆ ನಾವು ಕೈಯಲ್ಲಿ ಒಂದು ಬ್ರಷ್ ಇಟ್ಕೊಂಡು ಆ ಹೂವು ಅರಳದಂಥ ಟೈಮಲ್ಲಿ ಅದರ ಮಧ್ಯೆ ಹಿಂಗೆ ಕಲಕಿದರೆ ಅದು ಪರಾಗಸ್ಪರ್ಶ ಆಗೋದಕ್ಕೆ ಅನುಕೂಲ.
1: ಸಹಜವಾಗಿ ಜೇನುನೊಣಗಳೇ ಮಾಡ್ತವೆ,
0: ಜೇನುನೊಣಗಳೇ ಮಾಡ್ತವೆ. ಹಾಗಾಗಿ ಪರಾಗಸ್ಪರ್ಶಕ್ಕೆ ಏನೂ ಇದಿಲ್ಲ. ಒಂದು ವೇಳೆ ಜೇನುನೊಣಗಳು ಇಲ್ಲ ಅಂತಂದರೆ ಜೇನು ಪೆಟ್ಟಿಗೆಯನ್ನು ಆ ಒಂದು ಸಾಲಿನಲ್ಲಿ ಜೇನು ಪೆಟ್ಟಿಗೆಯನ್ನು ಇಡುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕು. ಸರ್, ಇನ್ನೊಂದು ಈ ಗಿಡಗಳನ್ನು ನೆಡುವಾಗ ಕಂಬವನ್ನು ಹೇಗೆ ಹಾಕಬೇಕು ಅನ್ನೋ ಪ್ರಶ್ನೆಗಳು ನಿಮಗೆ
1: ಉದ್ಭವದಲ್ಲಿ.
0: ಸರ್, ಒಂದು ಕಂಬದಿಂದ ಕಂಬಕ್ಕೆ 8 ಫೀಟು ಅಂತರ, ಇನ್ನೊಂದು ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ 10 ಫುಟ್ ಅಂತರ ಇದ್ದರೆ ಒಳ್ಳೆಯದು. ಈಗ ಒಂದೊಂದು ಸಾಲಿಗೆ 10 ಫುಟ್ ಮತ್ತು ಒಂದೊಂದು ಕಂಬಕ್ಕೆ 10 ಫುಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಯಾಕೆಂತಂದರೆ ನಾವು ಬೇರೆ ಕೃಷಿಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
1: ಸಾಮಾನ್ಯ 1 ಎಕರೆಯಲ್ಲಿ ಎಷ್ಟು ಬುಡ ನಿಲ್ಬೋದು?
0: 1 ಎಕರೆಗೆ 400 ಕಂಬವನ್ನು ಹಾಕ್ಬೋದು ಸರ್. 400 ಕಂಬ ಅಂತ 4×16 1600 ಗಿಡಗಳನ್ನು ನೆಡ್ಬೋದು.
1: ಆಮೇಲೆ ಈಗ ಫಸಲನ್ನು ಕೊಯ್ಲು ಮಾಡುವ ಬಗ್ಗೆ ಹೇಳಿ, ಯಾವ ಹಂತದಲ್ಲಿ ಕೊಯ್ಲು ಮಾಡುವಂಥದ್ದು ಮತ್ತು ಮಾರುಕಟ್ಟೆ ಮಾಡುವಂಥದ್ದು?
0: ಖಂಡಿತ, ಕೊಯ್ಲನ್ನು ಮಾಡುವಾಗ ನಾನು ಮೊದಲೇ ಹೇಳಿದಂಗೆ ಅದಕ್ಕೆ 45 ದಿವಸದ ಒಂದು ಅವಧಿ. ಆದರೆ 45 ದಿವಸ ನಾವು ಕಾಯ್ತಿರಬೇಕು, ದಿನವನ್ನು ಲೆಕ್ಕ ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಒಂದ್ಸಲ ನಾವು ಶುರು ಮಾಡಿದ್ವಿ ಅಂತಂದರೆ ನಮಗೆ ಯಾವಾಗ ಕೊಯ್ಬೋದು ಅನ್ನುವ ಒಂದು ಐಡಿಯಾಗಳು ತನ್ನಷ್ಟಿಗೆ ಬರ್ತದೆ. ಅದರ ಜೊತೆಯಲ್ಲಿ ಅದು ಯಾವಾಗ ಕೊಯ್ಬೇಕು ಅನ್ನುವಾಗ ಮಾರ್ಕೆಟ್ ಮಾಡುವಂಥ ನಮ್ಮ ಆಲೋಚನೆ ಇರುವಂಥ ಸಂದರ್ಭದಲ್ಲಿ ನಾವು ಅದು ಕೆಂಪಾಗುವುದಕ್ಕಿಂತ ಮೊದಲು, ಹಣ್ಣು ಕೆಂಪಾಗುವುದಕ್ಕಿಂತ ಮೊದಲು ಸ್ವಲ್ಪ ಕೆಂಪಾಗುವ ಲಕ್ಷಣ ಇದ್ದಾಗಲೇ ಅದನ್ನು ಕೊಯ್ದರೆ ಅದನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ಸುಲಭ ಆಗ್ತದೆ ಮತ್ತು 15-20 ದಿವಸ ಹಾಗೇ ಇರ್ತದೆ. ಹಾಗಾಗಿ ಅದು ಮಾಡಬೇಕು. ಆ ಮಾರ್ಕೆಟಿಂಗ್ ಹೇಗೆ ಸುಲಭನ ಕಷ್ಟ ಅನ್ನುವಾಗ ಇದು ಕಷ್ಟನೂ ಹೌದು ಸುಲಭನೂ ಹೌದು. ಯಾಕೆ ಕಷ್ಟ ಅಂತಂದರೆ ನಮಗೆ ಯಾರು ಈ ಡ್ರ್ಯಾಗನ್ ಫ್ರೂಟ್ ಅನ್ನೋದು ಸೇಬು ಹಣ್ಣು, ಕಿತ್ತಲೆ ಹಣ್ಣು, ಈ ಬೇರೆ ಬೇರೆ ಹಣ್ಣು ಅಂತಾರ ಅಲ್ಲ, ಸದ್ಯಕ್ಕೆ ಯಾರಿಗೂ ಪರಿಚಯ ಇರಲಿಲ್ಲ. ಹಾಗಾಗಿ ಇದರ ಪರಿಚಯ ಮಾಡಿಕೊಡ್ಬೇಕು, ಇದರ ಹೆಲ್ತ್ ಬೆನಿಫಿಟ್ಸು ಭಾಳ ಇದೆ ಅನ್ನುವಾಗ ಇದನ್ನು ಪರಿಚಯ ಮಾಡಿಕೊಡೋದೇ ಒಂದು ಕಷ್ಟ ಮತ್ತು ಹಣ್ಣಿನ ಅಂಗಡಿಯವರು ತೆಗೆದುಕೊಳ್ಳಿಕ್ಕೆ ಕಷ್ಟ. ಹಾಗಾಗಿ ಇದು ಮಾರ್ಕೆಟಿಂಗ್ ಮಾಡುವುದು ಅಷ್ಟು ಸುಲಭ ಇರಲಿಲ್ಲ. ಆದರೆ ಈಗಿತ್ತಲಾಗಿ ಈಗ ಸುಮಾರು 1 ವರ್ಷದಿಂದ ಡ್ರ್ಯಾಗನ್ ಫ್ರೂಟ್ಸ್ ಅನ್ನೋದು ಹೊನ್ನಾವರ, ಉತ್ತರ ಕನ್ನಡದ ಆಚೆ ಈಚೆ ಎಲ್ಲ ಅದು ಎಲ್ಲರಿಗೂ ಗೊತ್ತು,
1: ಎಲ್ಲ ಅಂಗಡಿಗಳು
0: ಸಿಗ್ತದೆ. ಆದರೂ ಕೆಲವು ಅಂಗಡಿಗಳು ಇನ್ನೂ ಆ ಒಂದು ಪ್ರಯೋಗವನ್ನು ಮಾಡಿಲ್ಲ. ಆದರೆ ಒತ್ತಾಯಪೂರ್ವಕವಾಗಿ ನಾನು ಕೂಡ ಈ ನೋಡಿ ಇದೊಂದು ಹಣ್ಣಿದೆ, ಈ ಹಣ್ಣನ್ನು ನೀವು ಮಾರ್ಕೆಟಿಂಗ್ ಮಾಡಿದರೆ ಈ ಜನರಿಗೆ ಒಳ್ಳೆಯದಾಗ್ತದೆ, ನಿಮಗೂ ಒಳ್ಳೆಯದಾಗುವುದು, ಜೊತೆಗೆ ಜನರಿಗೆ ಒಳ್ಳೆಯದಾಗ್ತದೆ, ಅವರಿಗೆ ಹೆಲ್ತ್ ಬೆನಿಫಿಟ್ಸ್ ಇದೆ, ಶುಗರ್ನವರಿಗೆ ಚಲೋ ಆಗ್ತದೆ, ಇಂಥದ್ದೆಲ್ಲ ಹೇಳಿ ಅವ್ರಿಗೆ ಇರಿಸಿದ್ದನ್ನು ಇದೆ ಅವರು ಈಗ ಹಾಕ್ಕೊಂಡಿದ್ದಾರೆ.
1: ಪ್ರತಿ ದಿವಸವೂ ಕೂಡ ಹಣ್ಣನ್ನು ಕೊಯ್ಲು ಮಾಡುವಂಥದ್ದು ಅಥವಾ ವಾರಕ್ಕೆ 2 ಬಾರಿ ಅಂತ ಹಾಗೆ ಲೆಕ್ಕಾಚಾರ ಉಂಟು?
0: ಸರ್, ಕೊಯ್ಲು ಅನ್ನುವಾಗ ನಾನು ಆವಾಗಲೇ ಹೇಳಿದಾಗೆ ಅದನ್ನು ನೋಡಿಕೊಂಡು ಆ ಹಣ್ಣು ಕೊಯ್ಲಿಕ್ಕೆ ಸಾಧ್ಯ ಇದೆಯೇ ಇಲ್ಲವೋ ಅನ್ನೋದನ್ನು ನೋಡಿಕೊಂಡು, ಅಂದರೆ ಬಹುಶಃ 45 ದಿವಸಕ್ಕೆ ಕರೆಕ್ಟಾಗಿ ಹಣ್ಣಾಗುವುದು ಸಂದರ್ಭ ಇರೋದ್ರಿಂದ ಒಂದು 42 ದಿವಸಕ್ಕೆ ಅದನ್ನು ಕೊಯ್ಯುವ ಕೆಲಸವನ್ನು ಮಾಡಬೇಕು. ಅದರ ಸೈಜು ಮತ್ತು ಅದು ಯಾವ ರೀತಿ ಬೆಳೆದಿದೆ ಅನ್ನೋದನ್ನು ನೋಡಿಕೊಂಡು ಕೊಯ್ಯುವಂಥದ್ದು. ಅದು ಹೇಗೆ ಹಣ್ಣು ಕೊಯ್ಯುವಂಥ ಸ್ಟೇಜ್ ಹೇಗೆ ಬರ್ತದೆ ಅಂತಂದರೆ, ಈಗ ಹೂವು ಬಿಟ್ಟಾಗಲೂ 1 ದಿವಸ ಬಿಡ್ತದೆ ಅಂತಲ್ಲ, ಇವತ್ತು ಬಿಟ್ಟು ಒಂದು ಸಾಲಿಗೆ ಬಿಟ್ಟರೆ ಅಥವಾ ಬೇರೆ ಬೇರೆ ಗಿಡಗಳು ಬಿಟ್ಟರೆ ಮತ್ತೊಂದು ದಿವಸ, ನಾಳೆ ಮತ್ತೊಂದು ದಿವಸ ಬಿಡಬಹುದು. ಆದರೆ ಒಂದು ಬಲ್ಕಾಗಿ ಬಿಡುವಾಗ ಸುಮಾರು ಒಂದೇ ಟೈಮಲ್ಲಿ ಬಿಡ್ತದೆ, ಒಂದು ವಾರಕ್ಕೆ ಮತ್ತೊಂದು ವಾರಕ್ಕೆ ಹೀಗೆ ಒಂದು ವಾರದ ಅಂತರ ಇರ್ತದೆ ಆವಾಗ. ಮತ್ತು ಇದರ ಈ ಹಣ್ಣು ಹೂವು ಬಿಟ್ಟಂಥ ಒಂದು ಸಂದರ್ಭ ಇದೆಯಲ್ಲ, ಆ ಹೂವು ಬಿಟ್ಟ ಸಂದರ್ಭದಲ್ಲಿ ನಾವು ಏನು ಕೇರ್ ತಗೊಳ್ತೇವಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ.
1: ಪ್ರಾರಂಭಿಕ ಒಂದು ಖರ್ಚು ವೆಚ್ಚವನ್ನು ನೋಡಿದರೆ ಇದು ಲಾಭದಾಯಕ ಅಂತ ಅನಿಸ್ತದೆ ನಿಮಗೆ?
0: ಖಂಡಿತ, ನಾನು ಆ್ಯಕ್ಚುಲಿ ನಾನು ಶುರು ಮಾಡುವಾಗ ಇದು ಲಾಭದ ಉದ್ದೇಶಕ್ಕಾಗಿ ಮಾಡಿದ್ದಲ್ಲ, ವಾಣಿಜ್ಯ ಉದ್ದೇಶ ಇರಲಿಲ್ಲ. ಆದರೆ ನಾನು ಮಾಡ್ತಾ ಹೋದಾಗೆ ನನಗೆ ಅನಿಸಿದ್ದು, ಪ್ರಥಮ ವರ್ಷ ಸ್ವಲ್ಪ ಅರ್ಧ ಹಣ ಬಂತು ನನಗೆ, 2ನೇ ವರ್ಷ ಅದರ ಪೂರ್ತಿ ಅಂದರೆ ಪೂರ್ತಿಯ ಹಣವನ್ನು ತೆಗೆದುಕೊಳ್ಳಿಕ್ಕೆ, ಅಂದರೆ ನಾವು ಏನು ಹಾಕಿದ್ದೇವೋ ಅದರ ಬಂಡವಾಳ ಹಾಕಿದ್ದೇವಲ್ಲ ಆ ಬಂಡವಾಳದ ಬಂತು. ಆದರೆ ನೆಕ್ಸ್ಟ್ ಇಯರ್ ಬರುವಂಥದ್ದೆಲ್ಲ ನಮ್ಮದು ಲಾಭಗಳೇ ಆಗಿರ್ತದೆ. ಹಾಗಾಗಿ ಇದು ಎಲ್ಲರೂ ಮಾಡಬೇಕಾದಂತ ಒಂದು ಕೃಷಿ ಅಂತ ನನ್ನ.
1: ಪ್ರತಿ ವರ್ಷದ ನಿರ್ವಹಣಾ ಕ್ರಮ ಅಂದರೆ ಏನೇನು ಮಾಡಬೇಕು?
0: ನಿರ್ವಹಣಾ ಕ್ರಮ ಅಂತಂದರೆ ನಮಗೆ ಫಸ್ಟ್ ವರ್ಷ ಭಾಳ ನಿರ್ವಹಣೆ ಇರ್ತದೆ, ಯಾಕೆಂತಂದರೆ ಗಿಡ ಹೋಗುವಾಗ ಗಿಡಗಳನ್ನು ಕಟ್ ಮಾಡುವಂಥದ್ದು. ನೆಕ್ಸ್ಟ್ ವರ್ಷ ನಾವು ನೀರು ನಿಲ್ಲದೆ ಇದ್ದಂಗೆ ನೋಡ್ಕೊಳ್ಳೋದು, ಮೊದಲು ಮಣ್ಣನ್ನು ಹಾಕುವಂಥದ್ದು ಮತ್ತು ಗೊಬ್ಬರಗಳನ್ನು ಹಾಕಿದರೆ ಮುಗೀತು, ನೀರನ್ನು ಹಾಕಬೇಕಷ್ಟೆ.
1: ಈಗ ಒಣಗಿದ ರೆಂಬೆಗಳನ್ನು ಇದ್ದರೆ ಅದನ್ನು ಕತ್ತರಿಸಬೇಕು ಹೇಗೆ?
0: ಖಂಡಿತ, ಅದು ಆ್ಯಕ್ಚುಲಿ ರೆಂಬೆಗಳು ಒಣಗುವುದಿಲ್ಲ, ಆದರೆ ಈ ರೆಂಬೆಗಳು ಮೊದಲು ಏನು ಗಿಡ ಆಗಿದೆಯಾ ಮತ್ತು ಬೇರೆ ಬೇರೆ ರೆಂಬೆಗಳು ಬರಬೇಕು ಅಂತಂದರೆ ಅಡಗಿರುವ ಅಂದರೆ ಮೊದಲು

0: ರೆಂಬೆಗಳನ್ನು ಕಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾಕೆಂತಂದರೆ ಆ ಒಂದು ಕಂಬ ಹಿಡ್ಕೊಳ್ಳುವ ತಾಕತ್ತು ಕೂಡ ಅದಕ್ಕೆ ಅದರ ಕೆಪಾಸಿಟಿಯನ್ನು ನೋಡಬೇಕು. ಹಾಗಾಗಿ ಆ ಕೊಂಬೆಗಳಿಗೆ ಮತ್ತೆ ಹಣ್ಣು ಬರೋದಿಲ್ಲ. ಅದು ಆ ಕೊಂಬೆಗಳಿದ್ದರೆ ಅಲ್ಲಿ ಹಣ್ಣು ಬಂದರೂ ಅದನ್ನು ಕೀಳಲಿಕ್ಕೆ ಆಗುವುದಿಲ್ಲ, ಮತ್ತು ಅದಕ್ಕೆ ಬಿಸಿಲಿನ ತಾಪ ಸಿಗುವುದಿಲ್ಲ, ಬಿಸಿಲೇ ಸಿಗುವುದಿಲ್ಲ. ಹಾಗಾಗಿ ನೇರವಾದ ಬಿಸಿಲು ಬೇಕಾಗ್ತದೆ. ಆ ಕೆಳಗಿನ ಕೊಂಬೆಗಳನ್ನು ಕಟ್ ಮಾಡಬೇಕು.
1: ಈಗ ಸರಾಸರಿ ಒಂದು ಬುಡದಿಂದ ಅಥವಾ ಒಂದು ಕಂಬದಿಂದ ನೀವು ನಾಲ್ಕು ಬುಡ ಮಾಡ್ತೀರಿ, ಗಿಡವನ್ನು ನೆಡ್ತೀರಿ, ಎಷ್ಟು ಇಳುವರಿಯನ್ನು ನಿರೀಕ್ಷೆ ಮಾಡ್ಬೋದು ಮತ್ತು ಹೇಗೆ ಅದು ಲಾಭದಾಯಕವಾಗ್ತದೆ?
0: ಖಂಡಿತ ಒಂದು ಕೊಂಬೆಗೆ ಒಂದು ಹಣ್ಣು ಬಂದರೂ ಅದರ ಕೊಂಬೆಗಳ ಲೆಕ್ಕ ಹಾಕಿದ್ರೆ ಒಂದು 30-40 ಕೊಂಬೆಗಳಿರ್ತದೆ. ಅದು ಪ್ರಥಮ ಅಥವಾ ದ್ವಿತೀಯ ವರ್ಷದಲ್ಲಿ. ಈಗ ಮುಂದೆ ಹೋಗ್ತಾ ಹೋಗ್ತಾ ಹೋದಾಗ 3ನೇ ವರ್ಷ 4ನೇ ವರ್ಷದಲ್ಲಿ ಕೊಂಬೆಗಳು ಜಾಸ್ತಿ ಬರ್ತದೆ. ಹಾಗಾಗಿ ಒಂದು ಕಂಬಕ್ಕೆ ಅಥವಾ ಒಂದು ಗಿಡಕ್ಕೆ 10 ಕೆಜಿ ಮಿನಿಮಮ್ ಅನ್ನು ನಾವು ನಿರೀಕ್ಷೆ ಮಾಡ್ಬೋದು. ಅಂದರೆ ಒಂದು ಕಂಬಕ್ಕೆ 40 ಕೆಜಿಯನ್ನು ನಿರೀಕ್ಷೆ ಮಾಡ್ಬೋದು. 40 ಕೆಜಿ ಆ ನಿಟ್ಟಿನಲ್ಲಿ ನೋಡಿದಾಗ ಸುಮಾರು 1 ಕಿಲೋಗೆ ಬೆಂಗಳೂರು, ಆ ಕಡೆ ಈಗ ದಾವಣಗೆರೆಯಲ್ಲೇ 100, ಆದರೆ ಇಲ್ಲಿ ಅಷ್ಟು ಕಡಿಮೆ ಇಲ್ಲ. ಆ್ಯಕ್ಚುಲಿ ನಾವು ಮಾರ್ಕೆಟಿಂಗ್ ಮಾಡುವಾಗ ಹೋಲ್ಸೇಲ್ ರೇಟೇ ಈಗ 200 ರೂಪಾಯಿ ಇದೆ. ಬಟ್ ಕೆಲವು ಸಲ ಅದನ್ನು ತಿಕ್ಕಾಟ ಮತ್ತು ಕಾಂಪಿಟೇಷನ್ ಇದೆಲ್ಲ ಶುರುವಾಗಿರೋದ್ರಿಂದ ಕಡಿಮೆನೂ ಇದೆ, ಅದನ್ನು ನಾವು ಹೇಳಬಾರ್ದು.
1: ಒಟ್ಟಿನಲ್ಲಿ ನೀವು ಆರಂಭದಲ್ಲಿ ಒಂದು ಮಾತನ್ನು ಹೇಳಿರಿ, ಈಗ ನೀವು HIV ಇವರ ಜೊತೆಗೂ ಕೂಡ ನೀವು ಭಾಳ ಹೆಲ್ತ್ ಬೆನಿಫಿಟ್ ಇದೆ ಎನ್ನುವಂಥ ಮಾತನ್ನು ಹೇಳಿರಿ ಡ್ರ್ಯಾಗನ್ ಫ್ರೂಟಿಂದಾಗಿ. ಜನಸಾಮಾನ್ಯರ ದೃಷ್ಟಿಯಿಂದ ಹೇಳೋದಿದ್ರೆ ಇದರ ಒಂದು ವಿಶೇಷತೆ ಏನು, ಈ ಹಣ್ಣು ಯಾಕಾಗಿ ನಾವು ಸೇವಿಸಬೇಕು ಅಂತ?
0: ಖಂಡಿತ ಸರ್, ಹೆಲ್ತ್ ಬೆನಿಫಿಟ್ ಅಂತ ನಾನು ಮೊದಲೇ ಹೇಳ್ದಂಗೆ ನೀವು ಅದನ್ನು ಭಾಳ ಚೆನ್ನಾಗಿ ಉಲ್ಲೇಖ ಮಾಡಿದಿರಿ. ಖಂಡಿತವಾಗಿ ಇದು ಡಯಾಬಿಟೀಸ್ನವರಿಗೆ ಭಾಳ ಬೆಸ್ಟ್. ಡಯಾಬಿಟೀಸ್ನವರಿಗೆ ಹಣ್ಣನ್ನೇ ತಿನ್ನಬಾರ್ದು ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ಈ ಒಂದು ಹಣ್ಣಿನಲ್ಲಿ ಫೈಬರ್ ಕಂಟೆಂಟ್ಸ್ ಇರೋದರಿಂದ, ಇದೇ ಈ ಹಣ್ಣನ್ನು ತಿನ್ನೋದರಿಂದ ಅವರಿಗೆ ಡಯಾಬಿಟೀಸ್ಗೆ ಕಂಟ್ರೋಲ್ ಮಾಡೋದಕ್ಕೆ ಚೆನ್ನಾಗಿರ್ತದೆ ಅನ್ನೋದು. ಇನ್ನೊಂದು ಕ್ಯಾನ್ಸರನ್ನು ಕೂಡ ಅದನ್ನು ಕಂಟ್ರೋಲ್ ಮಾಡ್ತದೆ ಅನ್ನೋದನ್ನು ಭಾಳ ತಜ್ಞರು ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಡ್ರ್ಯಾಗನ್ ಹಣ್ಣು ಕರಗಬಲ್ಲ ಮತ್ತು ಕರಗದ ಫೈಬರ್, ಇದೆರಡು ಉತ್ತರ ಒಂದು ಮೂಲ ಆಗಿದೆ. ಹಾಗಾಗಿ ಇದು ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡ್ತದೆ ಅನ್ನೋದು, ಮತ್ತು ಕರುಳಿನ ಚಲನೆ ಅದಕ್ಕೆ ಸ್ವಲ್ಪ ಸಪೋರ್ಟಿವ್ ಆಗಿ ನಿಲ್ತದೆ. ಹಾಗಾಗಿ ಇದು ಭಾಳ ಬೆಸ್ಟ್. ಮತ್ತು ಹಾರ್ಟಿಗೆ ನಾನು ಇದನ್ನು ನೋಡಿದ್ದೇನೆ. ಯಾಕೆಂತಂದರೆ ನನ್ನ ತಂದೆಯವರು ಹಾರ್ಟಿನ ಸಮಸ್ಯೆಯಿಂದ ಸ್ವಲ್ಪ ಕಷ್ಟಪಡ್ತಿರುವಾಗಿ ಡ್ರ್ಯಾಗನ್ ಫ್ರೂಟು ಕೊಟ್ಟಾಗ ಅದನ್ನು ಇಂಪ್ರೂವ್ ಆಗಿ ನೋಡಿದ್ದೇನೆ. ಈಗಿತ್ತಲಾಗೆ ಡೆಂಗ್ಯೂ ಬಂದಾಗಲೂ ಕೂಡ ವೈಟ್ ಪ್ಲೇಟ್ಲೆಟ್ಟು ಅದು ಜಾಸ್ತಿ ಆಗೋದಕ್ಕೆ ಅದನ್ನು ಡಾಕ್ಟ್ರುಗಳು ರೆಫರ್ ಮಾಡ್ತಾ ಇದ್ದಾರೆ. ಡಾಕ್ಟ್ರನ್ನು ನಾವು ಡೆಂಗ್ಯೂ ಆದಾಗ ಒಂದು ಪೇಷಂಟನ್ನು ಕರ್ಕೊಂಡೋದಾಗಲೂ ಏ ಡ್ರ್ಯಾಗನ್ ಫ್ರೂಟ್ ಇದೆಯಲ್ಲ ಅದನ್ನು ಕೊಡಿ ಅಂತ ಕಿವಿಗೆ ಮೊದಲೇ ಸಜೆಸ್ಟ್ ಮಾಡ್ತಿದ್ರು. ಈಗ ಡ್ರ್ಯಾಗನ್ ಫ್ರೂಟನ್ನು ಮಾಡ್ತಾ ಇದ್ದಾರೆ ಸರ್.
1: ಭಾಳ ಸಂತೋಷ ಮಹೇಶ್ ಬಾಬುರಾವ್ ಭಂಡಾರಿ ಅವರೇ, ಅಪರೂಪದ ಒಂದು ಈ ಡ್ರ್ಯಾಗನ್ ಫ್ರೂಟ್ ಕೃಷಿಯನ್ನು ನೀವು ಲಾಭದಾಯಕವಾಗಿ ಮಾಡ್ತಾ ಇದ್ದೀರಿ, ಜೊತೆಗೆ ಹವ್ಯಾಸವಾಗಿಯೂ ಕೂಡ ನೀವು ಸಮಾಜ ಸೇವೆಯನ್ನು ಮುಂದುವರಿಸ್ತಾ ಇದ್ದೀರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೇಸಾಯದ ಕುರಿತು ಮಹೇಶ್ ಬಾಬುರಾವ್ ಭಂಡಾರಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು.

ನಾಳೆ ಸಂಜೆ 6:50 ಬೆಂಗಳೂರು ಕೇಂದ್ರದ ಸಪ್ರಸಾರದಲ್ಲಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವದ ಕುರಿತು ಹೈನುಗಾರಿಕಾ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಮಣಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಇವರನ್ನು ಸಂದರ್ಶಿಸುವವರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ.

0: ಆಕಾಶವಾಣಿ ಕಾರವಾರ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ಗ್ರೋ
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಜನಪದ ಸಂಗೀತ ಕಾರ್ಯಕ್ರಮ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗೋದೇವು ಗೌಡ ಸಂಗಡಿಗರಿಂದ ಕೋಲಾಟದ ಪದಗಳು.

ಇದುವರೆಗೂ ನಾಗು ದೇವುಗೌಡ ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 7:34. ವಾಣಿಜ್ಯ ಪ್ರಕಟಣೆಯ ನಂತರ ಕನ್ನಡದಲ್ಲಿ ವಾರ್ತೆ 7:35. ವಿಧಾನಮಂಡಲದಲ್ಲಿ ಇಂದು 7:45.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಬಾಹ್ಯಾಕಾಶ ನವೋದ್ಯಮಗಳ ಸಿಇಒ ಸ್ಥಾಪಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತದ ಅಧ್ಯಕ್ಷತೆಯಲ್ಲಿ ವಿಶಾಖಪಟ್ಟಣದಲ್ಲಿ ನಾಳೆ ಬ್ರಿಕ್ಸ್ ಯುವ ಸಚಿವರ ಸಭೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ನಿಧನ, ಗಣ್ಯರ ಸಂತಾಪ. 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಚಿನ್ನದ ಪದಕ ಗೆದ್ದ ಭಾರತದ ಕಾಜಲ್ ಧೋಚಕ್. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಸೆಮಿಫೈನಲ್ಗೆ ತ್ರೀಸಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ಬಾಹ್ಯಾಕಾಶ ನವೋದ್ಯಮಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸ್ಥಾಪಕರೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ ಪ್ರಧಾನಿ, ದೇಶದ ಬಾಹ್ಯಾಕಾಶ ವಲಯವು ಜಾಗತಿಕ ಪ್ರತಿಭೆ, ಕಂಪನಿಗಳು ಮತ್ತು ಹೂಡಿಕೆಗೆ ಅಯಸ್ಕಾಂತವಾಗಬಹುದು. ಜಗತ್ತು ಬಾಹ್ಯಾಕಾಶದ ಬಗ್ಗೆ ಯೋಚಿಸಿದಾಗ ಅದು ಭಾರತದ ಕಡೆಗೆ ನೋಡುವಂತಹ ವಾತಾವರಣವನ್ನು ಸೃಷ್ಟಿಸುವಂತೆ ಸಲಹೆ ನೀಡಿದರು. ಕೃಷಿ, ಜಾನುವಾರು ನಿರ್ವಹಣೆ, ಡೈರಿ, ಪರಿಸರ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನವು ಹೇಗೆ ಅಪಾರ ಕೊಡುಗೆ ನೀಡಬಹುದು ಎಂಬುದರ ಕುರಿತು ಯೋಚಿಸುವಂತೆ ಅವರು ಸ್ಟಾರ್ಟ್ಅಪ್ಗಳ ಸ್ಥಾಪಕರಿಗೆ ಕರೆ ನೀಡಿದರು. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತವು ಜಗತ್ತಿಗೆ ಬಲವಾದ, ನವೀನ ಮತ್ತು ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಾದ ಮಾದರಿಯನ್ನು ನೀಡಬಲ್ಲದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಸಭೆಯಲ್ಲಿ ಸ್ಕೈರೂಟ್ ಏರೋಸ್ಪೇಸ್, ಅಗ್ನಿಕುಲ್ ಕಾಸ್ಮೋಸ್, ಪಿಕ್ಸೆಲ್, ಧ್ರುವ ಸ್ಪೇಸ್, ಗ್ಯಾಲಕ್ಸ್ ಐ, ಪಿಯರ್ ಸೈಟ್, ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಮತ್ತು ದಿಗಂತರ ಸೇರಿದಂತೆ ಬಾಹ್ಯಾಕಾಶ ವಲಯದಲ್ಲಿ ಕೆಲಸ ಮಾಡುತ್ತಿರುವ 20 ಸ್ಟಾರ್ಟ್ಅಪ್ಗಳ ಸ್ಥಾಪಕರು ಭಾಗವಹಿಸಿದ್ದರು. ಭಾರತ ಮತ್ತು ಬ್ರೆಜಿಲ್ ನಡುವೆ ದೂರ ಸಂಪರ್ಕ ಹಾಗೂ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಸಭೆಯ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಎಂದು ದೂರಸಂಪರ್ಕ ಇಲಾಖೆ ತಿಳಿಸಿದೆ. ಈ ಒಪ್ಪಂದವು ಡಿಜಿಟಲ್ ನಾವೀನ್ಯತೆಗೆ ಉತ್ತೇಜನ ನೀಡುವುದರ ಜೊತೆಗೆ ಡಿಜಿಟಲ್ ಮೂಲಸೌಕರ್ಯ ಬಲಪಡಿಸಿ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಸಹಕಾರಕ್ಕೆ ಉತ್ತೇಜನ ನೀಡಲಿದೆ. ಪುಣೆಯಲ್ಲಿ ನಡೆದ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹಾಗೂ ಬ್ರೆಜಿಲ್ನ ಸಂವಹನ ಸಚಿವ ಫ್ರೆಡ್ರಿಕೋ ಡಿ ಸಿಕ್ವೇರಾ ಫಿಲ್ಹೋ ಅವರು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ತಿಳುವಳಿಕೆ ಒಪ್ಪಂದವು ಸಾರ್ವತ್ರಿಕ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಉದಯೋನ್ಮುಖ ತಂತ್ರಜ್ಞಾನ, ಸಾಮರ್ಥ್ಯ ವರ್ಧನೆ ಹಾಗೂ ಉತ್ತಮ ಕಾರ್ಯವಿಧಾನಗಳ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸಲಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ತಿಳಿಸಿದ್ದಾರೆ. ಸುರಕ್ಷಿತ ಹಾಗೂ ಎಲ್ಲರನ್ನೂ ಒಳಗೊಂಡ ಡಿಜಿಟಲ್ ಭವಿಷ್ಯ ನಿರ್ಮಾಣಕ್ಕೆ ಭಾರತ ಬ್ರೆಜಿಲ್ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಒಪ್ಪಂದ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆ ಮತ್ತು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಡೆಯಲಿದೆ. ಬ್ರಿಕ್ಸ್ ಯುವ ಸಚಿವರ ಸಭೆ ನಾಳೆ ನಡೆಯಲಿದ್ದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಾಡಿದ್ದು ನಡೆಯಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಯುವ ಸಚಿವರ ಸಭೆಯು ಯುವ ಅಭಿವೃದ್ಧಿ ಮತ್ತು ಸಬಲೀಕರಣದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಗಮನಹರಿಸಲಿದ್ದು ಶಿಕ್ಷಣ, ಕೌಶಲ್ಯ, ಉದ್ಯಮಶೀಲತೆ, ಯೋಗಕ್ಷೇಮ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಒಳಗೊಂಡ ಚರ್ಚೆಗಳು ನಡೆಯಲಿದೆ. ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಕ್ರೀಡಾ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರನ್ನು ಒಟ್ಟುಗೂಡಿಸಲಿದೆ. ಕ್ರೀಡೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಬ್ರಿಕ್ಸ್

0: ಸದಸ್ಯ ರಾಷ್ಟ್ರಗಳ ಬದ್ಧತೆಯನ್ನು ಇದು ಪುನರುಚ್ಚರಿಸುತ್ತದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿಂದು ಮೊಬೈಲ್ ಫೋನ್ ತಯಾರಿಕಾ ಯೋಜನೆಗೆ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರು ಚಾಲನೆ ನೀಡಿದರು. ಕೇಂದ್ರ ಸಚಿವ ಸಂಪುಟವು ಕಳೆದ ತಿಂಗಳು 62,500 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಈ ಯೋಜನೆಗೆ ಅನುಮೋದನೆ ನೀಡಿತ್ತು. ಈ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಯು 2026 ಏಪ್ರಿಲ್ 1 ಜಾರಿಗೆ ಬಂದಿದ್ದು 2026-27 2030-31 5 ವರ್ಷಗಳ ಅವಧಿಯವರೆಗೆ ಜಾರಿಯಲ್ಲಿರಲಿದೆ ಎಂದು ತಿಳಿಸಿದರು. ದೇಶದಲ್ಲಿ ಮೊಬೈಲ್ ತಯಾರಿಕೆಯ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚಿಸುವುದು, ಮೊಬೈಲ್ ಉತ್ಪಾದನಾ ಪೂರೈಕೆ ಸರಪಳಿಯನ್ನು ಬಲಪಡಿಸುವುದು ಹಾಗೂ ದೇಶೀಯ ಉತ್ಪಾದನಾ ಸಾಮರ್ಥ್ಯವನ್ನು ವೃದ್ಧಿಸುವ ಮೂಲಕ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಯೋಜನೆಯ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರಿಷ್ಕೃತ ನಿಯಮಗಳಡಿ ದೇಶದಲ್ಲಿ ನಿನ್ನೆಯವರೆಗೆ ಒಟ್ಟು 29 ವಿದೇಶಿ ನೇರ ಹೂಡಿಕೆಗಳು ವರದಿಯಾಗಿವೆ. ಇದರಲ್ಲಿ 4,800 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪ್ರಸ್ತಾವಿತ ಎಫ್ಡಿಐ ಸೇರಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಹೂಡಿಕೆಗಳು ಮಾಹಿತಿ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಮಾಹಿತಿ ಮತ್ತು ಸಂವಹನ, ಉತ್ಪಾದನೆ, ಔಷಧಗಳು, ದತ್ತಾಂಶ ಕೇಂದ್ರಗಳು ಮತ್ತು ಸಾರಿಗೆ ಸೇವೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿವೆ. May 1 ವಿದೇಶಿ ವಿನಿಮಯ ನಿರ್ವಹಣೆ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ 10% ಭೂಗಡಿ ರಾಷ್ಟ್ರಗಳ ಮಾಲೀಕತ್ವವನ್ನು ನಿಯಂತ್ರಿಸದ ಪ್ರಕರಣಗಳಲ್ಲಿ ಸರ್ಕಾರದ ಪೂರ್ವಾನುಮೋದನೆ ಅಗತ್ಯವನ್ನು ತೆಗೆದುಹಾಕುವ ಮೂಲಕ ಭಾರತಕ್ಕೆ ವಿದೇಶಿ ಹೂಡಿಕೆಯ ಹರಿವನ್ನು ಸುಗಮಗೊಳಿಸುತ್ತದೆ ಮತ್ತು ವೇಗಗೊಳಿಸುತ್ತದೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ಇಂದು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಅವರಿಗೆ 94 ವಯಸ್ಸಾಗಿತ್ತು. ಅವರ ನಿಧನಕ್ಕೆ ಚಿತ್ರರಂಗ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. 1931 December 12 ಆಂಧ್ರಪ್ರದೇಶದ ರಾಜಮಂಡ್ರಿಯಲ್ಲಿ ಜನಿಸಿದ ಅವರು 1950 ತೆಲುಗಿನ ಸಾಹುಕಾರ್ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ಈ ಚಿತ್ರದ ಹೆಸರಿನಿಂದಲೇ ಅವರು ಸಾಹುಕಾರ್ ಜಾನಕಿ ಎಂದು ಪ್ರಸಿದ್ದರಾದರು. ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅವರು ಸುಮಾರು 400 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ನಾಯಕಿಯಾಗಿ ಮಾತ್ರವಲ್ಲದೆ ಪೋಷಕ ಪಾತ್ರಗಳಲ್ಲಿಯೂ ತಮ್ಮ ಅಭಿನಯ ಪ್ರತಿಭೆಯನ್ನು ಮೆರೆದಿದ್ದಾರೆ. ಕನ್ನಡದಲ್ಲಿ ವರನಟ ಡಾ ರಾಜ್ಕುಮಾರ್ ಅವರೊಂದಿಗೆ ಮಹಿಷಾಸುರ ಮರ್ದಿನಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ರಂಗಭೂಮಿಯಲ್ಲಿಯೂ ಸಕ್ರಿಯರಾಗಿದ್ದ ಸಾಹುಕಾರ್ ಜಾನಕಿ ಅವರು ಹಲವು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ತಮ್ಮ ಸುದೀರ್ಘ ಕಲಾ ಸೇವೆಗಾಗಿ ಹಲವು ಪ್ರಶಸ್ತಿ ಮತ್ತು ಗೌರವಗಳಿಗೆ ಪಾತ್ರರಾಗಿರುವ ಅವರು 2022 ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಭಾರತದ ಕಾಜಲ್ ಧೋಚಕ್ ಸತತ 2 ಬಾರಿಗೆ 20 ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆದ್ದಿದ್ದಾರೆ. ಮಹಿಳೆಯರ 76 kg ವಿಭಾಗದ ಫೈನಲ್ನಲ್ಲಿ ಅವರು ಚೀನಾದ ಜಿಂಗ್ರೂಸನ್ ವಿರುದ್ದ 7-0 ಅಂತರದ ಗೆಲುವು ಸಾಧಿಸುವ ಮೂಲಕ ಚಿನ್ನದ ಪದಕ ಗೆದ್ದರು. 72 kg ವಿಭಾಗದಲ್ಲಿ ಭಾರತದ ತನು ಶರ್ಮಾ ಫೈನಲ್ನಲ್ಲಿ ಜಪಾನ್ನ ಚಿಸಾಟೊ ಯೋಶಿಡಾ ವಿರುದ್ದ 3-5 ಅಂತರದಲ್ಲಿ ಸೋತು ಬೆಳ್ಳಿಗೆ ತೃಪ್ತಿಪಟ್ಟರು. 62 kg ವಿಭಾಗದಲ್ಲಿ ಸವಿತಾ ಜಪಾನ್ನ ಸಕುರಾ ಒನಿಶಿ ವಿರುದ್ದ 2-12 ಅಂತರದಲ್ಲಿ ಸೋತ ನಂತರ ಬೆಳ್ಳಿ ಪದಕ ಗೆದ್ದರು. ಭಾರತದ ಮಾನ್ಸಿ ಲಾಥರ್ 68 kg ವಿಭಾಗದ ಫೈನಲ್ನಲ್ಲಿ ಚೀನಾದ ಚೆನ್ಲಿಂಗ್ ಸಾಂಗ್ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ 59 kg ರೆಪಿಚೇಜ್ ಸುತ್ತಿನಲ್ಲಿ ಕೋಮಲ್ ಸ್ಪೇನ್ನ ರೋಸಾ ಮೊಲಿನಾ ರೋಡ್ರಿಗಸ್ ಅವರನ್ನು ಎದುರಿಸಲಿದ್ದಾರೆ. ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ನವದೆಹಲಿಯಲ್ಲಿ ನಡೆದ BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಮಹಿಳಾ ಡಬಲ್ಸ್ ಸೆಮಿಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಭಾರತೀಯ ಜೋಡಿ 4 ಶ್ರೇಯಾಂಕದ ಚೀನಾದ ಜಿಇ ಫ್ಯಾನ್ ಮತ್ತು ಜಾಂಗ್ಶು ಕ್ಸಿಯಾನ್ ಅವರನ್ನು 16-21 21-15 21-13 ಸೆಟ್ಗಳಿಂದ ಪರಾಭವಗೊಳಿಸಿದರು. ಈ ಗೆಲುವಿನೊಂದಿಗೆ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಪ್ರತಿಷ್ಠಿತ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಪದಕವನ್ನು ಖಚಿತಪಡಿಸಿದ್ದಾರೆ. ಕಳೆದ 15 ವರ್ಷಗಳಲ್ಲಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮಹಿಳಾ ಡಬಲ್ಸ್ ಸ್ಪರ್ಧೆಯಲ್ಲಿ ಇದು ಭಾರತದ ಮೊದಲ ಪದಕವಾಗಿದೆ. ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿರುವ ಸಶಸ್ತ್ರ ಸೀಮಾ ಬಲದ ಪ್ರಧಾನ ಕಚೇರಿಯಲ್ಲಿ ಹಲವಾರು ಯೋಜನೆಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಉದ್ಘಾಟಿಸಿದರು ಹಾಗೂ ಶಿಲಾನ್ಯಾಸ ನೆರವೇರಿಸಿದರು. ಸಮಾರಂಭದ ನಂತರ ಸಶಸ್ತ್ರ ಸೀಮಾ ಬಲದ ಸಿಬ್ಬಂದಿ ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಗಡಿ ಭದ್ರತೆಯ ಜವಾಬ್ದಾರಿಯುತ ಸಿಬ್ಬಂದಿಯ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು

ಹೇಳಿದರು. ನೇಪಾಳ ಮತ್ತು ಭೂತಾನ್ನಂತಹ ದೇಶಗಳೊಂದಿಗೆ ಗಡಿಗಳನ್ನು ಕಾಯುವ ಸವಾಲಿನ ಕೆಲಸವನ್ನು ಎಸ್ಎಸ್ಬಿ ನಿರ್ವಹಿಸುತ್ತಿದೆ. ಇದು ಅತ್ಯಂತ ಕಠಿಣ ಕರ್ತವ್ಯಗಳಲ್ಲಿ ಒಂದಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಹ್ಯಾಕಾಶ ನವೋದ್ಯಮಗಳ ಸಿಇಒ ಸ್ಥಾಪಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತದ ಅಧ್ಯಕ್ಷತೆಯಲ್ಲಿ ವಿಶಾಖಪಟ್ಟಣದಲ್ಲಿ ನಾಳೆ ಬ್ರಿಕ್ಸ್ ಯುವ ಸಚಿವರ ಸಭೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ನಿಧನ, ಗಣ್ಯರ ಸಂತಾಪ. 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಚಿನ್ನದ ಪದಕ ಗೆದ್ದ ಭಾರತದ ಕಾಜಲ್ ಧೋಚಕ್. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಸೆಮಿಫೈನಲ್ಗೆ ತ್ರಿಸಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05. ಇದೀಗ ವಿಧಾನಮಂಡಲ ಕಾರ್ಯಕಲಾಪಗಳ ಸಮೀಕ್ಷೆ ಕೇಳಲಿದ್ದೀರಿ.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ವಿದ್ಯಾಭಟ್. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ಮಂಜುನಾಥ ನಾಯಕ್. ವಿಧಾನಸಭೆಯ ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಸಚಿವ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ಘೋಷಣೆಗಳ ನಡುವೆ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲಾಯಿತು. ಸಾಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಸಾಗರ ತಾಲೂಕಿನ ಮತ್ತು ಹೊಸನಗರ ತಾಲೂಕಿನ ಪ್ರದೇಶಗಳಲ್ಲಿ ಅನುಕ್ರಮವಾಗಿ 8,310 ಹೆಕ್ಟೇರ್ ಮತ್ತು 6,830 ಹೆಕ್ಟೇರ್ ಸೇರಿ ಒಟ್ಟು 15,140 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆಗೆ ಎಲೆಚುಕ್ಕೆ ರೋಗ ಹರಡಿದೆ ಎಂದು ಗಣಿ ಭೂವಿಜ್ಞಾನ ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಹೇಳಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ಪ್ರಶ್ನೆಗೆ ಉತ್ತರಿಸಿದ ಗಣಿ ಮತ್ತು ಭೂವಿಜ್ಞಾನ ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ, ಎಲೆಚುಕ್ಕೆ ರೋಗದ ನಿಯಂತ್ರಣ ಕಾರ್ಯಕ್ರಮದಡಿ ಸಮಗ್ರ ರೋಗ ಮತ್ತು ಕೀಟಗಳ ಮತ್ತು ಪೋಷಕಾಂಶಗಳ ನಿರ್ವಹಣೆಗಾಗಿ 5,292 ಫಲಾನುಭವಿಗಳಿಗೆ ಪ್ರತಿ ಹೆಕ್ಟೇರ್ಗೆ 1,500 ರೂಪಾಯಿಯಂತೆ 2 ಹೆಕ್ಟೇರ್ವರೆಗೆ ಒಟ್ಟು 80.85 ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗಿದೆ ಎಂದರು. ಪ್ರತಿಪಕ್ಷಗಳ ಸದಸ್ಯರ ಪ್ರತಿಭಟನೆ ಘೋಷಣೆಗಳ ನಡುವೆ ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಅವರು 2026 ಸಾಲಿನ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ ಸದನದಲ್ಲಿ ಮಂಡಿಸಿದರು. ವಿಧೇಯಕ ಮಂಡಿಸಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರು ಮಹಾನಗರ ದಿನೇ ದಿನೇ ವೇಗವಾಗಿ ಬೆಳೆಯುತ್ತಿದೆ. ಆ ಹಿನ್ನೆಲೆಯಲ್ಲಿ ವಸತಿಗಾಗಿ ಅಪಾರ್ಟ್ಮೆಂಟ್ಗಳನ್ನು ಅವಲಂಬಿಸಿರುವವರ ಸಂಖ್ಯೆ ಹೆಚ್ಚುತ್ತದೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಹಾಗೂ ಅಸೋಸಿಯೇಷನ್ ರಚಿಸಲು ಈ ಕಾಯಿದೆ ಅನುಕೂಲವಾಗುತ್ತದೆ. 1972 ಸೊಸೈಟಿ ಕಾಯ್ದೆ ಮೂಲಕ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ನೋಂದಣಿ ಮಾಡಲಾಗುತ್ತಿತ್ತು. ಆದರೂ ಅದರಲ್ಲೂ ಹಲವಾರು ಸಮಸ್ಯೆಗಳು ಉದ್ಭವಿಸುತ್ತಿದ್ದವು. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಉದ್ದೇಶದಿಂದ ಈ ವಿಧೇಯಕ ಜಾರಿಗೆ ತರಲಾಗಿದೆ ಎಂದರು. ಅಪಾರ್ಟ್ಮೆಂಟ್ ಕಟ್ಟಡ ಹಳೆಯದಾಗಿ ಮರುನಿರ್ಮಾಣ ಮಾಡಲು 75% ನಿವಾಸಿಗಳು ಒಪ್ಪಿಗೆ ನೀಡಿದರೆ ಸಾಕು. ಇನ್ನು ಒಪ್ಪಿಗೆ ನೀಡದವರ ಮನೆಗಳಿಗೆ ಮೌಲ್ಯ ನಿಗದಿಪಡಿಸಿ ಅವುಗಳನ್ನು ಮಾರಾಟ ಮಾಡಲು ವಿಧೇಯಕ ಅವಕಾಶ ನೀಡುತ್ತದೆ ಎಂದು ಸಚಿವರು ಹೇಳಿದರು. 2026 ಸಾಲಿನ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕಕ್ಕೆ ಸದನ ಧ್ವನಿಮತದ ಮೂಲಕ ಒಪ್ಪಿಗೆ ನೀಡಿತು. ಇದರ ಜೊತೆಗೆ ರಾಜ್ಯಾದ್ಯಂತ ಕಳೆದ 30-40 ವರ್ಷಗಳಿಂದ ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನ ಹಾಗೂ ಮನೆಗಳನ್ನು ಹೊಂದಿ ಬಿ ಖಾತಾದಿಂದಾಗಿ ಸಂಕಷ್ಟದಲ್ಲಿದ್ದ ಲಕ್ಷಾಂತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಶಾಶ್ವತ ಪರಿಹಾರ ನೀಡಿದ್ದು, ಅನಧಿಕೃತ ಬಡಾವಣೆಗಳಲ್ಲಿನ ಆಸ್ತಿಗಳಿಗೆ ಸಂಪೂರ್ಣ ಮಾಲೀಕತ್ವದ ಹಕ್ಕು ಕಲ್ಪಿಸಿ ಏಖಾತ ನೀಡುವ ಅತ್ಯಂತ ಮಹತ್ವದ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆ ಅಂಗೀಕಾರ ನೀಡಿದೆ. ವಿಧಾನಸಭೆಯಲ್ಲಿ ವಿಧೇಯಕ ಮಂಡಿಸಿ ವಿವರಣೆ ನೀಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯದಲ್ಲಿ ಪ್ರತಿಯೊಬ್ಬ ಆಸ್ತಿ ಮಾಲೀಕನಿಗೂ ಸಂಪೂರ್ಣ ಆಸ್ತಿ ಭದ್ರತೆ ನೀಡುವುದು

ಸರ್ಕಾರದ ಹಾಗೂ ಮುಖ್ಯಮಂತ್ರಿಗಳ ಭೂ ಗ್ಯಾರಂಟಿ ಸಂಕಲ್ಪವಾಗಿದೆ. ಅನಧಿಕೃತ ಬಡಾವಣೆಗಳ ಮೂಲಭೂತ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಗರ ಪಾಲಿಕೆಗಳ ಕಾಯ್ದೆಯ ಸೆಕ್ಷನ್ 284ಕ್ಕೆ ತಿದ್ದುಪಡಿ ತರಲಾಗುತ್ತಿದೆ ಎಂದು ತಿಳಿಸಿದರು. ಕಳೆದ 3-4 ದಶಕಗಳಿಂದ ರಾಜ್ಯಾದ್ಯಂತ ನಗರ ಭಾಗಗಳಲ್ಲಿ ಹಲವಾರು ಅನಧಿಕೃತ ಬಡಾವಣೆಗಳು ತಲೆ ಎತ್ತಿವೆ. ಅಕ್ರಮ ನಡೆಯುತ್ತಿದೆ ಎಂದು ತಿಳಿದೂ ಸಹ ಈ ಹಿಂದಿನ ಸರ್ಕಾರಗಳು ಅಕ್ರಮಗಳ ತಡೆಗೆ ಮುಂದಾಗಲಿಲ್ಲ. ಕಾನೂನು ಕಡೆಗಣಿಸಿ ಬಡಾವಣೆ ನಿರ್ಮಿಸಬಾರದು ಎಂಬ ಸಾಮಾನ್ಯ ಪ್ರಜ್ಞೆ ಬಡಾವಣೆ ನಿರ್ಮಾಣದಾರರಿಗೂ ಇಲ್ಲದ ಕಾರಣ ಇಂದು ಆಸ್ತಿ ಮಾಲೀಕರಿಗೆ ಹತ್ತಾರು ತೊಂದರೆಗಳು ಎದುರಾಗಿವೆ ಎಂದು ವಿಷಾದಿಸಿದರು. ಈ ಹಿಂದೆ ಅಂತಹ ಆಸ್ತಿ ಮಾಲೀಕರಿಗೆ ಬಿ ಖಾತ ನೀಡಲಾಗುತ್ತಿತ್ತು. ಎ ಖಾತ ನೀಡಲು ಕಾನೂನಿನಲ್ಲಿ ಅವಕಾಶ ಇರಲಿಲ್ಲ. ಆದರೆ ಎ ಖಾತ ನೀಡಿದರೆ ಅವರ ಮಾಲೀಕತ್ವದ ಗ್ಯಾರಂಟಿಗೆ ತೂಕವಿರುತ್ತದೆ ಎಂಬ ಕಾರಣಕ್ಕಾಗಿ ಇದೀಗ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಎಂದು ಸಚಿವರು ತಿಳಿಸಿದರು. ಅನಧಿಕೃತ ಬಡಾವಣೆಗಳನ್ನು ನಿರ್ಮಿಸುವಾಗ ಬಿಡಲಾಗಿರುವ ರಸ್ತೆಗಳು ಈಗಲೂ ಮೂಲ ಜಮೀನು ಮಾಲೀಕರ ಹೆಸರಿನಲ್ಲೇ ಇವೆ. ಹೊಸ ತಿದ್ದುಪಡಿಯ ಪ್ರಕಾರ ಈ ರಸ್ತೆಗಳನ್ನು ಸ್ಥಳೀಯ ನಗರಪಾಲಿಕೆ ಅಥವಾ ಮುನ್ಸಿಪಾಲಿಟಿ ದಾಖಲೆಗಳಲ್ಲಿ ಸಾರ್ವಜನಿಕ ರಸ್ತೆ ಎಂದು ಅಧಿಕೃತವಾಗಿ ಘೋಷಿಸಲು ಕಾನೂನು ಅವಕಾಶ ಸಿಗಲಿದೆ ಎಂದು ಸಚಿವರು ಸದನಕ್ಕೆ ತಿಳಿಸಿದರು. ರಸ್ತೆಗಳು ಅಧಿಕೃತಗೊಳ್ಳುತ್ತಿದ್ದಂತೆ ಆ ಬಡಾವಣೆಗಳಲ್ಲಿರುವ ನಿವೇಶನ ಮತ್ತು ಮನೆಗಳಿಗೆ ನಿಯಮಾನುಸಾರ ಏಖಾತ ನೀಡಲಾಗುವುದು. ಇದರಿಂದ ಆಸ್ತಿಗೆ ಶೇಕಡ 100ರಷ್ಟು ಮಾಲೀಕತ್ವ ದೊರೆಯಲಿದೆ ಎಂದರು. ಏಖಾತ ದೊರೆಯುವುದರಿಂದ ಆಸ್ತಿ ಮಾಲೀಕರಿಗೆ ಬ್ಯಾಂಕುಗಳಿಂದ ಸುಲಭವಾಗಿ ಗೃಹ ಅಥವಾ ಆಸ್ತಿ ಸಾಲ ಸಿಗಲಿದೆ. ಜೊತೆಗೆ ಕಟ್ಟಡ ನಕ್ಷೆ ಮಂಜೂರಾತಿ ಮತ್ತು ವಾಸಯೋಗ್ಯ ಪ್ರಮಾಣಪತ್ರ ಪಡೆಯಲು ಇದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಈ ವ್ಯವಸ್ಥೆಯನ್ನು ಈಗಾಗಲೇ ಬೆಂಗಳೂರು ನಗರದಲ್ಲಿ ಯಶಸ್ವಿಯಾಗಿ ಜಾರಿಗೆ ತರಲಾಗಿದ್ದು, ಮುಖ್ಯಮಂತ್ರಿಗಳ ಸೂಚನೆಯಂತೆ ರಾಜ್ಯದ ಎಲ್ಲಾ ನಗರ ಪಾಲಿಕೆಗಳು, ಪುರಸಭೆಗಳು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೂ ವಿಸ್ತರಿಸಲಾಗುತ್ತಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಈ ವಿಧೇಯಕದ ಕುರಿತು ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯಾದ್ಯಂತ ಈಗಾಗಲೇ ಲಕ್ಷಾಂತರ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿವೆ. ಈ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಲಕ್ಷಾಂತರ ಕುಟುಂಬಗಳಿಗೆ ಮಾಲೀಕತ್ವ ನೀಡಿ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ ಎಂದರು. ಭವಿಷ್ಯದಲ್ಲಿ ಈ ರೀತಿಯ ಅನಧಿಕೃತ ಬಡಾವಣೆಗಳು ತಲೆಯೆತ್ತದಂತೆ ಮಾಡುವುದು ಈ ವಿಧೇಯಕದ ಉದ್ದೇಶವಾಗಿದೆ. ಈಗಾಗಲೇ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ನಿವಾಸಿಗಳಿಗೆ ಏಖಾತ ನೀಡಿ ಆ ಬಡಾವಣೆಯನ್ನು ಅಭಿವೃದ್ಧಿಪಡಿಸಿ ಕಾನೂನುಬದ್ಧ ಮಾನ್ಯತೆ ನೀಡುವುದು ಈ ವಿಧೇಯಕದ ಉದ್ದೇಶವಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕಕ್ಕೆ ಸದನ ಧ್ವನಿಮತದ ಮೂಲಕ ಒಪ್ಪಿಗೆ ನೀಡಿತು. ನಂತರ ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಅವರು 2026ನೇ ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದರು. ವಿಧೇಯಕವನ್ನು ಮಂಡಿಸಿ ಮಾತನಾಡಿದ ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ, ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತದೆ. ಇದರಿಂದ ಈ ವಿಧೇಯಕಕ್ಕೆ ಸದನ ಒಪ್ಪಿಗೆ ನೀಡಬೇಕು ಎಂದು ಮನವಿ ಮಾಡಿದರು. 2026ನೇ ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕಕ್ಕೆ ಸದನ ಧ್ವನಿಮತದಿಂದ ಒಪ್ಪಿಗೆ ನೀಡಿತು. ಬಿಜೆಪಿ ಸದಸ್ಯರ ಘೋಷಣೆಗಳ ನಡುವೆ ಸದನ 2026ನೇ ಸಾಲಿನ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ, 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ ಹಾಗೂ 2026ನೇ ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕಕ್ಕೆ ಧ್ವನಿಮತದಿಂದ ಒಪ್ಪಿಗೆ ನೀಡಿತು. ವಿಧೇಯಕಗಳ ಅಂಗೀಕಾರದ ನಂತರ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಸದನವನ್ನು ಸೋಮವಾರಕ್ಕೆ ಮುಂದೂಡಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಆರ್ಎಚ್ ಜಯಪ್ರಕಾಶ್. ನಿಗದಿತ ಅವಧಿಗಿಂತ 1 ಗಂಟೆ ತಡವಾಗಿ ಆರಂಭಗೊಂಡ ವಿಧಾನ ಪರಿಷತ್ ಕಲಾಪದಲ್ಲಿ ಮೊದಲಿಗೆ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಳ್ಳಲು ಸಭಾಪತಿ ಸಲೀಂ ಅಹಮದ್ ಅವರು ಮುಂದಾದಾಗ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಕಳೆದ 5 ದಿನಗಳಿಂದ ನಡೆಸುತ್ತಿದ್ದ ಪ್ರತಿಭಟನೆಯನ್ನು ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಸದಸ್ಯರು ಮುಂದುವರಿಸಿದರು. ಸಭಾಪತಿ ಸಲೀಂ ಅಹಮದ್ ಅವರು ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಶೂನ್ಯ ವೇಳೆ
ಸೇರಿದಂತೆ ಇನ್ನಿತರ ಕಾರ್ಯಕಲಾಪಗಳು ಸುಗಮವಾಗಿ ನಡೆಯಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ಕಳೆದ 5 ದಿನಗಳಿಂದ ಪ್ರತಿಪಕ್ಷಗಳ ಪ್ರತಿಭಟನೆಯಿಂದ ಸುಗಮವಾಗಿ ಕಲಾಪವನ್ನು ನಡೆಸಲಾಗುತ್ತಿಲ್ಲ. ರಾಜ್ಯದಲ್ಲಿ ಬರ ಇನ್ನಿತರ ಹಲವು ಸಮಸ್ಯೆಗಳಿವೆ. ಅದರ ಬಗ್ಗೆ ಚರ್ಚೆಗೆ ಅವಕಾಶ ಕಲ್ಪಿಸಿಕೊಡುವಂತೆ ವಿನಂತಿಸಿದರು. ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ವಾಲ್ಮೀಕಿ ನಿಗಮದ

ದುರ್ಬಳಕೆ ಆರೋಪ ಸಂಬಂಧ ನಾಗೇಂದ್ರ ರಾಜೀನಾಮೆ ನೀಡಿದ್ದರು. ಪ್ರಕರಣದಲ್ಲಿ ಜಾಮೀನು ದೊರೆತ ಮೇಲೂ ಏನೂ ಬದಲಾಗಿಲ್ಲ, ಹೀಗಾಗಿ ರಾಜೀನಾಮೆ ನೀಡುವವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಆರೋಗ್ಯ ಸಚಿವ ಯುಟಿ ಖಾದರ್, ಸಚಿವ ನಾಗೇಂದ್ರ ರಾಜೀನಾಮೆ ಆಗ್ರಹಕ್ಕೆ ಸಂಬಂಧಿಸಿದಂತೆ ಸದನದಲ್ಲಿ ಚರ್ಚೆ ಮಾಡಿ ಪ್ರತಿಭಟನೆ ಮಾಡುವುದು ಸರಿಯಲ್ಲ, ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಇದರ ಕುರಿತು ರಾಜ್ಯಪಾಲರನ್ನು ಪ್ರಶ್ನಿಸಬಹುದು ಎಂದರು. ಬಳಿಕವೂ ಪ್ರತಿಪಕ್ಷಗಳ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷಗಳ ಸದಸ್ಯರ ಪ್ರತಿಭಟನೆ ಹಾಗೂ ಘೋಷಣೆ ಗದ್ದಲಗಳ ನಡುವೆಯೇ ಸಭಾಪತಿ ಸಲೀಂ ಅಹಮದ್ ಅವರು ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡರು. ಕಾಂಗ್ರೆಸ್ ಸದಸ್ಯ ಜಗದೇವ್ ಗುತ್ತೇದಾರ್ ಅವರ ಪ್ರಶ್ನೆಗೆ ಉತ್ತರ ನೀಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಕಾಳಗಿ ತಾಲೂಕಿನ ವ್ಯಾಪ್ತಿಯಲ್ಲಿ 10 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು 3 ಸಮುದಾಯ ಆರೋಗ್ಯ ಕೇಂದ್ರಗಳು ಸ್ವಂತ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಯಾವುದೇ ಕಟ್ಟಡಗಳ ಕೊರತೆ ಇರುವುದಿಲ್ಲ ಎಂದು ಹೇಳಿದರು. ಕಾಳಗಿ ಸಮುದಾಯ ಆರೋಗ್ಯ ಕೇಂದ್ರವನ್ನು 30 ಹಾಸಿಗೆಗಳಿಂದ 50 ಹಾಸಿಗೆಗಳಿಗೆ ಮೇಲ್ದರ್ಜೆಗೇರಿಸುವ ಕಾಮಗಾರಿಯ ಅಂದಾಜು ಮೊತ್ತ 6.45 ಕೋಟಿ ರೂಪಾಯಿಗಳಿಗೆ ಅನುಮೋದನೆಯಾಗಿದ್ದು ಕಾಮಗಾರಿಯು ಪ್ರಗತಿಯಲ್ಲಿದೆ ಎಂದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಗಳನ್ನು ಭರ್ತಿ ಮಾಡಲು ತುರ್ತು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವರು ಉತ್ತರಿಸಿದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಸಣ್ಣ ನೀರಾವರಿ ಇಲಾಖಾ ವ್ಯಾಪ್ತಿಗೆ ಒಳಪಡುವ ಕೆರಗಿ ಸರ್ವೆ ಕಾರ್ಯ ಕೈಗೊಂಡು ಗಡಿ ಗುರುತಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದ್ದು, ಸದರಿ ಕೆರೆಗಳಲ್ಲಿ ಒತ್ತುವರಿಯಾಗಿರುವ ಮತ್ತು ಒತ್ತುವರಿಯನ್ನು ತೆರವುಗೊಳಿಸಲಾಗಿರುವ ವಿವರಗಳನ್ನು ಅನುಬಂಧ 5 ನೀಡಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ 50 ಕೆರೆಗಳು ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ 64 ಹಳೆಯ ಕೆರೆಗಳಾಗಿದ್ದು, ಪ್ರಾಕೃತಿಕವಾಗಿ ವಿದ್ಯಮಾನಗಳಿಂದಾಗಿ ಈ ಕೆರೆಗಳಲ್ಲಿ ಹೂಳು ತುಂಬುವುದು ನಿರಂತರ ಮತ್ತು ಸಾಮಾನ್ಯ ಪ್ರಕ್ರಿಯೆಯಾಗಿರುತ್ತದೆ ಎಂದರು. ಕೆರೆಗಳನ್ನು ಕಾಲಕಾಲಕ್ಕೆ ದುರಸ್ತಿ ಕೈಗೊಂಡು ಅಭಿವೃದ್ಧಿಪಡಿಸಿ ಸುಸ್ಥಿತಿಯಲ್ಲಿರಿಸಲು ಕಾರ್ಯ ಸೇರಿದಂತೆ ಅಗತ್ಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಣ್ಣ ನೀರಾವರಿ ಸಚಿವ ಡಾ ಅಜಯ್ ಸಿಂಗ್ ಕಾಂಗ್ರೆಸ್ನ ನಾಗರಾಜ್ ಯಾದವ್ ಅವರ ಪ್ರಶ್ನೆಗೆ ಉತ್ತರ ನೀಡಿದರು. ಕಳೆದ 3 ವರ್ಷಗಳಲ್ಲಿ 2 ಜಿಲ್ಲೆಗಳ ಕೆರೆಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಇದಲ್ಲದೆ ಜಲಸಂಪನ್ಮೂಲ ಇಲಾಖೆಯ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ನಿರ್ಮಿಸಲಾಗಿರುವ ಏತ ನೀರಾವರಿ ಯೋಜನೆಗಳ ಮೂಲಕ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿನ 9 ಕೆರೆಗಳಿಗೆ ನೀರು ತುಂಬಲಾಗುತ್ತಿದೆ ಎಂದರು. ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಸಣ್ಣ ನೀರಾವರಿ ಇಲಾಖೆಯ 50 ಕೆರೆಗಳ ಪೈಕಿ 13 ಕೆರೆಗಳಿಗೆ ಏತ ನೀರಾವರಿ ಯೋಜನೆಗಳ ಮೂಲಕ ನೀರು ತುಂಬಿಸಲಾಗುತ್ತಿದ್ದು, ಇನ್ನುಳಿದ 37 ಕೆರೆಗಳು ಮಳೆಯಾಶ್ರಿತ ಕೆರೆಗಳಾಗಿವೆ ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಯ ವ್ಯಾಪ್ತಿಯಲ್ಲಿ ಒಟ್ಟು 64 ಕೆರೆಗಳಿರುತ್ತವೆ. ಈ ಪೈಕಿ 19 ಕೆರೆಗಳಿಗೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಕೈಗೊಂಡ ಏತ ನೀರಾವರಿ ಯೋಜನೆಗಳ ಮೂಲಕ ನೀರು ತುಂಬಿಸಲಾಗುತ್ತಿದೆ. ಇನ್ನುಳಿದ 45 ಕೆರೆಗಳು ಮಳೆಯಾಶ್ರಿತ ಕೆರೆಗಳಾಗಿರುತ್ತವೆ ಎಂದು ವಿವರ ನೀಡಿದರು. ಪ್ರಶ್ನೋತ್ತರ ಬಳಿಕ ಶೂನ್ಯ ವೇಳೆ ಕೈಗೆತ್ತಿಕೊಳ್ಳಲಾಯಿತು. ನಂತರ ಗಮನ ಸೆಳೆಯುವ ಸೂಚನೆ ವೇಳೆ ಸದಸ್ಯ ಬಿಎಸ್ ಶಿವಣ್ಣ ಅವರು ರಾಜ್ಯದಲ್ಲಿ ಬಿಪಿಎಲ್ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಲ್ಯಾಪ್ಟಾಪ್ ಒದಗಿಸಿ ಸರ್ಕಾರಿ ಕಾಲೇಜುಗಳಲ್ಲಿ ಡಿಜಿಟಲ್ ಸೌಲಭ್ಯ ಕಲ್ಪಿಸುವ ಕುರಿತು ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಅವರ ಗಮನ ಸೆಳೆದರು. ಬಳಿಕ ಕಾಂಗ್ರೆಸ್ ಸದಸ್ಯ ನಾಗರಾಜ್ ಯಾದವ್ ಅವರ ಯಾದವ ಗೊಲ್ಲ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತ್ಯೇಕ ಕರ್ನಾಟಕ ಯಾದವ ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಕುರಿತು ಸದನದ ಗಮನ ಸೆಳೆದರು. ಯಾದವ ಗೊಲ್ಲ ಸಮುದಾಯದ ಸಾವಿರಾರು ಕುಟುಂಬಗಳು ಪಶುಸಂಗೋಪನೆ, ಹೈನುಗಾರಿಕೆ, ಕುರಿ ಮೇಕೆ ಸಾಗಾಣಿಕೆ, ಕೃಷಿ ಹಾಗೂ ಸಣ್ಣ ಉದ್ಯೋಗಗಳನ್ನು ಅವಲಂಬಿಸಿಕೊಂಡಿವೆ. ಆದರೆ ಆರ್ಥಿಕ ನೆರವು, ಕೌಶಲ್ಯಾಭಿವೃದ್ಧಿ, ಶಿಕ್ಷಣ, ಸ್ವಯಂ ಉದ್ಯೋಗ, ಮಾರುಕಟ್ಟೆ ಸಂಪರ್ಕ ಮತ್ತು ಆಧುನಿಕ ಪಶುಸಂಗೋಪನಾ ಸೌಲಭ್ಯಗಳ ಕೊರತೆಯಿಂದ ಸಮುದಾಯದ ಅನೇಕ ಕುಟುಂಬಗಳು ಇನ್ನೂ ಆರ್ಥಿಕವಾಗಿ ಹಿಂದುಳಿದಿರುವುದನ್ನು ಪ್ರಸ್ತಾಪಿಸಿದರು. ಈ ವೇಳೆ ಪ್ರತಿಪಕ್ಷಗಳ ಸದಸ್ಯರು ಪುನಃ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಮುಂದುವರಿಸಿದರು. ಪ್ರತಿಪಕ್ಷಗಳ ಗದ್ದಲದ ಮಧ್ಯೆ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ ಸೇರಿ 3 ವಿಧೇಯಕಗಳನ್ನು ಮೇಲ್ಮನೆಯಲ್ಲಿ ಅಂಗೀಕರಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಲಾಪದಲ್ಲಿ ಪಾಲ್ಗೊಂಡು ಮಾತನಾಡಿ, ಪ್ರತಿಭಟನೆ ನಡೆಸುವುದು ಪ್ರತಿಪಕ್ಷಗಳ ಹಕ್ಕಾಗಿದ್ದರೂ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆಗಳನ್ನು ಕೈಬಿಟ್ಟು ಸದನಕ್ಕೆ ನೋಟಿಸ್ ನೀಡಿ ಚರ್ಚೆ ನಡೆಸಿದಲ್ಲಿ ಉತ್ತರ ನೀಡಲಾಗುವುದು ಎಂದು ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಜಾಮೀನು ಪಡೆದು ಹೊರಗಿರುವ ಸಚಿವ ನಾಗೇಂದ್ರ ಕೂಡಲೇ ರಾಜೀನಾಮೆ ನೀಡಬೇಕು, ಇಲ್ಲವೇ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಬಳಿಕ ಬಿಜೆಪಿ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ್ದರಿಂದ

0: ಪ್ರಸ್ತಾಪವನ್ನು ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಲಾಯಿತು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪದ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂತು.
1: ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
3: ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಒಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1800420.

0: ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆಕಾಶವಾಣಿ ಕಾರವಾರ. ನಾಟಕ ಕಿನ್ನರಿ, ಬರೆದವರು ಶಕುಂತಲಾ ಭಟ್ ಹಳೆಯಂಗಡಿ, ನಿರ್ದೇಶನ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ. ಕೇಳಿ ನಾಟಕ ಕಿನ್ನರಿ.
3: ಬಯಲಾಟ ಕರ್ಕೊಂಡು ಹೋಗ್ತಾರೆ ಗೊತ್ತಾಯ್ತಾ? ಏ ಮಾರಾಯ್ತಿ, ದಿಗಣ ಮತ್ತೆ ಹಾಕುವಂತೆ, ಈಗ ಮಲ್ಕೋ ಸುಮ್ನೆ.
4: ಅಜ್ಜಿ, ನಾಡಿದ್ದು ನಿಂಗೆ ಮತ್ತು ಅಜ್ಜಂಗೆ ಮದುವೆ ಅಂತೆ, ಹೌದಾ?
3: ಏ ಹೋಗ್ರೋ, ನಾಡಿದ್ದು ಮನೆಯಲ್ಲಿ ಪೂಜೆ ಇದೆ ಅಷ್ಟೇ. ಈಗ ಮಲ್ಕೊಳ್ಳಿ ನೋಡೋಣ.
5: ಅಜ್ಜಿ ಅಜ್ಜಿ, ಒಂದ್ ಕತೆ ಹೇಳಜ್ಜಿ.
4: ಹೌದಜ್ಜಿ, ಪ್ಲೀಸ್ ಅಜ್ಜಿ.
3: ಸರಿ ಸರಿ, ಈಗ ನಾನು ಯಾವ ಕತೆ ಹೇಳಿ? ಹಾ, ಕಿನ್ನರಿ ಕತೆ.
4: ಕಿನ್ನರಿ ಅಂದ್ರೆ?
3: ಕಿನ್ನರಿ ಅಂದ್ರೆ ಒಬ್ಬ ದೇವತೆ.
4: ಹೌದಾ?
3: ಹಾ, ಬಹಳ ಹಿಂದೆ ದೇವರು ಹಾಲಿನ ಸಮುದ್ರದಲ್ಲಿ ಮಲಗಿದ್ನಂತೆ. ಆವಾಗ ಪರ್ವತದಷ್ಟು ಎತ್ತರದ ತೆರೆ ಅಪ್ಪಳಿಸಿದಾಗ ಅವನಿಗೆ ಪಕ್ಷಿ ಬಂತಂತೆ. ಹಾ, ಆಗ ಏನಾಯ್ತು ಗೊತ್ತಾ? ದೇವರ ಎರಡೂ ಮೂಗಿನ ಹೊಳ್ಳೆಯಿಂದ ಒಂದು ಗಂಡು ಒಂದು ಹೆಣ್ಣು ಜೀವ ಉದುರಿತಂತೆ. ಅವರಿಬ್ರು ಭೂಮಿಗೆ ಧಾಪ್ ಅಂತ ಉದುರಿ ಬಿದ್ರು. ಆಗ ಈ ಭೂಮಿಲಿ ಏನಿತ್ತು? ಮಣ್ಣು ಏನು ಇಲ್ಲ, ಎಲ್ಲ ಖಾಲಿ ಖಾಲಿ. ಸಾಲಿದ್ದಕ್ಕೆ ಅವ್ರಿಗೆ ಹಸಿವೆಯಲ್ಲಿ ಜೀವ ಹೋಗ್ತಾ ಇತ್ತಂತೆ. ಕೊನೆಗೆ ಅಲ್ಲೇ ಮಲಗಿದ್ನಲ್ಲ ದೇವ್ರು, ಅವನನ್ನೇ ಕಂಡು ಅವನನ್ನೇ ಹಿಡಿದು ತಿನ್ಲಿಕ್ಕೆ ಹೋದಾಗ ದೇವ್ರಿಗೆ ಎಚ್ಚರಿಕೆ ಆಗಿ,
6: ಮಕ್ಕಳೇ ಮರ್ತೇ ಹೋಗಿತ್ತು, ಈ ಹಿಡಿ ಬೀಜ ತಗೊಳ್ಳಿ, ಮಣ್ಣಲ್ಲಿ ಉತ್ತು ಬಿತ್ತಿ ಬೆಳೆದು ತಿಂದು ಬದುಕಿ
3: ಅಂತ ಹೇಳಿದ್ನ.

0: ಇರುತ್ತೆ.
1: ಅಷ್ಟು
0: ಹೊತ್ತಿಗೆ ಅವರ ಸಂತಾನ ಸಾಲು ಸಾಲಲ್ಲಿ ಬೆಳೀತಾ ಹೋಯ್ತಂತೆ. ಅವ್ರಿಗೆ ಮಕ್ಕಳು, ಮಕ್ಕಳಿಗೆ ಮಕ್ಕಳು, ಮಕ್ಕಳಿಗೆ ಮಕ್ಕಳು ಅಂತ ಉದ್ದಕ್ಕೆ ಸಾಲು ಸಾಲು ಮಕ್ಕಳು. ಹಾ, ಇವರೆಲ್ಲ ಸೇರಿ ಉತ್ರು ಬಿತ್ತರು. ಪರಿಣಾಮವಾಗಿ ಎಲ್ಲಿ ನೋಡಿದ್ರು ಹಸಿರು ಹಸಿರು. ಆದ್ರೇನು, ಹೂವು ಕಾಯಾಗ್ಲಿಲ್ಲ, ಕಾಯಿ ಹಣ್ಣಾಗ್ಲಿಲ್ಲ, ಹಣ್ಣು ಬೀಜ ಆಗ್ಲಿಲ್ಲ. ಮತ್ ಏನ್ ಮಾಡೋದು, ದಿನ ಆ ಸೊಪ್ಪಿನ ಸಪ್ಪೆ ಸಾರು ಚಟ್ನಿ ಅಲ್ವಾ. ಈ ಬರೇ ಸಪ್ಪೆ ಸಾರು ಚಟ್ನಿ ಎಷ್ಟು ದಿನ ಉಣ್ಣೋದು? ಪಾಪ, ಪುನಃ ಈ ಮಾನವರ ದಂಡು ಇದೆಯಲ್ಲ, ಇವರೆಲ್ಲ ದೇವರನ್ನ ಹುಡ್ಕೊಂಡು ಹೋದ್ರು.
1: ಅಯ್ಯೋ,
0: ತಡ್ಕೊಳ್ರಪ್ಪ ತಡ್ಕೊಳ್ರಪ್ಪ. ಹಾ, ಇವ್ರ ಗಲಾಟೆ ಕೇಳಿದ ಸಾವಿರ ಹೆಡೆಯ ಆದಿಶೇಷ. ಆದಿಶೇಷ ಗೊತ್ತಾ? ಎಲ್ಲಿ ನೋಡಿದಿರಿ? ಆ ಸಮುದ್ರದಲ್ಲಿ ಮಲಗಿರ್ತಾನಲ್ವಾ. ಆದಿಶೇಷನಿಗೆ ಇವ್ರ ಗಲಾಟೆಗೆ ಎಚ್ಚರ ಆಯ್ತು. ಅವನು ಏನ್ ಮಾಡ್ದ ಗೊತ್ತಾ? ಆದಿಶೇಷ ತನ್ನ ಮೇಲೆ ಮಲಗಿದ್ದ ದೇವರನ್ನ ಎಬ್ಬಿಸ್ಲಿಕ್ಕಾಗಿ ತನ್ನ ಬಾಲದ ತುದಿನ ದೇವರ ಮೂಗಿನ ಹೊಳ್ಳೆಗೆ ಹಾಕಿ ಚರ ಚರ ಅಂತ ತಿರುಚಿದ್ನಂತೆ. ಆಗ ದೇವರಿಗೆ ಎಚ್ಚರ ಆಗಿ ಅಕ್ಷಿ ಅಂತ ಸೀನಿದ್ನಂತೆ. ಆಗೇನಾಯ್ತು ಅಂದ್ರೆ, ದೇವರ ಮೂಗಿನಿಂದ ಮಿಡತೆ ಗಾತ್ರದ ಪುಟ್ಟ ಜೀವಿ ಒಂದು ಹೊರಗೆ ಬಂದ್ಲಂತೆ.
2: ಹೌದಾ?
0: ಹಾ, ಆಹಾ ಆಹಾ, ಎಷ್ಟು ಚಂದ, ಎಷ್ಟು ಅಂದ. ಅಪ್ಸರೆಯ ಮುಖ, ಚಿಟ್ಟೆ ಹಾಗೆ ಇದ್ದ ಬೆಳ್ಳಿ ರೆಕ್ಕೆ, ದುಂಬಿಯ ದೇಹ, ಮಾರುದ್ದ ಬಂಗಾರದ ಕೂದ್ಲು. ಅವಳು ಕಿಲಕಿಲ ಅಂತ ನಗುವಾಗ ಮುತ್ತಿನಂಥ ಹಲ್ಲು ಹೊಳಿತಿದ್ವು. ನೀಲಿ ಕಣ್ಣುಗಳು ವಜ್ರದ ಹಾಗೆ ಪಳ ಪಳ ಅಂತ ಹೊಳಿತಿದ್ವು. ಅವಳು ಪಟ ಪಟ ಅಂತ ರೆಕ್ಕೆ ಬಡೀತಿದ್ರೆ ಅಂತ ಸಪ್ತ ಸ್ವರಗಳು ಕೇಳ್ತಾ ಇದ್ವು. ಹಾ, ಅವಳು ದೇವ್ರ ಹತ್ರ ಹೋಗಿ,
3: ದೇವ್ರೆ ದೇವ್ರೆ, ನನ್ನ ಹೆಸರೇನು?
4: ನಿನ್ನ ಹೆಸರು ಕಿನ್ನರಿ ಅಂತ.
0: ಅಷ್ಟು ಹೇಳಿದ ದೇವ್ರು ಅವಳ ಕೈಗೆ ಇಷ್ಟು ದೊಡ್ಡ ಬಣ್ಣದ ಡಬ್ಬ, ತೆಂಗಿನ ಮರದ ಗಾತ್ರದ ಕುಂಚ ಕೊಟ್ಟು, ಅವಳ ಕಿವಿಲಿ ಮಣಮಣ ಅಂತ ಮಂತ್ರ ಹೇಳ್ಕೊಟ್ಟು,
4: ಕಿನ್ನರಿ ಇವೆರಡು ಪವಾಡದ ವಸ್ತುಗಳು, ನೀನೀಗ್ಲೇ ಭೂಮಿಗೆ ಹೋಗಿ ನಡುರಾತ್ರಿ ವೇಳೆ ಹೂವುಗಳಿಗೆ ಬಣ್ಣ ಪರಿಮಳ ಕೊಟ್ಟು ಜನರ ಹಸಿವನ್ನ ನೀಗಿಸು
0: ಅಂತ ಹೇಳಿ ಮಾಯ ಆಗ್ಬಿಟ್ನಂತೆ. ಆಮೇಲಿಂದ ಕಿನ್ನರಿ ರಾತ್ರಿಯೆಲ್ಲ ದಿನಕ್ಕೊಂದು ಕಡೆಗೆ ಹೋಗಿ ಹೂಗಳನ್ನ ಎಬ್ಬಿಸಿ ಬಣ್ಣ ಬಳಿದು ಕಡೆಗೆ ಉಫ್ ಅಂತ ಊದಿ ಪರಿಮಳ ಕೊಟ್ಟು ಬೆಳಗಿನ ಹೊತ್ತಿಗೆ ಮಂಗ ಮಾಯ ಆಗ್ತಿದ್ಲಂತೆ.
5: ಓ ಅದಕ್ಕೆ ಬೆಳಗಿನ ಹೊತ್ತಿಗೆ ಕಮ್ಮಂತ ಪರಿಮಳ ಬರುದು.
6: ಅಜ್ಜಿ, ಈಗ ಗೊತ್ತಾಯ್ತು, ಮಲ್ಲಿಗೆ ಸೇವಂತಿಗೆ ಸಂಪಿಗೆ ಎಲ್ಲಾ ಹೂಗಳ ಬಣ್ಣ ರೂಪ ಪರಿಮಳ ಎಲ್ಲಾ ಬೇರೆ ಬೇರೆ.
5: ಅಜ್ಜಿ, ಆ ಪುಟ್ಟ ಜೀವಿಗೆ ಅಷ್ಟು ದೊಡ್ಡ ಡಬ್ಬಿ ಬ್ರಷ್ ಹಿಡ್ಕೊಳಕ್ ಆಗತ್ತಾ?
6: ಏ ರಂಗ, ನೀನೊಬ್ಬ ಮಂಗ, ಕಿನ್ನರಿ ಅಂದ್ರೆ ದೇವತೆ, ಅವಳಿಗಾಗುತ್ತೆ ಅಲ್ವಜ್ಜಿ?
0: ಹೌದು ಚಿನ್ನು, ಜಾಣೆ ಕಣೆ ನೀನು. ಅದಕ್ಕಾಗಿಯೇ ಹೂಗಳು ದಿನಾ ಅವಳು ದಾರಿ ಕಾಯ್ತಿದ್ವು.
5: ಅಜ್ಜಿ, ಇಲ್ಲೊಂದು ಪ್ರಶ್ನೆ.
0: ಏನದು?
5: ಇದ್ರಿಂದ ಜನರ ಹಸಿವನ್ನು ನೀಗಿಸ್ಲಾಯ್ತಾ ಇಲ್ವಲ್ಲ?
0: ರಂಗ, ನೀನು ಜಾಣ ಮರಿ ಕಣೋ, ನನಗೆ ಹೇಳೋದಿಕ್ಕೆ ಮರ್ತು ಹೋಯ್ತು ನೋಡು. ಅಂದ ಚಂದ ಬಣ್ಣ ವಾಸನೆ ಇರದ ಬದುಕಂದ್ರೆ ಯಾವತ್ತು?

0: ಸಪ್ಪೆ. ಹಾ, ಕಿನ್ನರಿ ಬಣ್ಣ ಕೊಟ್ಮೇಲೆ ನೋಡು, ದುಂಬಿ ಚಿಟ್ಟೆಗಳ ದಂಡೆ ಬರ್ಲಿಕ್ಕೆ ಶುರುವಾಯ್ತು.
1: ಹೋಗಜ್ಜಿ, ನೀನೊಬ್ಳು ದುಂಬಿ ಬಂದ್ರೆ ಆಹಾರ ಸಿಗುತ್ತಾ?
2: ಏ ಬೇಬಿ, ನಿಂಗ್ ಪಾಠದಲ್ಲಿ ಬಂದಿಲ್ವಾ, ನಾವು ಸೇವಿಸುವ ಆಹಾರದಲ್ಲಿ ಮುಕ್ಕಾಲ್ ಪಾಲು ಉತ್ಪಾದನೆ ಆಗುವುದು ದುಂಬಿಯಿಂದ ಅಂತೆ.
1: ನಿನ್ ತಲೆ, ಅದು ಹಾರಿ ಬರುವುದು ಮಕರಂದ ಹೀರಿ ಅದ್ರ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ, ಗೊತ್ತಾಯ್ತಾ?
2: ಅಮ್ಮಣ್ಣಿ, ಅದು ರೊಯ್ ಅಂತ ಹೂವಿಂದ ಹೂವಿಗೆ ಹಾರುತ್ತೆ, ಆಗ ಅದರ ಕಾಲಿನಲ್ಲಿ ಹೂವಿನ ಹೆಣ್ಣಿನ ಭಾಗದ ಕಣಗಳಿಗೆ ಗಂಡು ಹೂವಿನ ಕಣಗಳು ಬಿಟ್ರೆ ಅಲ್ಲಿ ಸಂತಾನ ಅಭಿವೃದ್ಧಿ ಆಗುತ್ತೆ.
0: ಸರಿಯಾಗಿ ಹೇಳಿದೆ ರಾಣಿ, ಜಾಣೆ. ಮತ್ತದ್ರಿಂದ ಏನಾಗುತ್ತೆ ಹೇಳು? ಕಾಯಿ ಹಣ್ಣು ಆಗುತ್ತೆ.
3: ಈಗ ಅರ್ಥ ಆಯ್ತು ಅಜ್ಜಿ, ನೀನು ಮ್ಯಾಜಿಕ್ ಮಂತ್ರ ಹೇಳಲೇ ಇಲ್ಲ.
0: ಹೇಳ್ತೀನಿ.
4: ಹಸುರಿನ ಬೆಡಗಿ, ಉಸಿರಿನ ತೊಡಗಿ, ತೆರೆದಿರು ಕಣ್ಣ, ಹಚ್ಚುವೆ ಬಣ್ಣ, ಕಂಪನು ಬೀರು, ಚೆಲುವನು ತೋರು, ಢಮ್ ಢಮ್ ಟಮ್ ಟಮ್, ಠೊಣಕ್ ಠೊಣಕ್ ಠೊಣಕ್
0: ಅಂತ ಈ ಮಂತ್ರ ಹೇಳಿದ ಕೂಡ್ಲೆ ಹೂಗಳೆಲ್ಲ ಆನಂದದಿಂದ ಅರಳ್ತಾವೆ.
2: ಹೌದಾ
1: ಅಜ್ಜಿ? ಈಗ್ಲೂ ಕಿನ್ನರಿ ರಾತ್ರಿ ಬರ್ತಾಳಾ?
0: ಬರ್ತಾಳೆ ಕಣೆ, ಬರ್ತಾಳೆ. ಇಲ್ಲಿ ಕೇಳಿ, ಒಂದಿನ ಏನಾಯ್ತು ಅಂದ್ರೆ.
1: ಏನಾಯ್ತು ಅಜ್ಜಿ?
5: ಓ, ಕಿನ್ನರಿ ಬಂದ್ಲು, ಕಿನ್ನರಿ ಬಂದ್ಲು.
6: ಹಾಯ್
7: ಸಂಪಿಗೆ, ಹಾಯ್ ಸೇವಂತಿಗೆ, ಚೆನ್ನಾಗಿದ್ಯಾ?
8: ಎಲ್ಲಾ ನಿನ್ನ ದಯೆ. ಈಗ ಸವಾರಿ ಅಲ್ಲಿಗೆ?
7: ಪಶ್ಚಿಮಕ್ಕೆ ಬರ್ಲಾ? ಟಾಟಾ.
6: ಸಸ ಸಾರಿರಿ ಗಗಗ ಮಮ ಮಾದ.
7: ಛೇ, ಎಷ್ಟು ದೂರ ಹಾರ್ಕೊಂಡ್ ಬಂದ್ರು ಎಲ್ಲೂ ಹಸಿರಿಲ್ಲ, ಬರೀ ಬೆಂಗಾಡು. ಅಯ್ಯಯ್ಯೋ, ಗಬ್ಬು ನಾಥ, ಕಂಪಿಲ್ಲ, ಸೊಂಪಿಲ್ಲ, ಇಂಪಿಲ್ಲ. ಅರೆ, ಕರಿ ಕಪ್ಪಿನ ಮನೆ ಇದೆ. ಚಿಚಿ ಚಿಚಿ, ನರ್ಕ ನರ್ಕ. ಪಾಪ, ಯಾರೋ ಅಳ್ತಾ ಇದ್ದಾರೆ. ಹುಡುಗಿಯ ಸ್ವರ, ಯಾರಳುದು? ಅಲ್ಲ, ಅಳುದ್ಯಾರು? ಇತ್ಲಾಗಿಂದ ಧ್ವನಿ ಕೇಳುತ್ತೆ. ಕತ್ಲಲ್ಲೇನು ಕಾಣ್ತಾ ಇಲ್ಲ. ತೋಟದ ಸುತ್ತ ಎತ್ತರದ ಬೇಲಿ, ದಪ್ಪ ದಪ್ಪ ಎಲೆಗಳ ಮೇಲೆ ಸೂಜಿ ಮೊಣಚಿನ ಮುಳ್ಳುಗಳು. ಅಯ್ಯಯ್ಯೋ, ಆ ಏ, ಯಾರದು? ಅಳುದ್ಯಾರು? ಓ ಮೈನಾ, ಏನು ನಾನು ನಿನ್ನ ನಿದ್ರೆನ ಹಾಳು ಮಾಡಿದ್ನಾ? ಮಾರಾಯ, ನಿಂಗ್ ಅಳು ಕೇಳ್ತಾ ಇಲ್ವಾ?
8: ಅಯ್ಯೋ, ಅದು ನಿತ್ಯದ ಗಳು. ನಿಂಗ್ ಯಾಕಾದ್ರೂ ಉಸ ಬರಿ ಸರಿ. ನೀನ್ ಯಾರು?
7: ಕಿನ್ನರಿ.
8: ಚೋಟು ಮೆಣಸಿನಕಾಯಿ, ಎಡ ಕೈಲಿ ಗುಡ್ಡೆ ಗಾತ್ರದ ಡಬ್ಬ, ಬಲ ಕೈಲಿ ತೆಂಗಿನ ಮರದಂತ ಬ್ರಷ್.
7: ಮತ್ತೆ ನಂಗೆ ಹೂವಿಗೆಲ್ಲ ಬಣ್ಣ ಬಳಿಬೇಡ್ವಾ? ಬಣ್ಣ ಬಳಿಯಕ್ಕೆ ಇಲ್ಲಿ ಹೂವಿದ್ರೆ ತಾನೆ. ಅರೆ ಹೌದಲ್ಲ, ಯಾಕೆಲ್ಲ ತಲೆ ತಗ್ಗಿಸುವೆ? ಪಾಪ, ನಾನ್ ಬಂದಿರೋದೆ ಹೂಗಳಿಗೆ ಬಣ್ಣ ಬಳಿಲಿಕ್ಕೆ. ತಿಳ್ಕೊ,
8: ಬಣ್ಣ ಬಳಿದ್ರೆ ನಿನ್ನ ಸೊಳ್ಳೆ ಹಾಗೆ ತಟ್ಟಿ ಕೊಂದು ಬಿಡ್ತಾಳೆ ಆ ಮಾಟಗಾತಿ.
7: ಮಾಟಗಾತಿ ಯಾರದು?
8: ಅಲ್ಲಿ ನೋಡು, ಆ ಕರಿ ಮನೆ ಇದೆಯಲ್ಲ, ಅದು ಆ ಮಾಟಗಾತಿದ್ದು. ಅವಳ ಹೆಸರು ಕಿಚ್ಚಮ್ಮ, ಈ ನಂದನವನ ಅವಳದ್ದು.
7: ಇದು ನಂದನವನ ಅಲ್ಲ, ಸ್ಮಶಾನ.

0: ಅಳ್ತಾ ಇದೆ. ಆ ಹೂ ಹತ್ರ ಹೋಗ್ತೀನಿ. ಅವಳು ಅಷ್ಟು ಚೆಲುವೆನಾ? ನಾನು ಆ ಹೂವಿನ ಹತ್ರ ಹೋಗ್ತೇನೆ.
1: ಸಸ ಸರಿ ರಿ ರಿ ಗ ಗ ಗ ಮ ಮ ಮ ಗ.
2: ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಾರಲ್ಲ, ಹಾಗಾಯ್ತು ನಿಮ್ ಕತೆ. ಬೇಡ್ರಿ ಬೇಡ್ರಿ, ಸಾರಿ ಸಾರಿ ಹೇಳ್ತಿದ್ದೀನಿ, ಬೇಡ. ಆ ಮಾಟಗಾತಿ ನಿನ್ನ ಕಂಡ್ರೆ ಕಾಲೇ ತಾಕಿ ಮಂತ್ರದ ಜಿಗಳೆ ಬಿಡ್ತಾಳೆ. ಅದು ರಕ್ತ ಹೀರಿ ಕೊಟ್ಟದ್ದನ್ನು ಸಾರ್ ಮಾಡಿ ಕುಡಿತಾಳೆ. ಮರುದಿನ ಇಲ್ಲಿ ಬಿಟ್ಟು ಕತ್ತರಿಸಿ ಕೊಟ್ಟ ಮಾಂಸದಲ್ಲಿ ಗಸಿ ಮಾಡಿ ತಿಂತಾಳೆ. ಒದ್ರ ಮರುದಿನ ನಾಯಿ ಬಿಟ್ಟು ಮೂಳೆ ತರಿಸಿ ಚಕ್ಲಿ ಮಾಡಿ ತಿಂತಾಳೆ. ಗೊತ್ತಾಯ್ತಾ ನೋಡು, ಬಂದ ದಾರಿಗೆ ಸುಂಕ ಇಲ್ಲ ಅಂತ ತೆಪ್ಪಗೆ ಹಿಂದೋಗು.
0: ನಂಗೆ ಕಷ್ಟದಲ್ಲಿರುವವರನ್ನ ನೋಡಕ್ ಆಗಲ್ಲ.
3: ನಂಗೂ ಅಷ್ಟೇ, ಆದ್ರೆ ನಾನ್ ಮುದುಕ, ನನ್ ಕೈಲಿ ಏನೂ ಆಗಲ್ಲ.
2: ಮರಗುಟಿಗ, ಈ ಕಿನ್ನರಿ ನನ್ನ ಮಾತು ನಂಬಲ್ಲ. ಈ ಮಾಟಗಾತಿ ಇವಳನ್ನ ಕಂಡ್ರೆ ಚಚ್ಚಿ ಹಪ್ಪಳದ ಹಾಗೆ ಕರಕರ ಅಂತ ತಿಂದು ಬಿಡ್ತಾಳಂತ ನೀನಾದ್ರೂ ಹೇಳು.
0: ಆದ್ರೂ ಸಹಾಯ ಮಾಡೋದು ನನ್ನ ಧರ್ಮ.
2: ಧರ್ಮ ಅಲ್ಲ, ಕರ್ಮ, ಕರ್ಮ.
0: ಒಂದ್ ವೇಳೆ ನಿಂಗೆ ಕಷ್ಟ ಬಂದಿದ್ರೆ ನಿನ್ನ ಕರ್ಮ ಅಂತ ನಾನು ಹೋದ್ರೆ? ಓ, ಇವಳು ಅಳ್ತಾ ಇದ್ದಾಳೆ, ನಾನು ಇಲ್ಲಿಂದ್ಲೇ ಬಗ್ಗಿ ನೋಡ್ತೀನಿ. ಲೇ ಹೂ ಹುಡುಗಿ, ಯಾಕೆ ಅಳ್ತಾ ಇದ್ದಿ? ಪುಟ್ಟ ಹೂವೆ, ನೀನ್ ಹೇಳ್ದಿದ್ರೆ ನಿನ್ ಸಂಕಟ ನಂಗ್ ಹೇಗ್ ಅರ್ಥ ಆಗ್ಬೇಕು? ನಿನ್ನ ನೋಡ್ತೀನಿ, ತಲೆ ಎತ್ತೆ. ಓ ದೇವ್ರೆ, ಎಷ್ಟು ಚಂದ ಇದ್ದಿ, ಹಸಿರಾಂಬರಿ.
4: ಸುಳ್ಳು ಹೇಳ್ಬೇಡ, ಅಂದ ಚಂದ ಬಣ್ಣ ವಾಸನೆ ಇಲ್ಲದ ಕುರುಪಿ ನಾನು.
0: ಅಯ್ಯೋ ದೇವ್ರೆ, ನೀನು ಕುರುಪಿನ?
4: ಸಾಕು ಸಾಕು ನಿನ್ನ ತಮಾಷೆ.
0: ಮಾರಾಯ್ತಿ, ತಮಾಷೆ ಅಲ್ಲ, ನನ್ನಣೆಗೂ ನೀನು ಚೆಲುವೆ.
4: ಆಕಾರ ಇರದ ನನ್ ಮುಖ ನೋಡು, ಮಾಸಲು ಹಸಿರು, ಒರಟೊರಟು ಪಸೆ ಇರದ ಮೈ. ನನ್ನ ಹತ್ರ ಒಂದೇ ಒಂದು ದುಂಬಿ, ಒಂದೇ ಒಂದು ಚಿಟ್ಟೆ. ಹೋಗ್ಲಿ, ಒಂದು ಪುಟ್ಟ ಇರುವೆನಾದ್ರೂ ನನ್ನ ಹತ್ರ ಬಂದು ಒಂದು ಗಳಿಗೆ ನನ್ನ ಕಷ್ಟ ಸುಖ ವಿಚಾರಿಸಿದ್ದುಂಟ? ಯಾಕೆ ಗೊತ್ತಾ, ನಾನ್ ಚಂದ ಇಲ್ಲ ಅದಕ್ಕೆ.
0: ಮಾರಾಯ್ತಿ, ಇಷ್ಟಕ್ಕೆಲ್ಲ ಬೇಸರ ಪಟ್ರೆ ಹೇಗೆ? ನೋಡು, ಈ ಮ್ಯಾಜಿಕ್ ಬ್ರಷ್ ನಿಂದ ನಾನು ನಿನ್ನ ಸುಂದರ ಹೂವಾಗಿಸ್ತೀನಿ, ಸರಿನಾ?
4: ನಿನ್ ಮಾತು ನಿಜನಾ?
0: ಯಾಕೆ ಸಂಶಯನಾ?
4: ಕೊರಳಾಣೆಗೂ?
0: ಹೌದೌದು, ಈ ಹಸಿರಾಂಬರಿ ಇನ್ಮೇಲೆ ಚೆಲುವಾಂಬರಿ. ಹಾ ಇರು ಇರು, ನಾನು ಕೆಳಗೆ ಹಾರಿ ಬರ್ತೀನಿ.
3: ಏಕಿನರಿ, ಸ್ವಲ್ಪ ಇರು, ಆ ಮಾಟಗಾತಿ ಮುದುಕಿ ಮಲಗಿದ ಅಂತ ನೋಡ್ ಬರ್ತೀನಿ. ನನ್ನಿಂದಾಗೂ ಆ ಪುಟ್ಟ ಸಹಾಯ ಇಷ್ಟೇ. ಸ್ವಲ್ಪ ಇರು, ಅವಸರ ಮಾಡಿದ್ರೆ ಅನರ್ಥಕ್ಕೆ ದಾರಿ.
0: ಏ ಮರಕುಟಿಗ, ಸುದ್ದಿ ಸಿಹಿನಾ ಕಹಿನಾ?
3: ಹಾ ಸಿಹಿ ಸಿಹಿ, ನಾನಿಲ್ಲಿ ಕಾಯ್ಕೊಂಡಿರ್ತೀನಿ. ನೀನು ಬೇಗ ಬೇಗ ರಪರಪ ಬಣ್ಣ ಬಳಿದು ಬಾ. ಆ ಮುದುಕೆ ಒಂದ್ ವೇಳೆ ಬಂದ್ರೆ ನಾನೀಗೆ ಜೋರಾಗಿ ಸಿಳ್ಳು ಹಾಕ್ತೀನಿ.
0: ಪೆಟ್ಟದಂತ ಉಪಕಾರ. ಕೊಟ್ಟ ಮಾತಿಗೆ ತಪ್ಪಲಾರೆ, ನನ್ನ ಖುಷಿ. ಲೇ ಲೇ ಹೂ ಹುಡುಗಿ,

0: ಅಳ್ಬೇಡ್ವೆ, ಈಗ ನನ್ನ ದಿಟ್ಟಿಸಿ ನೋಡು. ನೋಡು, ನಾನ್ ಬಣ್ಣ ಬಳಿವಾಗ ನೀನ್ ಹತ್ರೆ ಕಣ್ಣೀರ್ ಸುರಿದು ಮತ್ತೆ ಬಣ್ಣಗಳ ನದಿ ಹರಿಯುತ್ತೆ. ಎಲ್ಲಿ ನಗು, ನಗೆ ನಗೆ. ಇವಳ ಆಕಾರ ಹೇಗಿರ್ಬೇಕು, ಯಾವ್ಯಾವ ಬಣ್ಣಗಳನ್ನು ತುಂಬಬೇಕು? ಸರಿ ಸರಿ, ನಿನ್ನ ಹೊರಮೈಗೆ ಕಿತ್ತಳೆ, ಒಳಗೆ ಕೆಂಪು.
1: ಕೆಂಪು?
0: ಹಾ ಕೆಂಪು. ಮೈಯೆಲ್ಲ ಕಂದು ಚುಕ್ಕಿ ಚುಕ್ಕಿ.
1: ಹಾ,
0: ಬುಡದಲ್ಲಿ ಹಳದಿ ನೀಲಿ.
1: ಹೌದಾ?
0: ಹಾ, ಈ ಲೋಕದಲ್ಲಿ ನಿನ್ನಷ್ಟು ಚಂದದ ಹೂವು ಬೇರೆ ಯಾವುದೂ ಇರಬಾರ್ದು.
1: ಹೌದಾ?
0: ಹೌದು, ನುಣುಪಿನ ಹೊಳಪಿನ ಬಣ್ಣ ಕೊಡ್ಬೇಕು. ಸ್ವಲ್ಪ ಇತ್ಲಾಗ್ ಮೂಕತಿರ್ವು.
2: ಹಸುರಿನ ಬೆಡಗಿ, ಉಸಿರಿನ ತೊಡಗಿ, ತೆರೆದಿರು ಕಣ್ಣ, ಹಚ್ಚುವೆ ಬಣ್ಣ.

0: ಅರೆ ಅದ್ಭುತ, ಆಹಾ ಆಹಾ, ಏನ್ ಬಣ್ಣ, ಏನ್ ಚೆನ್ನ, ಚೆಲುವಾಂಬಿಕೆಗೆ ಜೈ, ಚೆಲುವಾಂಬಿಕೆಗೆ ಜೈ. ಹಾ, ನಿಂಗೆ ನನ್ ದೃಷ್ಟಿ ಬಿದ್ರೆ ಕಷ್ಟ. ಇರು ಇರು, ಕೆನ್ನೆಗೊಂದು ಕಪ್ಪು ಪುಟಾಣಿ ಬೊಟ್ಟು. ಆ, ಈಗ ಸರಿಯಾಯ್ತು.
1: ನಾನು ಇಷ್ಟೊಂದು ಸಿಳ್ಳೆ ಹಾಕಿದ್ರು ಈ ಕಿನ್ನರಿ ಕೇಳಿಸ್ಕೊಳ್ತಾನೆ ಇಲ್ವಲ್ಲ?
0: ಆಹಾ ಆಹಾ, ನಿನ್ ಚೆಲುವಿನ ರಾಣಿ, ಹೂಗಳ ರಾಣಿ. ನೋಡಿದ್ಯಾ, ನಿನ್ ಸಂಘಕ್ಕೆ ದುಂಬಿ ಚಿಟ್ಟೆಗಳ ಹಿಂದೆ ಬರ್ತಾ ಇದೆ.
2: ಎಲ್ಲ ನಿನ್ನ ಪವಾಡ.
0: ಮರಕುಟ್ಟಿಗ, ಏನಾಯ್ತು?
1: ಏ ಕಿನ್ನರಿ, ಕೆಲ್ಸ ಹಾಕಿಡ್ತು. ಕಿಚ್ಚಮ್ಮ ಪೊರ್ಕೆ ಕೋಲಿನ ಮೇಲೆ ಹಾರ್ಕೊಂಡ್ ಬರ್ತಾ ಇದ್ದಾಳೆ. ಓಡು ಓಡು, ಬೇಗ ಓಡು.
0: ಹೌದಾ, ಚೆಲುವಾಂಬಿಕೆ ಟಾಟಾ
2: ಟಾಟಾ.
3: ಸಸರಿ ರಿ ಗ ಗ ಗ ಮ ಮ ಮ ದ.
4: ಏಯ್, ಎಲ್ಲಿಗ್ ಹೋಗ್ತೀಯ ನೀನು?
0: ಅಯ್ಯಯ್ಯೋ, ಕಬ್ಬಿಣದ ಕೈ ನನ್ನ ರೆಟ್ಟೆನಾ? ಅಯ್ಯೋ ಅಯ್ಯಯ್ಯೋ ಅಯ್ಯೋ.
4: ಏಯ್, ಚೋಟು ಮೆಣಸಿನ್ಕಾಯಿ, ನೀನಾ ನನ್ನ ಅನುಮತಿ ಇಲ್ಲದೆ ನನ್ನ ನಂದನ ಮನಕ್ಕೆ ನುಗ್ಗಿದ್ದು?
0: ಅಯ್ಯೋ ಬಿಡು, ನನ್ನ ಬಿಡು.
4: ಬಿಡಕ್ಕಲ್ಲ ನಿನ್ನ ಹಿಡ್ದಿರೋದು.
0: ಅಯ್ಯೋ,
4: ನಿನ್ನ ಕಲ್ ಮಾಡ್ತೀನಿ, ಭಸ್ಮ ಮಾಡ್ತೀನಿ.
0: ಅಯ್ಯೋ ನನ್ನ ರೆಕ್ಕೆ, ಅಯ್ಯೋ ಇವಳ ಮೈ ವಾಸನೆಗೆ ನಂಗೆ ವಾಂತಿ ಬರ್ತಿದೆ.
4: ಏನದು
0: ಅಜ್ಜಿ? ಅಜ್ಜಿ ನನ್ನ ಬಿಟ್ಬಿಡು.
4: ಏಯ್, ಏನೇ ನಂಗ ಅಜ್ಜಿ ಪ್ರಾಯನ?
0: ಅಲ್ಲಲ್ಲ ಆಂಟಿ, ಆಂಟಿ ನನ್ನ ಬಿಟ್ಬಿ.
4: ನಾನ್ ನಿನ್ನ ಆಂಟಿನ? ಯಾರದು ನಗುದು?
2: ನಾನು ಚೆಲುವಾಂಬಿಕೆ.
4: ಎಂತ ದರಿದ್ರ ಹೆಸರು, ನಿಂಗ್ಯಾರೇ ಬಣ್ಣ ಬಳದವರು? ಇವಳ?
2: ಹೌದು.
4: ಓ, ನಿನ್ನ ಕೆಲ್ಸನ? ಏಯ್, ಡಬ್ಬಿ ಕೊಡೆ. ಎಲ್ ಕೊಡೆ?
0: ಬೇಡ ಬೇಡ, ಅದು ಮಂತದ ಡಬ್ಬಿ, ಕೊಡಲ್ಲ, ಕೊಡ್ಬಾರ್ದು.
4: ಈ ಹೂವನ್ನ ಹೊಸ್ಕಿ ಹಿಂಡಿ ಹಿಪ್ಪೆ ಮಾಡ್ದಿದ್ರೆ?
0: ಬೇಡ ಬೇಡ, ಆ ಪುಟ್ಟ ಹೂವಿಗೇನು ಮಾಡ್ಬೇಡ.
4: ಅಡ್ಡ ಬಂದಿಯ? ಸಿಕ್ಕಿತು ನಿನ್ನ ಡಬ್ಬಿ, ಮಾಡ್ತೀನಿರು.
0: ಅಯ್ಯೋ,
4: ಮೇಲೆ ತೋರ್ದೆ.
0: ಅಯ್ಯೋ ಡಬ್ಬಿ, ನನ್ನ ಕುಂಚ ಮೇಲೆ ಹೋಯ್ತು. ಏ ಚೆಲುವಾಂಬಿಕೆ, ನನ್ ಕಷ್ಟ ನೋಡಿ ನಿಂಗ್ ನಗು ಬರುತ್ತಾ?
2: ಆಕಾಶ ನೋಡು, ಎಷ್ಟೊಂದು ಬಣ್ಣಗಳು, ಎಷ್ಟೊಂದು ಚಿತ್ತಾರ, ನೀಲಿ ಕೆಂಪು, ಆಹಾಹಾ ಸ್ವರ್ಗ.
0: ಹೌದಲ್ಲ, ನೇರಳೆ ಹಳದಿ ಕಂದು ಬೂದಿ ಎಣ್ಸಕ್ ಆಗಲ್ಲ, ಎಲ್ಲ ಬಣ್ಣ ಎರಕಗೊಂಡಿದೆ. ಏ ಚೆಲುವಾಂಬಿಕೆ,

0: ಮಾಟಗತ್ತಿದ ನೋಡು.
1: ನನ್ ಮುಖದಲ್ಲಿ ಕೋತಿ ಕುಣಿತಿದ್ಯಾ?
0: ಅಯ್ಯೋ, ನಿನ್ ಮುಖ ಕನ್ನಡಿಲಿ ನೋಡ್ಕೋ, ಹೆಬ್ಬಾವಿನ ಮೂಗಿಗೆ ಕಪ್ಪು, ಹಂಡೆ ಕಣ್ಣಿಗೆ ಕೆಂಪು, ಜೋಲು ಮುಖಕ್ಕೆ ಹಳದಿ, ಜಡ್ಡು ಕಟ್ಟಿದ ಕೂದ್ಲು ಬಿಳಿ,
2: ಗರಗಸದ ಹಲ್ಲು ಗುಲಾಬಿ, ನಾಲಿಗೆ ಕೇಸರಿ.
1: ಏನ್ ಮಾಡ್ದೆ ನೀನು? ನೀನು ಮಾತುಗಾತಿ! ನನ್ನ ಸುಂದರ ರೂಪವನ್ನ ಕುರೂಪ ಮಾಡ್ದೆ. ಅಯ್ಯೋ ಅಯ್ಯೋ, ನನ್ನ ಮನೆ ಮಾಡಿಗೆ ಗೋಡೆಗೆ ಗೂಡಿಗೆಲ್ಲ ಬಣ್ಣಗಳ ಕಾರಂಜಿ, ನನ್ನ ತೋಟದ ಹೂಗಳಿಗೆಲ್ಲ ಒಂದೊಂದು ಬಣ್ಣ, ಅಯ್ಯೋ ನರಕ ವಾಸನೆ, ಅಯ್ಯೋ ತಡೆಯಕ್ಕಾಗಲ್ಲ.
0: ಅದು ವಾಸನೆ ಅಲ್ಲ, ಹೂಗಳ ಘಮ ಘಮ ಪರಿಮಳದಿಂದ ನಂದನವನ ನಗ್ತಾ ಇದೆ, ಹಕ್ಕಿಗಳು ಹಾಡ್ತಾ ಇವೆ, ಚಿಟ್ಟೆ ದುಂಬಿ ಹಾರಾಡ್ತಿವೆ.
1: ನನ್ನ ನನ್ನ ಮೂಗೇ ಹೋಯ್ತು, ದಮ್ ಬರ್ತಾ ಇದೆ. ಇವಕ್ ಬುದ್ಧಿ ಕಲಿಸ್ತೀನಿ. ಎಲ್ಲಿ ಎಲ್ಲಿ ಎಲ್ಲಿ ನನ್ನ ಮಂತ್ರದ ಪರ

0: mum, dum, yum, chat, pat, kutras. ಎಲ್ಲರೂ ಕಲ್ಲಾಗಿ ಹಾಳಾಗಿ ಹೋಗ್ಲಿ.
1: ಅಜ್ಜಿ ಅಜ್ಜಿ, ಎಲ್ಲರೂ ಕಲ್ಲಾಗಿ ಹೋದ್ರ?
2: ಇಲ್ಲ ಪುಟ್ಟಿ, ಅವಳ ಮಂತ್ರದ ಶಕ್ತಿ ಸತ್ತೋಗಿತ್ತು. ಇನ್ನು ಅಲ್ಲಿದ್ರೆ ಉಳಿಗಾಲ ಇಲ್ಲ ಅಂತ ತನ್ನ ಪರಕೆ ಕೋಲಿತ್ತಲ್ಲ, ಅದ್ರ ಮೇಲೆ ಆಚೆ ಈಚೆ ಕಾಲ ಹಾಕಿ ಕುಳಿತುಕೊಂಡು

0: ಅಂತ ಮಂತ್ರ ಹೇಳಿದ್ಲು. ಆದ್ರೆ ಅದು ಮೇಲಕ್ಕೆ ಹಾರಲಿಲ್ಲ.
1: ಮತ್ತೆ
0: ಗುಡುಗು ಸಿಡ್ಲಿನ ಆರ್ಭಟದಲ್ಲಿ ಪಾತಾಳ ಲೋಕಕ್ಕೆ ಹೋಯ್ತಂತೆ.
1: ಹೌದಾ?
0: ಮತ್ತವಳನ್ನ ಯಾರು ಕಂಡವ್ರಿಲ್ವಂತೆ.
2: ಹೌದಾ ಅಜ್ಜಿ?
3: ಅವಳಿಗೆ ಹಾಗೆ ಆಗ್ಬೇಕು ಅಜ್ಜಿ. ಮತ್ತೆ ನಮ್ಮ ಕಿನ್ನರಿ ಏನಾದ್ಲು?
0: ಅವಳು ಆಕಾಶದಲ್ಲಿದ್ದಾಳೆ.
1: ಹೌದಾ?
0: ದಿನ ದಿನ ಬಣ್ಣ ಬಣ್ಣದ ಚಿತ್ತಾರ ಬಿಡಿಸೋದು ಅವಳೇನೆ.
1: ಹೌದಾ
4: ಅಜ್ಜಿ? ಅಜ್ಜಿ ತುಂಬಾ ಚೆನ್ನಾಗಿತ್ತು ಕತೆ.
0: ಸರಿ, ಈಗ ಕತೆ ಕೇಳಿ ಆಯ್ತಲ್ಲ. ಈಗ ಏನ್ ಮಾಡ್ಕೋಬೇಕು?
1: ಮಲ್ಕೋಬೇಕು.
0: ಹಾ, ತೆಪ್ಪಗೆ ಮಲ್ಕೋಬೇಕು.
4: ಆಯ್ತಜ್ಜಿ.
5: ಕಿನ್ನರಿ ನಾಟಕ ಕೇಳಿದಿರಿ. ಬರೆದವರು ಶಕುಂತಲಾ ಭಟ್ ಹಳಿಯಂಗಡಿ. ಭಾಗವಹಿಸಿದ ಕಲಾವಿದರು ರಾಣಿ, ಅಪೂರ್ವ ಕೆ ರಾವ್, ಚಿನ್ನು, ಶ್ರೇಯಾ ಶೇಖರ್, ಪುಟ್ಟಿ ಮತ್ತು ಹೂ ಪಂಚಮಿ ಭಟ್, ಬೇಬಿ ರೇಖಾ ಏಜೆ, ರಂಗ ಪಿ ಸಾರ್ಥಕ್ ಶೆಣೈ, ಅಜ್ಜಿ ಶಕುಂತಲಾ ಆರ್ಕಿಣಿ, ಕಿನ್ನರಿ ಪಲ್ಲವಿ ಕೊಡಗು, ಹೂವು ಒಂದು ಲತಿಕಾ ಶೇಖರ್, ಮೈನಾ ಪ್ರೀತಮ್ ಭಟ್, ಮರಕುಟಿಗ ತೇಜಸ್ ಆರ್ ಗೌಡ, ಹೂವು ಹುಡುಗಿ ಆದಿ ಸ್ವರೂಪ, ಮಾಟಗಾತಿ ಮಂಜುಳಾ ಯು, ನಿರ್ದೇಶನ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.

0: ಆಕಾಶವಾಣಿ ಕಾರವಾರ ಭಾವಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ರಚಿಸಿದ ಭಾವಗೀತೆಗಳು. ಗೀತೆಯನ್ನು ಹಾಡಿದವರು ಪ್ರೇಮ್ಲತಾ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕುಸುಮ ಅವರು ಹಾಡಿದ ಭಾವಗೀತೆ.
0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ರಚಿಸಿದ ಭಾವಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 8:45 ಹಿಂದಿಯಲ್ಲಿ 9:00 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇದುವರೆಗೂ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 9:30. ಪ್ರಚಲಿತ ವಿದ್ಯಮಾನ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆ, 11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇನ್ನೀಗ ಕೇಳಿ ಶ್ರೀ ವರಲಕ್ಷ್ಮಿ ನಮೋಸ್ತುತೆ, ಶ್ರೀರಾಗ ರೂಪಕತಾಳ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ಹಾಡಿದ್ದಾರೆ ಪಿ ರಮಾ, ಪಿ ಚಂದ್ರಿಕಾ ಹಾಗೂ ಸಂಗಡಿಗರು.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಗೀತಚಂದ್ರಿಕೆ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಭರತ್ ಸಾಯಿಕುಮಾರ್ ಹಾಗೂ ಶ್ರುತಿ ಶಿವದಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಅಮರಾನ್ ಚಿತ್ರದ ಗೀತೆ. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ಪ್ರಕಾಶ್ ಕುಮಾರ್ ಜೀವಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸನಮ್ರೆ ಚಿತ್ರದ ಗೀತೆ ಮಿಥುನ್ ಅರ್ಜಿತ್ ಸಿಂಗ್ ಹಾಗೂ ಅನಿರುದ್ಧ್ ಭೋಲಾ ಅವರ

ಇನ್ನೀಗ ಕೇಳಿ ಸುಪ್ರೀತ್ ಫಲ್ಗುಣ ಹಾಗೂ ವಸುಶ್ರೀ ಹಳೆಮನೆ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪ್ರೇಮ ಸಂಕ್ರಾಂತಿ ಚಿತ್ರದ ಗೀತೆ. ಪ್ರತಾಪ್ ಭಟ್ ಅವರ ಸಾಹಿತ್ಯ ರಚನೆಗೆ ಸಂಗೀತ ಭೀಮ್ಸ್ ಸೆಸಿರೋಲಿಯೋ ಅವರದ್ದು.

ಇನ್ನೀಗ ಕೇಳಿ ಎಂ ಎಸ್ ಧೋನಿ ಚಿತ್ರದ ಗೀತೆ ಪಾಲಕ್ ಮುಚ್ಚಲ್ ಅವರ ಧ್ವನಿಯಲ್ಲಿ, ಮನೋಜ್ ಮುಂತಾಶೀರ್ ಅವರ ಸಾಹಿತ್ಯಕ್ಕೆ ಅಮಾಲ್ ಮಲ್ಲಿಕ್ ಅವರ ಸಂಗೀತವಿದೆ.